0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾಳಿನ ಭವಿಷ್ಯಕ್ಕೆ ಇಂದು ಅನ್ನುವುದೇ ನಾಂದಿ. ಇಂದಿನ ನಡೆಯೇ ಮುಂದಿನ ಪರಿಣಾಮಗಳಿಗೆ ಕಾರಣ. ಆದ್ದರಿಂದ ಊರುವ ಹೆಜ್ಜೆ ಸರಿಯಾಗಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ, ದಿನಾಂಕ 29 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಸಂಗೀತ ಸುಧಾ, ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್, ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ.

ಇಲ್ಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ ಒಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ, ಮಹಿಳಾ ವೇದಿಕೆ ಕಾರ್ಯಕ್ರಮ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಪ್ರಸಾರವಾಗಲಿದೆ. ಮರಾಠಿ ಸಮಯ ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು, ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. ಎಂಟು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಕರುಣೆಯ ಸುಧೆ ನೀ ನಮ್ಮ ಪರನಾಡ ಪುರವಾಸಿ ಜಗದೀಶ್ವರಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶ್ರೀದೇವಿ ದುರ್ಗೆಯನ್ನಲೇ ನಿನ್ನ, ಮಾದೇವಿ ಕಾಳಿಯನ್ನಲೇ ತಾಯಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಅಂಬಿಕೆ ಜಗದಂಬಿಕೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಪರಶಿವೆ ನಿನ್ನಯ ಚರಣವನ್ನು ಕಾಣಲು ಬಂದಿಹೇ ಹರಸಮ್ಮ, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದೇವಿ ಶರಣೆಂಬೆ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಪುಣ್ಯ ಪ್ರದಾಯಿನಿ ಪಾಪ ವಿನಾಶಿನಿ ಮಂಗಳ ರೂಪಿಣಿ ಗೌರಮ್ಮ ದುರಿತ ನಿವಾರಿಣಿ ದಾರಿದ್ರ್ಯ ನಾಶಿನಿ ಚಾಮುಂಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ತೆಗೆದುಕೊಂಡು ಬಂದಿದ್ದೇನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ಕಾಣ ರಾಮನಾಥ. ಇಲ್ಲಿ ಈಗ ಟ್ಯಾಕ್ಸ್ ಅಂತ ನಾವು ಮಾತಾಡ್ತೀವ್ರಿ, ಕರ ಅಥವಾ ಟ್ಯಾಕ್ಸ್ ತುಂಬುವ ಪದ್ಧತಿ ಬಹಳ ಹಿಂದಿನಿಂದನ ಐತಿ. ಆದರೆ ಅಷ್ಟೇ, ಕರ ತುಂಬದ ಟ್ಯಾಕ್ಸ್ ತುಂಬದಂಗ ಇಡೀ ಸಂಪತ್ತನ್ನ ಅನುಭವಿಸಬೇಕು ಅನ್ನುವಂತಹ ಅನೇಕ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದನ್ನು ಒಂದು ದೃಷ್ಟಾಂತದ ಮೂಲಕ ಜೇಡರ ದಾಸಿಮಯ್ಯ ಹೇಳ್ತಾರೆ. ಒಬ್ಬ ಭತ್ತವನ್ನು ತೆಗೆದುಕೊಂಡು ಮಾರಲು ಪಟ್ಟಣಕ್ಕೆ ಒಯ್ಯಬೇಕು. ನೇರ ಮಾರ್ಗದೊಳಗೆ ಹೋದ್ರೆ ದಾರಿ ಒಳಗೆ ನ್ಯಾಯಯುತವಾಗಿ ಆ ಧಾನ್ಯಕ್ಕೆ ಟ್ಯಾಕ್ಸ್ ಕೊಡಬೇಕು. ಆದರೆ ಮನುಷ್ಯನಿಗೆ ದುರಾಸೆ ನೋಡ್ರಿ, ನನಗ ಎಲ್ಲ ಇರಲಿ ಅಂತ ಅಪೇಕ್ಷೆ ಮಾಡ್ತಾನೆ. ತಾನು ನೀಡಿದ ಕರ ಸಮಾಜಕ್ಕೆ ಸದ್ವಿನಿಯೋಗ ಆಗ್ತದೆ ಎನ್ನುವಂತಹ ಜ್ಞಾನ ಕೂಡ ಇದ್ದರೂ ಕೂಡ ಅದನ್ನು ಉಪೇಕ್ಷೆ ಮಾಡ್ತಾನೆ. ಆ ಕರವನ್ನು ತಪ್ಪಿಸಿಕೊಳ್ಳುವ ತನ್ನದೇ ಆದ ಮಾರ್ಗವನ್ನು ತಾನ ಕಂಡುಕೊಳ್ತಾನೆ. ಹಗಲಿನಲ್ಲಿ ಎಲ್ಲರಿಗೂ ಕಾಣೋ ಹಂಗೆ ಹೋಗೋದು ಬೇಡ, ಅದು ಊರಿನೊಳಗೆ ಹೋಗೋದು ಬೇಡ, ಕಾಡಿನೊಳಗೆ ಕತ್ತಲದಾಗ ಹೋದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಭತ್ತವನ್ನು ತುಂಬುತ್ತಾನೆ. ತುಂಬುವ ಅವಸರದೊಳಗೆ ಚೀಲದ ತಳದಲ್ಲಿರುವಂತಹ ರಂಧ್ರವನ್ನು ಆತ ನೋಡೋದೇ ಇಲ್ಲ, ಎಲ್ಲನೂ ಅವಸರ ಅವಸರ. ಭತ್ತ ಚೀಲದಲ್ಲಿ ತುಂಬುವುದೊಂದೇ ಗುರಿ ಅವನಿಗೆ, ಹೀಗಾಗಿ ರಂಧ್ರದ ಕಡೆಗೆ ಲಕ್ಷ್ಯವಿಲ್ಲ. ಬೇಗ ಬೇಗನೆ ತುಂಬಿ ಚಕ್ಕಡಿಯಲ್ಲಿ ಹಾಕಿಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡ್ತಾನೆ. ಕತ್ತಲಲ್ಲಿ ಕಾಡನ್ನು ದಾಟಿ ಊರು ಸೇರುವ ತವಕ ಆತನಿಗೆ ತಾನು ತಂದ ಭತ್ತವನ್ನು ಸಂಪೂರ್ಣವಾಗಿ ತನಗ ಲಾಭ ಬರುವಂಗೆ ಮಾಡಿಕೊಳ್ಳಾಕ ಬೇಗ ಬೇಗನೆ ಕಾಡು ದಾಟಿ ಊರನ್ನು ಸೇರ್ತಾನೆ. ಅಂಗಡಿಯ ಮುಂದೆ ನಿಲ್ಲಿಸಿ ಭತ್ತ ತುಂಬಿದ ಚೀಲ ತೆಗೆದುಕೊಳ್ಳಾಕ ನೋಡ್ತಾನೆ, ಚೀಲ ಐತಿ, ಆದರೆ ಭತ್ತವೆಲ್ಲ ಕಾಡಿನ ದಾರಿ ಒಳಗೆ ಸೋರಿ ಸೋರಿ ಹೋಗಿದೆ. ಬೆಳೆದ ಬೆಳೆ ಒಳಗೆ ಸ್ವಲ್ಪ ಭಾಗ ನೀಡಬೇಕಾಗಿತ್ತು, ಆದರೆ ಈಗ ಚೀಲದ ರಂಧ್ರದಿಂದ ಕಾರಣದಿಂದ ಇಡೀ ಭತ್ತವನ್ನೇ ಕಳೆದುಕೊಳ್ತಾನೆ. ಹಾಗೆಯೇ ಸಣ್ಣ ಮನುಷ್ಯನ ಮನುಷ್ಯ, ತನಗ ಎಲ್ಲ ಪುಣ್ಯ ಲಭಿಸ್ಲಿ ಅಂತ ಹೇಳಿ ಏನೇನೋ ವಾಮ ಮಾರ್ಗ ಹಿಡಿತಾನೆ. ಆದರೆ ಪುಣ್ಯ ಫಲಗಳು ಅವಂಗೆ ದೊರೆಯುವುದಿಲ್ಲ. ಯಾಕಂದ್ರೆ ಶರಣರಾದವರಿಗೆ ಸ್ಪಷ್ಟತೆ ಇರಬೇಕು. ಲಿಂಗಕಾಯದ ದಾಸೋಹದಲ್ಲಿ ಲಿಂಗ ಕಾಯಕ ದಾಸೋಹಗಳಲ್ಲಿ ನಿಷ್ಠೆ ಇರಬೇಕು. ಅನಗತ್ಯವಾದ ವಾಮ ಮಾರ್ಗಗಳಿಂದ ಸಂಪತ್ತನ್ನು ಸಂಗ್ರಹ ಮಾಡಬಾರ್ದು. ಜೊತೆಗೆ ಭಕ್ತಿ ಮಾರ್ಗಕ್ಕಾಗಿ ಬೇರೆ ಬೇರೆ ಒಳ ಮಾರ್ಗಗಳನ್ನು ಎಂದೂ ಹಿಡಿಬಾರ್ದು. ಹಾಗೇನಾದರೂ ಆದಲ್ಲಿ ಅವನು ಖಂಡಿತ ಶರಣನಾಗಲು ಸಾಧ್ಯವಿಲ್ಲ ಎನ್ನುವಂಥದ್ದು ಜೇಡರ ದಾಸಿಮಯ್ಯನವರ ಅಭಿಮತ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

0: ಆಯಾ
1: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞಾನದ ಗುರಿಯನ್ನು ವಿವರಿಸುತ್ತಾರೆ. ಸೊ ಹೇಗೆ ಇದನ್ನು ನನ್ನ ಭಕ್ತರು ಮಾತ್ರ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಭಾವವನ್ನು ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಸಂಗ್ರಹವಾಗಿ ಹೇಳುವುದಾದರೆ, ಮಹಾಭೂತಾನಿಯಿಂದ ಪ್ರಾರಂಭವಾಗಿ ಚೇತನಾಧೃತಿ ಅನ್ನುವವರೆಗೆ 6 ಮತ್ತು 7ನೆಯ ಶ್ಲೋಕಗಳು ಐಹಿಕ ಮೂಲ ಘಟಕಗಳನ್ನು, ಬದುಕಿನ ಲಕ್ಷಣಗಳ ಕೆಲವು ಅಭಿವ್ಯಕ್ತಿಗಳನ್ನು ವಿಶ್ಲೇಷಣೆ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಈ ಒಂದು ಗೂಡಿ ದೇಹ ಅಥವಾ ಕ್ಷೇತ್ರ ಆಗುತ್ತೆ. ಅಮಾನಿತ್ವಂ ತತ್ವಜ್ಞಾನಾರ್ಥ ದರ್ಶನಂ 8-12 ಶ್ಲೋಕಗಳು ಎರಡು ಬಗೆಯ ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ವರ್ಣಿಸುತ್ತವೆ. ಆತ್ಮ ಮತ್ತು ಪರಮಾತ್ಮ ಈ ಕ್ಷೇತ್ರಜ್ಞರು. ಅನಾದಿಮತ್ಪರಂನಿಂದ ಪ್ರಾರಂಭವಾಗಿ ಹೃದಯ ಸರ್ವಸ್ಯ ವಿಷ್ಟಿತಂ ವರೆಗೆ 13-18ನವರೆಗಿನ ಶ್ಲೋಕಗಳು ಆತ್ಮನನ್ನು ಮತ್ತು ಪರಮಪ್ರಭು ಅಥವಾ ಪರಮಾತ್ಮನನ್ನು ವರ್ಣಿಸುತ್ತವೆ. ಈ 3 ಅಂಶಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಕ್ಷೇತ್ರ ಅಂದರೆ ದೇಹ, ಜ್ಞಾನದ ಪ್ರಕ್ರಿಯೆ, ಮತ್ತು ಆತ್ಮ ಹಾಗೂ ಪರಮಾತ್ಮ. ಭಗವಂತನ ಪರಿಶುದ್ಧ ಭಕ್ತರು ಮಾತ್ರ ಈ 3 ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಇಲ್ಲಿ ವಿಶೇಷವಾಗಿ ವರ್ಣಿಸಿದೆ. ಆದ್ದರಿಂದ ಭಕ್ತರಿಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಉಪಯುಕ್ತವಾಗಿದೆ. ಪರಮ ಪ್ರಭುವಾದ ಕೃಷ್ಣನ ಭಾವವೇ ಪರಮ ಗುರಿ. ಇದನ್ನು ಪಡೆಯಬಲ್ಲವರು ಈ ಭಕ್ತರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅಪೇಕ್ಷಿತ ಪರಿಣಾಮವನ್ನು ಪಡೆಯಬಲ್ಲರು. ಇತರರಿಗೆ ಇದು ಸಾಧ್ಯವಿಲ್ಲ. ಶ್ಲೋಕ 20. ಪ್ರಕೃತಿಂ ಪುರುಷಂ ಚೈವ

ವ್ಯಕ್ತಿಗತ ಆತ್ಮವು ದೇವೋತ್ತಮ ಪರಮಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳು ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಗತ ಆತ್ಮ ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದವನು, ಪರಮಾತ್ಮ ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಸೊ ಪ್ರಕೃತಿಯು ಜೀವಿಯು ನಿತ್ಯರಾದವರು, ಅಂದರೆ ಅವರು ಸೃಷ್ಟಿಗೆ ಮೊದಲೇ ಇದ್ದರು. ಪ್ರಕೃತಿಯ ಅಭಿವ್ಯಕ್ತಿ ಪರಮಪ್ರಭುವಿನ ಶಕ್ತಿಯಿಂದ ಆದದ್ದು. ಜೀವಿಗಳು ಹಾಗೆಯೇ, ಆದರೆ ಜೀವಿಗಳು ಶ್ರೇಷ್ಠ ಶಕ್ತಿಗೆ ಸೇರಿದವರು. ಈ ಸೃಷ್ಟಿ ರೂಪ ತಾಳುವ ಮೊದಲೇ ಜೀವಿಗಳು ಅಹಿಕ ಪ್ರಕೃತಿಯು ಅಸ್ತಿತ್ವದಲ್ಲಿ ಇದ್ದವು. ಅಹಿಕ ಪ್ರಕೃತಿ ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವಿನಲ್ಲಿ ಸೇರಿ ಹೋಗಿತ್ತು. ಅಗತ್ಯವಾದಾಗ ಅದು ಮಹತ್ತತ್ವದ ಮೂಲಕ ಪ್ರಕಟವಾಯಿತು. ಹೀಗೆ ಜೀವಿಗಳು ಕೂಡ ಅವನಲ್ಲಿ ಇವೆ. ಅವು ಬದ್ಧರಾಗಿರುವುದರಿಂದ ಅವಕ್ಕೆ ಪರಮ ಪ್ರಭುವಿನ ಸೇವೆಯನ್ನು ಮಾಡಲು ಇಷ್ಟವಿಲ್ಲ. ಹೀಗೆ ಅವುಗಳಿಗೆ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸಲು ಅವಕಾಶವನ್ನು ಕೊಡಲಾಗುವುದಿಲ್ಲ. ಆದರೆ ಅಹಿಕ ನಿಸರ್ಗವು ಹೊರಬಂದಾಗ ಈ ಜೀವಿಗಳಿಗೆ ಮತ್ತೊಮ್ಮೆ ಅಹಿಕ ಜಗತ್ತಿನಲ್ಲಿ ಕ್ರಿಯೆಯಲ್ಲಿ ತೊಡಗಲು ಮತ್ತು ದಿವ್ಯ ಜಗತ್ತನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳಲು ಇನ್ನೊಂದು ಅವಕಾಶವನ್ನು ಕೊಡಲಾಗುವುದು. ಅಹಿಕ ಸೃಷ್ಟಿಯ ರಹಸ್ಯ ಇದು. ಜೀವಿಯು ಮೂಲತಃ ಪರಮಪ್ರಭುವಿನ ವಿಭಿನ್ನಾಂಶ, ಆದರೆ ತನ್ನ ಬಂಡಾಯದ ಸ್ವಭಾವದಿಂದ ಅವನು ಅಹಿಕ ಪ್ರಕೃತಿಯಲ್ಲಿ ಬದ್ಧನಾಗುತ್ತಾನೆ. ಈ ಜೀವಿಗಳು ಅಥವಾ ಭಗವಂತನ ಶ್ರೇಷ್ಠ ಶಕ್ತಿಗಳು, ಶ್ರೇಷ್ಠ ಶಕ್ತಿಯ ಅಂಶಗಳು ಅಹಿಕ ಪ್ರಕೃತಿಯ ಸಂಪರ್ಕವನ್ನು ಹೇಗೆ ಪಡೆದವು ಎಂಬುದು ವಾಸ್ತವವಾಗಿ ಮುಖ್ಯವೇ ಅಲ್ಲ. ಆದರೆ ಇದು ವಾಸ್ತವವಾಗಿ ಏಕೆ ಮತ್ತು ಹೇಗೆ ಆಯಿತು ಎನ್ನುವುದು ಭಗವಂತನಿಗೆ ತಿಳಿದಿರುತ್ತದೆ. ಈ ಅಹಿಕ ಪ್ರಕೃತಿಯಿಂದ ಆಕರ್ಷಿತರಾದವರು ಅಸ್ತಿತ್ವಕ್ಕಾಗಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಆದರೆ ಅಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲ ಪರಿವರ್ತನೆಗಳು, ಪ್ರಭಾವಗಳು ಅಹಿಕ ಪ್ರಕೃತಿಯಿಂದ ಆದವು ಎನ್ನುವುದನ್ನು ನಾವು ನಿಶ್ಚಯವಾಗಿ ಈ ಕೆಲವು ಶ್ಲೋಕಗಳ ವರ್ಣನೆಯಿಂದ ತಿಳಿದುಕೊಳ್ಳಬೇಕು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲ ಪರಿವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ. ಚೇತನದ ಮಟ್ಟಿಗೆ ಎಲ್ಲ ಜೀವಿಗಳು ಒಂದೇ. 21ನೇ ಶ್ಲೋಕ. ಕಾರ್ಯ

ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಜೀವಿಗಳಲ್ಲಿ ದೇಹಗಳು ಮತ್ತು ಇಂದ್ರಿಯಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುವುದಕ್ಕೆ ಐಹಿಕ ಪ್ರಕೃತಿಯ ಕಾರಣ. ಜೀವಿಗಳಲ್ಲಿ 84 ಲಕ್ಷ ಬೇರೆ ಬೇರೆ ವರ್ಗಗಳಿವೆ. ಈ ಭಿನ್ನ ರೀತಿಗಳು ಐಹಿಕ ಪ್ರಕೃತಿಯ ಸೃಷ್ಟಿ. ಇವು ಜೀವಿಯ ಬೇರೆ ಬೇರೆ ಇಂದ್ರಿಯ ಸುಖಗಳಿಂದ ಹುಟ್ಟುತ್ತವೆ. ಹೀಗೆ ಜೀವಿ ಈ ದೇಹದಲ್ಲಿ ಅಥವಾ ಆ ದೇಹದಲ್ಲಿ ಇರಬೇಕೆಂದು ಬಯಸುತ್ತಾನೆ. ಆತನನ್ನು ಬೇರೆ ಬೇರೆ ದೇಹಗಳಲ್ಲಿ ಇಟ್ಟಾಗ ಬೇರೆ ಬೇರೆ ರೀತಿಯ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಅವನ ಐಹಿಕ ಸುಖ ದುಃಖಗಳಿಗೆ ಕಾರಣ ಸ್ವಯಂ ತಾನೇ ಅಲ್ಲ, ಆದರೆ ಅವನ ದೇಹ. ಅವನ ಮೂಲ ಸ್ಥಿತಿಯಲ್ಲಿ ಭೋಗದ ವಿಷಯದಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಅದೇ ಅವನ ನಿಜವಾದ ಸ್ಥಿತಿ. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅಪೇಕ್ಷೆಯ ಫಲವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹದು ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜಗತ್ತು ಪರಿಶುದ್ಧವಾದದ್ದು. ಆದರೆ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ದೇಹಕ್ಕಾಗಿ ಬೇರೆ ಬೇರೆ ಬಗೆಯ ಸುಖಗಳನ್ನು ಪಡೆಯಲು ಶ್ರಮ ಪಡುತ್ತಾರೆ. ದೇಹವು ಇಂದ್ರಿಯಗಳ ಪರಿಣಾಮ ಎಂದು ಹೇಳಿದರೆ ಇದು ಇನ್ನೂ ಸ್ಪಷ್ಟವಾದೀತು. ಬಯಕೆಯ ತೃಪ್ತಿಗಾಗಿ ಇರುವ ಸಾಧನೆಗಳು ಇಂದ್ರಿಯಗಳು. ದೇಹ ಮತ್ತು ಸಾಧನಗಳಾದ ಇಂದ್ರಿಯಗಳು ಒಟ್ಟಾಗಿ ಅವನ್ನು ಐಹಿಕ ಪ್ರಕೃತಿ ನೀಡುತ್ತವೆ. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುವಂತೆ ಜೀವಿಯ ಹಿಂದಿನ ಬಯಕೆ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನಿಗೆ ಹಿತವಾದ ಅಥವಾ ಅಹಿತವಾದ ಸನ್ನಿವೇಶವು ಲಭ್ಯವಾಗುತ್ತೆ. ಐಹಿಕ ಪ್ರಕೃತಿಯು ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವುಗಳನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಯಾವುದೇ ವಾಸಸ್ಥಳ ಲಭ್ಯವಾಗುವುದಕ್ಕೆ ಮತ್ತು ಅವನಿಗೆ ಬರುವ ಸುಖ ದುಃಖಗಳಿಗೆ ಆ ಜೀವಿಯ ಕಾರಣ. ದೇಹ ಜಡವಸ್ತುವಾದ್ದರಿಂದ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಜೀವಿಯನ್ನು ಒಮ್ಮೆ ಒಂದು ನಿರ್ದಿಷ್ಟವಾದ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಅವನು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತಾನೆ. ಪ್ರಕೃತಿಯ ನಿಯಮವನ್ನು ಬದಲು ಮಾಡಲು ಆ ಕಾಲದಲ್ಲಿ ಜೀವಿಗೆ ಶಕ್ತಿ ಇರುವುದಿಲ್ಲ. ಒಂದು ಜೀವಿಯನ್ನು ಒಂದು ನಾಯಿಯ ದೇಹದಲ್ಲಿ ಇರಿಸಿದೆ ಎಂದುಕೊಳ್ಳೋಣ. ನಾಯಿಯ ದೇಹದಲ್ಲಿ ಇರಿಸಿದ ಕೂಡಲೇ ಅವನು ನಾಯಿಯಂತೆ ನಡೆದುಕೊಳ್ಳಬೇಕು. ಅವನು ಬೇರೆ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಜೀವಿಯನ್ನು ಒಂದು ಹಂದಿಯ ದೇಹದಲ್ಲಿ ಇರಿಸಿದರೆ ಅವನು ಹೊಲಸನ್ನು ತಿಂದು ಹಂದಿಯಂತೆ ನಡೆದುಕೊಳ್ಳಬೇಕು. ಹಾಗೆ ಜೀವಿಯನ್ನು ಒಬ್ಬ ದೇವತೆಯ ದೇಹದಲ್ಲಿ ಇಟ್ಟರೆ ಅವನು ತನ್ನ ದೇಹಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನು ಜೀವಾತ್ಮನೊಡನೆ ಇರುತ್ತಾನೆ. ಇದನ್ನು ವೇದಗಳಲ್ಲಿ ಹೀಗೆ ವಿವರಿಸಿದೆ. ಮುಂಡಕ ಉಪನಿಷತ್ನಲ್ಲಿ ದ್ವಾ ಸುಪರ್ಣ ಸಯುಜ ಸುಖಾಯ. ಪರಮ ಪ್ರಭು ಜೀವಾತ್ಮನ ವಿಷಯದಲ್ಲಿ ಎಷ್ಟು ಕರುಣಾಮಯನೆಂದರೆ ಅವನು ಜೀವಾತ್ಮನೊಡನೆ ಸದಾ ಇರುತ್ತಾನೆ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿಯೂ

0: ಪರಮಾತ್ಮನಾಗಿ ಉಪಸ್ಥಿತ ನಿರುತ್ತಾನೆ. 22ನೇ ಶ್ಲೋಕ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಅಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಅಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಈಗ ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕ ಬಹುಮುಖ್ಯವಾದದ್ದು. ಮನುಷ್ಯ ಉಡುಪನ್ನು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಉಡುಪಿನ ಈ ಬದಲಾವಣೆಗೆ ಐಹಿಕ ಅಸ್ತಿತ್ವದಲ್ಲಿ ಅವನಿಗಿರುವ ಆಸಕ್ತಿಯೇ ಕಾರಣ. ಈ ಮಾಯಾ ಅಭಿವ್ಯಕ್ತಿಯು ಅವನನ್ನು ಮೋಹಗೊಳಿಸಿದಷ್ಟು ಕಾಲವು ಅವನು ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರಬೇಕಾಗುತ್ತದೆ. ಅಹಿಕ ಪ್ರಕೃತಿಯು ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶಗಳಲ್ಲಿ ಇರಿಸಲ್ಪಡುತ್ತಾನೆ. ಜೀವಿಯು ಒಮ್ಮೆ ದೇವತೆಯಾಗಿ, ಒಮ್ಮೆ ಮನುಷ್ಯನಾಗಿ, ಒಮ್ಮೆ ಮೃಗವಾಗಿ, ಪಕ್ಷಿಯಾಗಿ, ಹುಳುವಾಗಿ, ಜಲಪ್ರಾಣಿಯಾಗಿ ಹೀಗೆ ಅವನು ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದ ಆಗುವಂಥದ್ದು. ಇದು ನಡೆಯುತ್ತಲೇ ಇರುತ್ತೆ. ಎಲ್ಲ ಆಗು ಹೋಗುಗಳಲ್ಲಿಯೂ ಜೀವಾತ್ಮನು ತನ್ನ ಸನ್ನಿವೇಶದ ಪ್ರಭು ಎಂದುಕೊಳ್ಳುತ್ತಾನೆ. ಆದರೆ ಅವನು ಅಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಇರುತ್ತಾನೆ. ಅವನನ್ನು ಹೀಗೆ ಬೇರೆ ಬೇರೆ ದೇಹಗಳಲ್ಲಿ ಹೇಗೆ ಇರಿಸಲಾಗುತ್ತೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಇದಕ್ಕೆ ಕಾರಣ. ಆದ್ದರಿಂದ ಮನುಷ್ಯ 3 ಅಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಅಹಿಕ ಪ್ರಜ್ಞೆಯು ಅವನ ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡುತ್ತದೆ. ಯಾಕೆಂದರೆ ಅನಾದಿ ಕಾಲದಿಂದ ಅವನಿಗೆ ಅಹಿಕ ಬಯಕೆಗಳು ಇದ್ದೇ ಇವೆ. ಆದರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ಅಧಿಕಾರಯುತ ಮೂಲಗಳಿಂದ ಕೀಳಿ ತಿಳಿದರೆ ಮಾತ್ರ ಈ ಬದಲಾವಣೆಯನ್ನು ಸಾಧಿಸಬಹುದು. ಇದಕ್ಕೆ ಅತ್ಯುತ್ತಮ ನಿದರ್ಶನ ಇಲ್ಲಿದೆ. ಅರ್ಜುನನು ಕೃಷ್ಣನಿಂದ ದೇವರ ವಿಚಾರವನ್ನು ಕೇಳ್ತಾ ಇದ್ದಾನೆ. ಜೀವಿಯು ಈ ಶ್ರವಣ ಪ್ರಕ್ರಿಯೆಗೆ ತನ್ನನ್ನು ಒಪ್ಪಿಕೊಂಡರೆ ಅಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅವನ ಬಹುಕಾಲದ ಬಯಕೆಯನ್ನು ಅವನು ಕಳೆದುಕೊಳ್ಳುತ್ತಾನೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವಿಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಯಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂ ಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.
1: ವೇಣುಧ್ವನಿ 90.4 FM KLE ಗನಸೂಬೆ ಆಪ್ ಟ್ಯೂನ್ ಹೈ ಔರ್ ಅಭಿ ಹಮ್ ಸುನೆಂಗೆ ಆಲ್ ಇಂಡಿಯಾ ರೇಡಿಯೋ ಕೆ ಸಹಯೋಗ ಸೆ ಪ್ರಸ್ತುತ ಹೋನೆ ವಾಲೆ ನ್ಯೂಸ್.
2: ಚಾರ್ ಕರ್ಣಿ ಕೋ ಕಹಾ ಹೈ. ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತ್ ಕೆ ನೇತೃತ್ವ ವಾಲಿ ಪೀಠ ನೆ ಕೇಂದ್ರ ಸರ್ಕಾರ ತಥಾ ಸಿಬಿಎಸ್ಇ ಕಿ ಓರ್ ಸೆ ಉಪಸ್ಥಿತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಔರ್ ಅತಿರಿಕ್ತ ಸಾಲಿಸಿಟರ್ ಜನರಲ್ ಐಶ್ವರ್ಯಾ ಭಾಟಿ ಸೆ ಕಹಾ ಕಿ ವೆ ಕಕ್ಷಾ 6 ಕೆ ವಿದ್ಯಾರ್ಥಿಯೋ ಕೋ ಭಿ ವಹಿ ಛೂಟ್ ದೇ ಜೊ ಕಕ್ಷಾ 7, 8, 9 ಕೆ ವಿದ್ಯಾರ್ಥಿಯೋ ಕೋ ದೀ ಗೈ ಹೈ. ಸರ್ವೋಚ್ಚ ನ್ಯಾಯಾಲಯ ನೆ 17 ಸೆಪ್ಟೆಂಬರ್ ಕೋ ಸಿಬಿಎಸ್ಇ ಸೆ ಕಕ್ಷಾ 6 ಕೆ ವಿದ್ಯಾರ್ಥಿಯೋ ಕೆ ಲಿಯೆ 2027 ಸೆ ಶುರು ಹೋನೆ ವಾಲೆ ಅಗಲೆ ಶೈಕ್ಷಣಿಕ ಸತ್ರ ಸೆ ಭಾರತೀಯ ಮೂಲ ಕಿ 2 ಭಾಷಾಓ ಸಹಿತ 3 ಭಾಷಾಓ ಕೆ ಅನಿವಾರ್ಯ ಅಧ್ಯಯನ ವಾಲಿ ಅಪ್ನಿ ನೀತಿ ಕೋ ಲಾಗೂ ಕರ್ನೆ ಪರ್ ವಿಚಾರ್ ಕರ್ನೆ ಕೋ ಕಹಾ ಥಾ. ಯೆ ವಿವಾದ ಸಿಬಿಎಸ್ಇ ಕೆ ಅಪ್ನೆ ಪಾಠ್ಯಕ್ರಮ ಕೋ ರಾಷ್ಟ್ರೀಯ ಶಿಕ್ಷಾ ನೀತಿ 2020 ಔರ್ ವಿದ್ಯಾಲಯ ಶಿಕ್ಷಾ ಕೆ ಲಿಯೆ ರಾಷ್ಟ್ರೀಯ ಪಾಠ್ಯ ಚರ್ಚಾ ಕೆ ರೂಪರೇಖಾ 2023 ಕೆ ಅನುರೂಪ ಬನಾನೆ ಕೆ ನಿರ್ಣಯ ಸೆ ಸಂಬಂಧಿತ ಹೈ. ಇಸ್ ರೂಪರೇಖಾ ಕೆ ಅಂತರ್ಗತ ವಿದ್ಯಾರ್ಥಿಯೋ ಕೆ ಲಿಯೆ 2 ಭಾರತೀಯ ಭಾಷಾಓ ಸಹಿತ 3 ಭಾಷಾಓ ಕಾ ಅಧ್ಯಯನ ಅನಿವಾರ್ಯ ಹೈ. ಸರ್ವೋಚ್ಚ ನ್ಯಾಯಾಲಯ ನೆ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಸೆ ಬಕಾಯಾ ಯಾತಾಯಾತ್ ಕೆ ಈ ಚಾಲಾನ್ ಕಿ ರಾಶಿ ಕೋ ಬಿಜಲಿ ಬಿಲೋ ಸೆ ಜೋಡನೆ ಪರ್ ವಿಚಾರ್ ಕರ್ನೆ ಕೋ ಕಹಾ ಹೈ. ನ್ಯಾಯಾಲಯ ನೆ ಕಹಾ ಕಿ ಪ್ರಭಾವಿ ವಸೂಲಿ ಕಿ ವ್ಯವಸ್ಥಾ ಮೆ ಇಸ್ ಪಹಲ್ ಸೆ ಸುಧಾರ ಕಿಯಾ ಜಾ ಸಕ್ತಾ ಹೈ. ನ್ಯಾಯಾಲಯ ನೆ ಯಹ ಭಿ ಸುಝಾವ್ ದಿಯಾ ಕಿ ಲಂಬಿತ ಚಾಲಾನ್ ಕಾ ಭುಗ್ತಾನ್ ಹೋನೆ ತಕ್ ವಾಹನ್ ಪಂಜೀಕರಣ ಕೆ ನವೀನೀಕರಣ, ಸ್ವಾಮಿತ್ವ ಹಸ್ತಾಂತರಣ, ಫಿಟ್ನೆಸ್ ಔರ್ ಪಿಯುಸಿ ಪ್ರಮಾಣ ಪತ್ರ ತಥಾ ಡ್ರೈವಿಂಗ್ ಲೈಸೆನ್ಸ್ ಕೆ ನವೀನೀಕರಣ ಪರ್ ರೋಕ್ ಲಗಾಯಿ ಜಾಯ್. ಭಾರತೀಯ ನೌಸೇನಾ ಕಾ ವರ್ಷ 2026 ಕಾ ದೂಸರಾ ಕಮಾಂಡರ್ಸ್ ಸಮ್ಮೇಲನ ಆಜ್ ಸೆ ನಯಿ ದಿಲ್ಲಿ ಮೆ ಶುರು ಹೋ ರಹಾ ಹೈ. ರಕ್ಷಾ ಮಂತ್ರಾಲಯ ನೆ ಬತಾಯಾ ಕಿ 3 ದಿನ ಕೆ ಸಮ್ಮೇಲನ ಮೆ ನೌಸೇನಾ ಕೆ ವರಿಷ್ಠ ಅಧಿಕಾರಿ, ವಿಭಿನ್ನ ಕ್ಷೇತ್ರೋ ಕೆ ಸಂಚಾಲಕ ಔರ್ ಕ್ಷೇತ್ರೀಯ ಕಮಾಂಡರ್ ಹಿಸ್ಸಾ ಲೇಂಗೆ. ಸಮ್ಮೇಲನ ಮೆ ಸೈನ್ಯ ಔರ್ ರಣನೀತಿಕ ಸ್ತರ ಪರ್ ನೌಸೇನಾ ಕಿ ಪರಿಚಾಲನ ತಯಾರಿಯೋ ಕಿ ವ್ಯಾಪಕ ಸಮೀಕ್ಷಾ ಕಿ ಜಾಯೇಗಿ. ರಕ್ಷಾ ಮಂತ್ರಾಲಯ ನೆ ಕಹಾ ಕಿ ಪಶ್ಚಿಮ ಏಷ್ಯಾ ಮೆ ಸಂಘರ್ಷ ಕೆ ಬೀಚ ಭಾರತ್ ಕೆ ಊರ್ಜಾ ಹಿತೋ ಕಿ ಸುರಕ್ಷಾ ಸಹಿತ ಸಮುದ್ರ ಹಿತೋ ಕಿ ರಕ್ಷಾ ಮೆ भारतीय नौसेना की भूमिका को रेखांकित करने की दृष्टि से यह सम्मेलन महत्वपूर्ण होगा। सम्मेलन के पहले दिन रक्षा मंत्री राजनाथ सिंह राष्ट्रीय समुद्री हितों और भारतीय नौसेना से अपेक्षाओं पर अपना दृष्टिकोण और मार्गदर्शन साझा करेंगे। प्रमुख रक्षा अध्यक्ष और थल सेना अध्यक्ष भी नौसेना कमांडरों के साथ विचार विमर्श करेंगे। इसका उद्देश्य तीनों सेनाओं के बीच समन्वय और एकीकरण को सुदृढ़ करना है। पर्यावरण, वन और जलवायु परिवर्तन मंत्री भूपेंद्र यादव ने

0: यूपीएससी की त्रिभाषा नीति से कक्षा 6 के विद्यार्थियों को छूट देने पर विचार करने को कहा। भारतीय नौसेना आज से बृहस्पतिवार तक नई दिल्ली में कमांडर्स सम्मेलन 2026 के दूसरे संस्करण की मेजबानी करेगी। दिल्ली सरकार ने राष्ट्रीय राजधानी में सर्दियों के मौसम में वायु प्रदूषण को नियंत्रित करने के लिए कार्य योजना तैयार की और एशियाई खेलों में भारतीय पुरुष क्रिकेट टीम सेमीफाइनल में पहुंची। इसके साथ ही समाचार प्रभात का ये अंक समाप्त हुआ। नमस्कार।
1: और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM KLE कनसु।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
5: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
6: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. Study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444 extension 4327.

ನಾನು ಡಾಕ್ಟರ್ ರಾಜೇಶ್ವರಿ ಕಾಮತ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಎಂಡು ಬೈಷಜ್ಯ ಕಲ್ಪನಾ, ಕೆಎಲ್ಎ ಆಯುರ್ವೇದ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತು ನಾವು ಔಷಧ ಬಳಕೆ ಕುರಿತು ನಿರ್ಲಕ್ಷ್ಯ ಬೇಡ, ಎಚ್ಚರವಿರಲಿ, ಇವು ತಿಳಿದಿರಲಿ, ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಔಷಧ ಬಳಕೆ, ತಾಜಾ ಗಿಡಮೂಲಿಕೆಗಳನ್ನು ಅರೆದು ರಸವನ್ನು ಸೇವಿಸುವುದಾದಲ್ಲಿ ರಸ ತಯಾರಿಸಿದ 3 ಗಂಟೆಯೊಳಗೆ ಸೇವಿಸಬೇಕು. ರಸವನ್ನು ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ. ಗಿಡಮೂಲಿಕೆಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಬಟ್ಟಲು, ಪಾತ್ರೆ, ಚಮಚ, ಶೋಧಿಸುವ ವಸ್ತ್ರ ಎಲ್ಲವೂ ಸ್ವಚ್ಛವಾಗಿರಬೇಕು. ಯಾವುದೇ ಔಷಧಿ ಗಿಡಮೂಲಿಕೆಗಳ ಕಷಾಯ ತಯಾರಿಸಿದ 24 ಗಂಟೆಗಳಲ್ಲಿ ಉಪಯೋಗಿಸಬೇಕು. ಔಷಧಿಯ ಗಿಡಮೂಲಿಕೆಗಳ ಪುಡಿಯನ್ನು 6 ತಿಂಗಳಿಂದ 1 ವರ್ಷದವರೆಗೆ ಶೇಖರಿಸಿ ಇಡಬಹುದು ಮತ್ತು ಬಳಸಬಹುದು. ಔಷಧಿಯ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಸವ ಅರಿಷ್ಟಗಳು ಹಳೆಯದಾದಷ್ಟು ಒಳ್ಳೆಯದು. ತಯಾರಿಸಿದ 10 ವರ್ಷಗಳಾಗಿದ್ದರೂ ಉಪಯೋಗಿಸಬಹುದು. ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಉದಾಹರಣೆಗೆ ಅಶ್ವಗಂಧ ಅರಿಷ್ಟ, ಪುನರ್ನವಾಸವ ಇತ್ಯಾದಿ. ವೈದ್ಯರ ಬಳಿ ಹೋದಾಗ ಅವರು ಬರೆದುಕೊಟ್ಟ ಔಷಧಿಗಳ ಬಗ್ಗೆ ವಿವರಗಳನ್ನು ಕೇಳಿ ಪಡೆಯಿರಿ. ಔಷಧ ಹೇಗೆ ಕೆಲಸ ಮಾಡುತ್ತದೆ, ದಿನಕ್ಕೆ ಎಷ್ಟು ಬಾರಿ ಸೇವಿಸಬೇಕು, ಊಟಕ್ಕೆ ಮುಂಚೆಯೋ ಅಥವಾ ಊಟದ ನಂತರವೋ ಅರಿತುಕೊಳ್ಳಿ. ನೀವು ಈಗಾಗಲೇ ಬೇರೆ ಕಾಯಿಲೆಗೆ ಔಷಧಿ ತೆಗೆದುಕೊಳ್ಳುತ್ತಿದ್ದಲ್ಲಿ ಇದರೊಂದಿಗೆ ಅದನ್ನು ಸೇವಿಸಬಹುದೇ ಇಲ್ಲವೇ ಎಂಬುದನ್ನು ತಿಳಿಯಿರಿ. ಈಗ ನೀವು ಅಲೋಪತಿ ಔಷಧಿ ಸೇವಿಸುತ್ತಿದ್ದು ಆಯುರ್ವೇದ ಇಲ್ಲವೇ ಹೋಮಿಯೋಪತಿ ಪದ್ಧತಿಗೆ ಹೋದಲ್ಲಿ ಆ 2 ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ವಿವರ ತಿಳಿದು ಬಳಸುವುದು ಉತ್ತಮ. ಔಷಧಿಗಳ ಅಡ್ಡ ಪರಿಣಾಮಗಳು ಯಾವುವು, ಅವು ಕಾಣಿಸಿಕೊಂಡರೆ ಏನು ಮಾಡಬೇಕು, ಔಷಧಿ ಸೇವಿಸುವಾಗ ಯಾವ ಆಹಾರ ಸೇವಿಸಬಾರದು, ಎಷ್ಟು ದಿನಗಳಿಗೆ ಔಷಧ ಕೊಂಡುಕೊಳ್ಳಬೇಕು ಮತ್ತು ಅದನ್ನು ಸುರಕ್ಷಿತವಾಗಿಡುವುದು ಹೇಗೆ, ವೈದ್ಯರು ಬರೆದಿರುವ ಔಷಧಿ ದೊರೆಯದಿದ್ದಲ್ಲಿ ಬದಲಿ ಔಷಧಿ ಬರೆಸಿಕೊಳ್ಳಿ, ಔಷಧಿಗಳ ಖರೀದಿ, ಶೇಖರಣೆ ಮತ್ತು ಬಳಕೆ ಪರಿಚಯದ ಅಂಗಡಿಗೆ ಹೋಗುವುದು ಒಳ್ಳೆಯದು. ಔಷಧಿಯ ಡಬ್ಬದ ಮೇಲೆ ಬರೆದಿರುವ ಔಷಧಿ ತಯಾರಾದ ದಿನಾಂಕ ಮತ್ತು ಅದನ್ನು ಯಾವ ದಿನಾಂಕದೊಳಗಾಗಿ ಬಳಸಬೇಕು ಎಂಬುದನ್ನು ಗಮನಿಸಬೇಕು. ಅಂಗಡಿಯಾತ ಬೇರೆ ಔಷಧಿ ಏನಾದರೂ ಕೊಟ್ಟಲ್ಲಿ ವೈದ್ಯರನ್ನು ಫೋನ್ ಮೂಲಕ ಸಂಪರ್ಕಿಸಿ ಸಂಶಯ ಪರಿಹರಿಸಿಕೊಳ್ಳಿ. ಔಷಧಿಯನ್ನು ಮನೆಯಲ್ಲಿ ಸುರಕ್ಷಿತ ಜಾಗದಲ್ಲಿಡಬೇಕು. ನಿಮ್ಮ ಕೋಣೆಯಲ್ಲಿ ಇರಿಸಿಕೊಳ್ಳಿ. ನಿಮಗೆ ನೆನಪಿನಲ್ಲಿರುವ ಹಾಗೆ ಇರಿಸಿ. ಮಕ್ಕಳ ಕೈಗೆ ಸಿಗದಂತೆ ಎಚ್ಚರ ವಹಿಸಬೇಕು. ಔಷಧಿಗಳನ್ನು ಅಡಿಗೆ ಮನೆಯಲ್ಲಿಡಬೇಡಿ. ಔಷಧಿಗಳನ್ನು ತೇವವಿಲ್ಲದ, ಬಿಸಿಲು ಬೀಳದ, ಬೆಂಕಿಯ ಶಾಖ ತಗುಲದ ಸ್ಥಳದಲ್ಲಿಡಬೇಕು. ಬಿಡಿ ಮಾತ್ರೆಗಳಾದರೆ ಪೇಪರಿನಲ್ಲಿಡಬಾರದು. ಗಾಜು, ಬಾಟಲಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿರಿಸಿ ಕೆಲವು ಔಷಧಿಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗುತ್ತದೆ. ಔಷಧದ ಬಾಟಲಿಯ ಮೇಲೆ ಮುದ್ರಿಸಿದ್ದರೆ ಮಾತ್ರ ಫ್ರಿಡ್ಜ್ನಲ್ಲಿ ಇಡಬೇಕು. ಇಲ್ಲವಾದಲ್ಲಿ ಫ್ರಿಡ್ಜ್ನಲ್ಲಿ ಇಡಬಾರದು. ದಿನಕ್ಕೆ 3-4 ಬಾರಿ ಔಷಧಿ ಸೇವಿಸುತ್ತಿರುವಾಗ ಹಾಳೆಯಲ್ಲಿ ಬರೆದು ನಿಮಗೆ ಕಾಣುವಂತೆ ಕೋಣೆಯಲ್ಲಿ ಅಂಟಿಸಿಕೊಳ್ಳಿ. ಇಲ್ಲವೇ ಮನೆಯವರಿಗೆ ನೆನಪಿಸಲು ಹೇಳಿ. ಹೊರಗಡೆ ಹೋದಾಗ, ಪ್ರವಾಸಕ್ಕೆ ಹೋದಾಗ ಔಷಧಿಗಳನ್ನು ಮರೆಯದೇ ತೆಗೆದುಕೊಂಡು ಹೋಗಿ. ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡದಿಂದ ಬಳಲುವವರು ಪ್ರತಿದಿನ ಔಷಧಿ ಸೇವಿಸಬೇಕಾಗುವುದರಿಂದ ಔಷಧಿ ಇರುವಾಗಲೇ ತಂದಿಟ್ಟುಕೊಳ್ಳಿ. ಎಕ್ಸ್ಪೈರಿ ಆಗಿರುವ ಔಷಧಿಗಳನ್ನು ಕಸದ ತೊಟ್ಟಿಗೆ ಹಾಕಿ. ನಿಮಗೆ ಕೊಟ್ಟಂತಹ ಔಷಧಿಗಳನ್ನು ನಿಮ್ಮಂತಹುದೇ ರೋಗ ಲಕ್ಷಣಗಳಿವೆ ಎಂದು ಬೇರೆಯವರಿಗೆ ಕೊಡಬೇಡಿ. ಹಾಗೆಯೇ ನೀವು ಇನ್ನೊಬ್ಬರ ಔಷಧಿ ಬಳಸಬೇಡಿ. ಯಾವುದೇ ಔಷಧಿ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಅಡ್ಡ ಪರಿಣಾಮ ಕಂಡು ಬಂದಾಗ, ಚರ್ಮದಲ್ಲಿ ಕೆರೆತ, ದಮ್ಮು, ಉಸಿರಾಟಕ್ಕೆ ಕಷ್ಟವಾದರೆ ಔಷಧಿ ನಿಲ್ಲಿಸಿ ವೈದ್ಯರಿಗೆ ಅಲ್ಲಿಗೆ ಹೋಗಿ ಭೇಟಿಯಾಗಿ. ಔಷಧದ ಪ್ರಮಾಣವನ್ನು ನೀವಾಗಿಯೇ ಬದಲಿಸಿಕೊಳ್ಳಬೇಡಿ. ತಕ್ಷಣ ನಿಲ್ಲಿಸಬೇಡಿ. ವೈದ್ಯರ ಸಲಹೆಯಂತೆ ಮಾಡಿ. ಚರ್ಮದ ಮೇಲೆ ಲೇಪಿಸುವ ಔಷಧಗಳು ಯಾವುದೇ ಬಗೆಯ ಕ್ರೀಮ್, ಲೋಷನ್, ಆಯಿಂಟ್ಮೆಂಟ್ ಚರ್ಮದ ಮೇಲೆ ಮಾತ್ರ ಉಪಯೋಗಿಸಬೇಕು. ಇವು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಸೋಂಕದಂತೆ ಎಚ್ಚರ ವಹಿಸಿ. ಇವುಗಳನ್ನು ಬಳಸುವ ಮೊದಲು ಕೈಗಳನ್ನು ಸ್ವಚ್ಛಗೊಳಿಸಿ. ಚರ್ಮದ ಭಾಗವನ್ನು ತೊಳೆದು ಸ್ವಚ್ಛಗೊಳಿಸಿ ಒರೆಸಿ ನಂತರ ಔಷಧಿ ಹಚ್ಚಬೇಕು. ಔಷಧ ಹಚ್ಚಿಕೊಂಡ ನಂತರ ನಿಮಗೆ ಕೈಗಳನ್ನು ತೊಳೆಯಿರಿ. ಔಷಧದ ಮೇಲೆ ತೆಳುವಾಗಿ ಸವರಬೇಕು, ದಪ್ಪವಾಗಿ ಹಾಕಬೇಡಿ. ಆರಂಭದ 3 ತಿಂಗಳು ಗರ್ಭಿಣಿಯರು ಯಾವುದೇ ಔಷಧಿ ಸೇವಿಸಬಾರದು. ಮಗುವಿಗೆ ದೇಹದ ಮುಖ್ಯ ಅಂಗಾಂಗಗಳು ಮೂಡುವುದರಿಂದ ಔಷಧಗಳ ದುಷ್ಪರಿಣಾಮ ಉಂಟಾಗಿ ಅಂಗವಿಕಲತೆ ಉಂಟಾಗಬಹುದು. ಯಾವುದೇ ಔಷಧಿಯನ್ನಾಗಲಿ ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಪ್ರಕಾರ ಮನುಷ್ಯರಿಗೆ ಬರುವ ಬಹುತೇಕ ರೋಗಗಳನ್ನು ನಿಭಾಯಿಸಲು 350 ಅವಶ್ಯಕ ಮದ್ದುಗಳು ಸಾಕು. ಆದರೆ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಸುಮಾರು 75,000 ಔಷಧಿಗಳು ಮಾರಾಟವಾಗುತ್ತಿವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಪಾಯಕಾರಿ ಎಂದು ನಿಷೇಧಿಸಲ್ಪಟ್ಟಿರುವ

ಔಷಧಿಗಳು ಇಲ್ಲಿ ಅತ್ಯಂತ ಸುಲಭವಾಗಿ ದೊರೆಯುತ್ತವೆ. ಔಷಧದ ದುರುಪಯೋಗದಿಂದ ಮತ್ತಷ್ಟು ನೋವು, ಹಣ, ಸಮಯ ವ್ಯರ್ಥವಾಗುತ್ತದೆ. ಕಾಯಿಲೆ ನಿವಾರಣೆಗೆ ನೆರವಾಗಬೇಕಾದ ಔಷಧಿಗಳು ಮತ್ತೊಂದು ರೋಗ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ಔಷಧಿ ಬಳಸುವಾಗ ಅದು ಹೇಗೆ ಕೆಲಸ ಮಾಡುತ್ತದೆ, ಸಾಧಕ ಬಾಧಕಗಳೇನು, ಯಾವ ರೀತಿ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಎಂಬುದನ್ನು ತಿಳಿದಿರಬೇಕು.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444, extension 4327.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष 1-दिवसीय स्किल डेव्हलपमेंट कार्यशाळा एम्पावर 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET ಮಾರ್ಗದರ್ಶಕ ತತ್ವೆ ತಸೇಚ ಫಲೋತ್ಪಾದನ ವಿದ್ಯಾಪೀಠ ಬಾಗಲಕೋಟ ICAR ನಿಯಮಾನುಸಾರ ಪ್ರವೇಶ ಮರ್ಯಾದಿತ ಮ್ಯಾನೇಜ್ಮೆಂಟ್ ಕೋಟಾ ಅನುಭವಿ ಪ್ರಾಧ್ಯಾಪಕ ವರ್ಗ ಆಧುನಿಕ ಪಾಯಾಭೂತ ಸುವಿಧಾ ಸುಸಜ್ಜ ಪ್ರಯೋಗಶಾಲಾ ಸಂಶೋಧನಾ

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಪಿ ಮೆಡ್ಗುಡ್ ಮಠ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಸರ್. ಇವತ್ತಿನ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ. ಇದು ಯಾವಾಗಿಂದ ಆಚರಿಸ್ತಾರೆ, ಅದರ ಬಗ್ಗೆ?
1: ನಮಸ್ಕಾರ ಎಲ್ಲ ಕೇಳುವರಿಗೆ. ವರ್ಲ್ಡ್ ಹಾರ್ಟ್ ಡೇ ಅದನ್ನ ಪ್ರಾರಂಭ ಮಾಡಿದ್ದು ಆಲ್ಮೋಸ್ಟ್ ಒಂದು 26 ವರ್ಷದ ಹಿಂದೆ 1999 ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅದು ಒಂದು ಡಿಸಿಷನ್ ತಗೊಂತು. ಯಾಕಂದ್ರೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಲ್ಮೋಸ್ಟ್ 20 ಮಿಲಿಯನ್ ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಸೊ ಇಟ್ಸ್ ಎ ನಂಬರ್ 1 ಕಿಲ್ಲರ್ ಡಿಸೀಸ್ ವರ್ಲ್ಡ್ ವೈಡ್. ಸೊ ಅದಕ್ಕೆ ಸ್ವಲ್ಪ ಅದರದ್ದು ಅವೇರ್ನೆಸ್ ಮೂಡಲಿಕ್ಕೆ, ಜನರಲ್ಲಿ ಅದರ ಬಗ್ಗೆ ತಿಳುವಳಿಕೆ ಹೆಚ್ಚಿಸಲಿಕ್ಕೆ, ಹೇಗೆ ತಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕು ಅಂತ ಇದೆಲ್ಲ ವಿಷಯ ತಿಳಿಲಿ ಅಂತ ಹೇಳಿ ವರ್ಲ್ಡ್ ಹಾರ್ಟ್ ಡೇ ಒಂದು ದಿವಸ ಆಚರಣೆ. ಅದನ್ನು ಆ ದಿವಸ ಬೈ ಪ್ಲೇಯಿಂಗ್ ಕಿಡ್ಸ್, ಬೈ ಪಬ್ಲಿಷಿಂಗ್ ದ ಆರ್ಟಿಕಲ್ಸ್, ಬೈ ಟೆಲಿವಿಷನ್, ಬೈ ರೇಡಿಯೋ, ಎಲ್ಲರಿಗೂ ಮೂಲೆ ಮೂಲೆಗೂ ತಲುಪಲಿ ಅಂತ ಹೇಳಿ ಆಚರಣೆಯನ್ನು ಪ್ರಾರಂಭ ಮಾಡಿದರು.
0: ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೃದಯದ ಕೆಲಸವೇನು ಶರೀರದಲ್ಲಿ, ಅದ್ರ ಬಗ್ಗೆ ಏನು ಹೇಳಿಕ್ ಇಷ್ಟಪಡ್ತಾರೆ?
1: ಒಂದು ಮನುಷ್ಯ ಜೀವಂತ ಇರಬೇಕಂದ್ರೆ ಎದೆ ಹೃದಯ ಬಡಿತಾನೆ ಇರಬೇಕು. ದ ಹಾರ್ಟ್ ಸ್ಟಾರ್ಟ್ಸ್ ಬೀಟಿಂಗ್ ರೈಟ್ ಫ್ರಾಮ್ 5.5 weeks ಆಫ್ ಜೆಸ್ಟೇಷನ್, ಅಂದರೆ ತಾಯಿಯ ಗರ್ಭದಲ್ಲಿ 5.5 weeks ಎದೆ ಬಡಿತ ಚಾಲು ಆಗಿಬಿಡುತ್ತೆ ಆ ಪಾಪುದು, ಎಂಬ್ರಿಯೋದು. ಸೊ ಟಿಲ್ ದ ಲಾಸ್ಟ್ ಡೇ ಇಟ್ ಬೀಟ್ಸ್. ಸೊ ಆವರೇಜ್ ನೋಡಿದರೆ ಪ್ರತಿ ದಿವಸ 100,000 ಸರಿ ಹಾರ್ಟ್ ಬಡ್ಕೊಳ್ಳುತ್ತೆ. ಸೊ ಅದನ್ನು ನಾವು ಯಾರು ಅದಕ್ಕರೆ ಲಕ್ಷಣೇ ಕೊಡೋದಿಲ್ಲ. ಸೊ ಯಾವಾಗ ತ್ರಾಸಾಗುತ್ತೆ ಅವಾಗ ಅಷ್ಟೇ ಲಕ್ಷ ಕೊಡ್ತೀವಿ. ಸೊ ಹೃದಯ ಈಸ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಬೀಟ್ ಎಲ್ಲಿವರೆಗೂ ಬಡ್ಕೊಳ್ಳುತ್ತೆ ಅಲ್ಲಿವರೆಗೂ ಎಲ್ಲ ಕಡೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಜೊತೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಅದ್ರ ಜೊತೆ ಊಟಗಳು ಸಪ್ಲೈ ಆಗುತ್ತೆ ಆರ್ಗನ್ಸಿಗೆ. ಸೊ ಹೀಗಾಗಿ ಪ್ರತಿಯೊಂದು ಆರ್ಗನ್ಸ್ ಜೀವಂತ ಉಳಿಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಮತ್ತು ಅದಕ್ಕೆ ಊಟ ಬ್ಲಡ್ ಸಪ್ಲೈ ಮಾಡೋದು. ಸೊ ಎಲ್ಲಿವರೆಗೂ ಹೃದಯ ಬಡಿತ ಚಾಲು ಇರುತ್ತೆ ಅಲ್ಲಿವರೆಗೂ ಮನುಷ್ಯ ಜೀವಂತ ಇರ್ತಾರೆ.
0: ಡಾಕ್ಟರ್ ಸರ್, ಯಾವ ವಯೋಮಾನದಲ್ಲಿ, ಇನ್ ವಿಚ್ ಏಜ್ ಗ್ರೂಪ್ ಅತಿ ಜಾಸ್ತಿ ಕಂಡು ಬರುತ್ತೆ? ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಲ್ಲಿ ಕಮ್ಮಿ ವಯಸ್ಸಿನವರು ಅದಕ್ಕೂ ಒಳಗಾಗ್ತಾ ಇದ್ದಾರೆ ವಿತ್ ರಿಸ್ಪೆಕ್ಟ್ ಟು ಹಾರ್ಟ್ ಅಟ್ಯಾಕ್? ದಯವಿಟ್ಟು ಅದ್ರ ಬಗ್ಗೆ.
1: ಈಗ ನಾವೇ ಲೈಕ್ 20 years ನಾವು ಯಾವಾಗ ಕಲಿತಾ ಇದ್ವಿ ಅವಾಗ ಕಾಮನ್ಲಿ ವಯಸ್ಕರದಲ್ಲಿ ನೋಡ್ತಾ ಇದ್ವಿ 60 years ಆದಮೇಲೆ ತೊಂದರೆಗಳನ್ನ ನೋಡ್ತಾ ಇದ್ವಿ. ಬಟ್ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ, ಯಂಗ್ ಪೇಷಂಟ್ ಲೆಸ್ ದೆನ್ 40 years ವೆರಿ ಕಾಮನ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಒಂದು ಜೀವನ ಶೈಲಿಯಲ್ಲಿ ಅತಿ ಸ್ಟ್ರೆಸ್ಸು, ಆಮೇಲೆ ಹ್ಯಾಬಿಟ್ಸ್ ಲೈಕ್ ಟೊಬ್ಯಾಕೋ, ಆಮೇಲೆ ಜಂಕ್ ಫುಡ್ಸು, ಪ್ರಾಪರ್ ಲೈಫ್ ಸ್ಟೈಲ್ ಇಲ್ಲದೆ ಕಾರಣ ತುಂಬ ಸಣ್ಣ ವಯಸ್ಸಲ್ಲೇ ಈಗ ಹೃದಯಾಘಾತಗಳು ಕಂಡು ಬರ್ತಾ ಇದ್ದಾವೆ. ನೀವು ನೋಡ್ತಾ ಇದ್ರ ಜೆನೆಟಿಕ್ ಕಾಸ್ ಬೇರೆ, ಲೈಕ್ ಭಾಳಷ್ಟು ಜನ ಜಿಮ್ದಲ್ಲಿ ಹೋದ್ರು ಸಡನ್ ಡೆತ್ ಆಯಿತು, ಅದು ಸ್ವಲ್ಪ ಜೆನೆಟಿಕ್ ಕಾಸ್. ದೋಸ್ ಆರ್ ಬೈ ಬರ್ತ್ ದೇ ಆರ್ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್, ಅವು ಬೇರೆ. ಬಟ್ ಇವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಹೌದು ನಮ್ಮ ಕೈಯಲ್ಲಿರೋದಿಲ್ಲ, ಬಟ್ ಇವೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಲೈಕ್ ನಾವು ಹೇಗೆ ವ್ಯಾಯಾಮ ಮಾಡ್ತೀವಿ, ನಾವು ಹೇಗೆ ಊಟ ಮಾಡ್ತೀವಿ, ನಾವು ನಮ್ಮ ಜೀವನ ಶೈಲಿಯಲ್ಲಿ ಹೇಗೆ ನಾವು ಅಳವಡಿಸ್ಕೊತೀವಿ, ಗುಡ್ ಹ್ಯಾಬಿಟ್ಸ್ ಲೈಕ್ ನಾಟ್ ಈಟಿಂಗ್ ಟೊಬ್ಯಾಕೋ, ನಾಟ್ ಈಟಿಂಗ್ ಜಂಕ್ ಫುಡ್ಸ್. ಸೊ ಇವೆಲ್ಲ ನಮ್ಮ ಕೈಯಲ್ಲಿದೆ. ಸೊ ಹಾರ್ಟ್ ಅಟ್ಯಾಕ್ ತಡೆಗಟ್ಟುವಷ್ಟು ಮೋಸ್ಟ್ ಆಫ್ ದ ರೀಸನ್ಸ್ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ತಡೆಗಟ್ಬೋದು. ನಾವು ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ಇಟ್ ಈಸ್ ಲೀಡಿಂಗ್ ಟು ಹಾರ್ಟ್ ಅಟ್ಯಾಕ್ಸ್ ಈವನ್ ಇನ್ ಯಂಗ್ ಪೇಷಂಟ್ಸ್ ಆಲ್ಸೋ.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಗುಡ್ ಮಠ ಅವರು. ಡಾಕ್ಟರ್ ಸರ್, ಈಗ ಹೃದಯದ ಚಟುವಟಿಕೆ

0: the time, 99% of the time, it will be giving some or the other symptoms, like hardcore symptoms antandre chest pain, retrosternal chest pain, nim yede yar mele yaro dodd kall bande ittage usradsakagodilla, amele nadad mele bahalashtu usradsalu tondre agutte, squeezing type of chest pain antivi andre batte hindutaralla aa type yede hindadang symptoms, ivella classical symptoms. ನಾನ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದರೆ ಒಬ್ಬೊಬ್ಬರಿಗೆ ಬರೀ ಬೆನ್ನು ಬರ್ಬೋದು, ಒಬ್ಬರಿಗೆ ಕೈ ಬರೀ ಕೈ ಹರಿಬಹುದು, ಒಬ್ಬರಿಗೆ ಬರೀ ಬರ್ಪಿಂಗ್ ಅಂತ ಬರ್ಬೋದು. ಸೊ ದೋಸ್ ಆರ್ ದ ನಾನ್ ಕ್ಲಾಸಿಕಲ್ ಸಿಂಪ್ಟಮ್ಸ್. ಬಟ್ ಯಾವಾಗ ಆನ್ ಎಕ್ಸರ್ಷನ್ ಬರುತ್ತೆ ಅದು ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾವೇನು ಹೇಳ್ತೀವಿ ಎಲ್ಲರಿಗೂ, ವಾಕ್ ಮಾಡಿರಿ, ನಡೀರಿ. ಯಾವಾಗ ಮನುಷ್ಯರು ನಡೀತಾರೆ ಅಥವಾ ಮೆಟ್ಲು ಹತ್ತುತ್ತಾರೆ, ಫಿಸಿಕಲ್ ಎಕ್ಸರ್ಷನ್ ಯಾವಾಗ ಮಾಡ್ತಾರಲ್ಲ, ಆವಾಗ ಕಾರ್ಡಿಯಾಕ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಅದು ಆಂಪ್ಲಿಫೈ ಆಗುತ್ತೆ. ಸೊ ಕಂಡು ಬರುತ್ತೆ. ಭಾಳಷ್ಟು ಜನ ಹೇಳ್ತಾರೆ ನನಗೆ ಇಲ್ಲಿ ರೆಟ್ರೋಸ್ಟರ್ನಲ್ ಇದು ಇದೆ, ಎಸಿಡಿಟಿ ಇದೆಯೋ, ಹಾರ್ಟ್ ಪೇನ್ ಇದೆಯೋ. ಅದು ಹೌ ಟು ಡಿಫ್ರೆನ್ಷಿಯೇಟ್, ಯು ಹ್ಯಾವ್ ಟು ವಾಕ್ ಎವ್ರಿ ಡೇ. ಯಾವಾಗ ನೀವು ನಡೀತಿರಲ್ಲ, ಇಫ್ ದ ಪೇನ್ ಕಮ್ಸ್ ಪರ್ಸಿಸ್ಟೆಂಟ್ಲಿ ವೈಲ್ ಎಕ್ಸರ್ಷನ್, ಇಟ್ ಇಸ್ ಅ ಕಾರ್ಡಿಯಾಕ್ ಪೇನ್. ಕುಂತಾಗ ಪೇನ್, ಇಟ್ ಕ್ಯಾನ್ ಬಿ ಎಸಿಡಿಟಿ ಪೇನ್ ಆಲ್ಸೋ, ಇಟ್ ಕ್ಯಾನ್ ಬಿ ಅದರ್ ಪೇನ್ ಆಲ್ಸೋ, ಇಟ್ ಕ್ಯಾನ್ ಬಿ ಕಾರ್ಡಿಯಾಕ್ ಪೇನ್ ಆಲ್ಸೋ. ಡಿಫ್ರೆನ್ಷಿಯೇಟ್ ಹೇಗೆ ಮಾಡೋದು, ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡೋದು ಅಂದರೆ ವಾಕ್ ಮಾಡೋದು. ಸಿಂಪಲ್ ಟೆಸ್ಟ್, ಎವ್ರಿ ಡೇ ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್ ಪ್ರತಿ ದಿವಸ 50 ನಿಮಿಷ ಬ್ರಿಸ್ಕ್ ವಾಕ್, ನಿಲ್ದೇನೆ ವಾಕ್ ಮಾಡೋದು ಇಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್, ವಾಟ್ ವಿ ಹ್ಯಾವ್ ಟು ಫಾಲೋ. ಡೇ 1 50 ಮಿನಿಟ್ಸ್ ಹೋಗ್ರಿ ಅಂತ ವಿ ಡೋಂಟ್ ಸಜೆಸ್ಟ್, ಬಟ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಸ್ಟೆಮಿನಾ. ಲೈಕ್ ಫಸ್ಟ್ ಡೇ ಯು ಹ್ಯಾವ್ ಟು ಗೋ ಫಾರ್ 10 ಮಿನಿಟ್ಸ್, ದೆನ್ ಯು ಹ್ಯಾವ್ ಟು ಇನ್ಕ್ರೀಸ್ ಟು 15-20 ಮಿನಿಟ್ಸ್, 30 ಮಿನಿಟ್ಸ್, ದೆನ್ ಅಲ್ಟಿಮೇಟ್ಲಿ ದ ಗೋಲ್ ಶುಡ್ ಬಿ 50 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಎವ್ರಿ ಡೇ. ಸೊ ಏನೇ ಹಾರ್ಟ್ ತೊಂದರೆ ಇದ್ರೆ ದಿಲ್ ಬಿ ಡೆಫಿನೆಟ್ಲಿ 99.99% ಆಫ್ ದ ಟೈಮ್ ದ ಪೇಷಂಟ್ ವಿಲ್ ಎಕ್ಸ್ಪೀರಿಯನ್ಸ್ ಇದರ್ ಚೆಸ್ಟ್ ಪೇನ್ ಆರ್ ಬ್ರೆತ್ಲೆಸ್ನೆಸ್ ಆರ್ ಗಿಡಿನೆಸ್ ಆರ್ ಪಾಲ್ಪಿಟೇಷನ್. ತಲೆ ಚಕ್ರ ಬರ್ಬೋದು, ಎದೆ ಬಡ್ತ ಜಾಸ್ತಿ ಆಗ್ಬೋದು, ಅಂಡ್ಯೂ ಅಥವಾ ಎದೆನೋ ಬರ್ಬೋದು, ಉಸಿರಾಡ್ಸಕ್ಕೆ ತೊಂದರೆ ಆಗ್ಬೋದು, ಇವೆಲ್ಲ ಲಕ್ಷಣಗಳು ಕಂಡೇ ಕಾಣುತ್ತೆ.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ತಾವು ಹೇಳಿದ್ರಲ್ಲ, ಎದೆ ನೋವು ಅಂತ ಬಂದಾಗ ಅಥವಾ ಕೈ ನೋವು ಅಂತ ಬಂದಾಗ ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾರೆ, ನನಗೆ ಗ್ಯಾಸ್ ಆಗಿದೆ. ಕೈ ನೋವು ಬಂದಾಗ ಅವ್ರು ಹೇಳ್ತಾರೆ ನಿದ್ರೆ ಪೊಸಿಷನ್ ಸರಿ ಇಲ್ಲ ಅಂತ. ಅಂಥವ್ರಿಗೆ ಏನು ಹೇಳಿಕೆ ಇಷ್ಟ?
0: ಅದಕ್ಕೆ ಭಾಳಷ್ಟು ಜನ ಹೀಗೆ ಬರ್ತಾರೆ. ಎಂಗ್ಸೈಟಿ ಆಲ್ಸೋ ಇಸ್ ಇಂಪಾರ್ಟೆಂಟ್. ಸೊ ಈಗ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಅವರು ದೇಲ್ ಬಿ ಗೋಯಿಂಗ್ ಥ್ರೂ ದ ವೀಡಿಯೋಸ್, ಹೀಗಾಗಿ ಅಂಡ್ಯೂ ಹೆದರೋದು ಕಾರಣ ಇಲ್ಲ. ಸೊ ಅವ್ರಿಗೇನು ಹೇಳ್ತೀವಿ ನಾವು, ಹಾರ್ಟ್ ತೊಂದರೆ ಇತ್ತಂದರೆ ಬರೀ ತಿಂಗಳಲ್ಲಿ ಒಂದ್ಸಲ ವಾರದಲ್ಲಿ ಒಂದ್ಸಲ ಬಂದು ಹೋಗೋದಿಲ್ಲ. ಹಾರ್ಟ್ ತೊಂದರೆ ಇತ್ತಂದರೆ ಪ್ರತಿ ದಿವಸ ನೀವು ನಡೆಯುವಾಗ ಅದು ತೊಂದರೆಗಳು ನಿಮಗೆ ಕಂಡೇ ಕಾಣಬೇಕು. ಲೈಕ್ ಚೆಸ್ಟ್ ಪೇನ್ ಅವ್ರಿಗೆ ಅಥವಾ ಕೈ ನೋವು ಇರಲಿ, ಎಸಿಡಿಟಿ ತೊಂದರೆ ಹೀಗಿರುತ್ತಲ್ಲ, ಪ್ರತಿ ದಿವಸ ವಾಕಿಂಗ್ ಮಾಡುವಾಗ ಅದು ಲಕ್ಷಣಗಳು ಕಾಣಲೇಬೇಕು. ಅಕಸ್ಮಾತ್ ವಾಕಿಂಗ್ ಎಕ್ಸರ್ಷನ್ ರಿಲೇಟೆಡ್ ತೊಂದರೆಗಳು ಇತ್ತಂದರೆ ಅದು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಕಾರ್ಡಿಯಾಕ್ ಓನ್ಲಿ. ನಾನ್ ಎಕ್ಸರ್ಷನ್ ಚೆಸ್ಟ್ ಪೇನ್ ಕ್ಯಾನ್ ಬಿ ಕಾರ್ಡಿಯಾಕ್ ಆರ್ ಇಟ್ ಕ್ಯಾನ್ ಬಿ ಡ್ಯೂ ಟು ಅದರ್ ಕಾಸಸ್ ಆಲ್ಸೋ. ಸೊ ನಾವೇನಂತ ಅದಕ್ಕೆ ಹೆಜ್ಜೆ ಹಾಕ್ರಿ, ಹೆಜ್ಜೆ ಹಾಕೋದು ವೆರಿ ಇಂಪಾರ್ಟೆಂಟ್. ನಾನು ಇಷ್ಟೇ ನಡ್ರಿ ಇಷ್ಟೇ ನಡ್ರಿ ಅಂತ ಹೇಳೋದಿಲ್ಲ. ಗೈಡ್ಲೈನ್ಸ್ ಇರೋದು 50 ಮಿನಿಟ್ಸ್, ಬಟ್ ಒಬ್ಬರು ಹೇಳ್ತಾರೆ ನಮ್ಮ ಮಂಡಿ ನೋವು ಇದೆ, ನೀ ರಿಪ್ಲೇಸ್ಮೆಂಟ್ ಇದೆ, ನಮ್ಗೆ ಆಗೋದಿಲ್ಲ. ಓಕೆ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಹೆಜ್ಜೆ ಹಾಕ್ರಿ. ಸೊ ಆವಾಗ ಏನಾದರೂ ಹಾರ್ಟ್ ರಿಲೇಟೆಡ್ ತೊಂದರೆ ಇದ್ರೆ ಸಿಂಪ್ಟಮ್ಸ್ ಕಂಡು ಬರುತ್ತೆ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಹಾರ್ಟಿಗೆ ಬೆಸ್ಟ್ ವಾಕಿಂಗ್ ಅಂತ ಹೇಳ್ತಾ ಇದ್ರೆ, ಆದರೆ ಅದೇ ಬಹಳ ರೇರ್ ಆದ ದೃಶ್ಯ ಆಗಿದೆ. ಏಕೆಂದ್ರೆ ಕಂಫರ್ಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ, ಒಂದು ಕ್ಲಿಕ್ಕಲ್ಲಿ ಎಲ್ಲ ವಿಷಯಗಳು ನಮ್ಮ ಕಡೆ ಬರ್ತಾ ಇದೆ, ಅಂಥ ಸಂದರ್ಭದಲ್ಲಿ ವಾಕಿಂಗ್ ಅಂತ ಹೇಳಿದ್ರೆ, ಈಗ ಅಬೌಟ್ ದ 50 ಮಿನಿಟ್ಸ್, 50 ನಿಮಿಷದ ವಾಕಿಂಗ್ ಬಗ್ಗೆ ತಾವು ತಿಳಿಸಿದ್ರೆ ಯಾವಾಗ ಮಾಡಿದರೆ ಉತ್ತಮ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
0: ಐಡಿಯಲ್ ಟೈಮ್ ಅಂದರೆ ಬೆಳಿಗ್ಗೆ ಹೊತ್ತು, ಯಾಕಂದರೆ ಪೊಲ್ಯೂಷನ್ ಕಮ್ಮಿ ಇರುತ್ತೆ, ವೆದರ್ ವಿಲ್ ಬಿ ಕಂಡೀಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ಯಾರಿಗೆ ಬೆಳಿಗ್ಗೆ ಹೊತ್ತು ಆಗೋದಿಲ್ಲ, ದಿ ಕ್ಯಾನ್ ಗೋ ಎನಿ ಟೈಮ್ ಆಫ್ ದ ಡೇ, ಯಾವ ದಿನದಲ್ಲಿ ಯಾವ್ದು ಬೇಕಾದ ಟೈಮ್ದಲ್ಲೂ ಹೋಗ್ಬೋದು. ಹಾರ್ಟಿಗೆ ಗೊತ್ತಾಗೋದಿಲ್ಲ ಈಗ ಬೆಳಿಗ್ಗೆ ಆಗಿದೆ, ಈಗ ಮಧ್ಯಾಹ್ನ ಆಗಿದೆ, ಈಗ ರಾತ್ರಿ ಆಗಿದೆ ಅಂತ. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ಹೆವಿ ಮೀಲ್ಸ್ ಮಾಡಬಾರ್ದು, ಅಟ್ ಲೀಸ್ಟ್ 45 ಮಿನಿಟ್ಸ್ ಆಫ್ಟರ್ ಹೆವಿ ಮೀಲ್ಸ್ ಯು ಹ್ಯಾವ್ ಟು ವಾಕ್. ಈವನ್ ರಾತ್ರಿ ಹೋದರೂ ಏನು ಚಿಂತೆ ಇಲ್ಲ. ಯಾ ಭಾಳ ಇಬ್ಬನಿ ಬಿದ್ದಾಗ, ಭಾಳ ಥಂಡಿ ಇದ್ದಾಗೂ ವಿ ಡೋಂಟ್ ಅಡ್ವೈಸ್ ವಾಕಿಂಗ್. ಬಟ್ ಸ್ವಲ್ಪ ಬಿಸಿಲು ಬೀಳುತ್ತಲ್ಲ, ಎಳಿ ಬಿಸಿಲು, ಅದರಲ್ಲಿ ಹೋದರೆ ಚೆನ್ನಾಗಿ, ಅಥವಾ ಸನ್ಸೆಟ್ ಆದಮೇಲೆ ಹೋದ್ರೂ ಚೆನ್ನಾಗಿ, ಏನು ತೊಂದರೆ ಇಲ್ಲ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಇನ್ಯಾವ ರೀತಿಯ ವ್ಯಾಯಾಮ, ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮೇನ್ಲಿ ನಾವು ಆದ್ಯತೆ ಕೊಡೋದು ಏರೋಬಿಕ್ ಟೈಪ್ ಆಫ್ ಎಕ್ಸಸೈಸ್, ಅಂದರೆ ಲೆಗ್ ಮಸಲ್ಸ್. ಭಾಳಷ್ಟು ಜನ ಫೀಮೇಲ್ಸ್ ಬರ್ತಾರೆ, ಕೆಲಸ ನಾವು ಇಡೀ ದಿವಸ ಕೆಲಸ ಮಾಡ್ತೀವಿ ಅಂತಾರೆ, ಅದೆಲ್ಲ ಕೈ ಕೆಲಸ, ಲೈಕ್ ಕುಕ್ಕಿಂಗ್, ವಾಷಿಂಗ್ ಅಥವಾ ಕ್ಲೀನಿಂಗ್ ದ ಫ್ಲೋರ್, ವಾಟ್ ಎವರ್, ಅವು ಎಲ್ಲ ಕೈ ಕೆಲಸ. ಬಟ್ ಹಾರ್ಟಿಗೆ ಟಚ್ ಆಗೋ ಎಕ್ಸಸೈಸ್ ಅಂದರೆ ಲೆಗ್ ಮಸಲ್ಸ್. ಲೆಗ್ ಮಸಲ್ಸ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತಲ್ಲ, ಆವಾಗ ಅದರ ಬೆನಿಫಿಟ್ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಲೆಗ್ಸ್ ಆ್ಯಕ್ಟಿವ್. ಸೊ ಈದರ್ ನಿಮಗೆ ವಾಕಿಂಗ್ ಮಾಡೋಕ್ಕೆ ಮಂಡೆ ಭಾಳ ತೊಂದರೆ ಇತ್ತಂದರೆ ಅಥವಾ ಭಾಳ ಒಬೆಸಿಟಿ ಇದ್ದರೆ, ಯು ಕ್ಯಾನ್ ಗೋ ಫಾರ್ ಸೈಕ್ಲಿಂಗ್. ಸೊ ವಿಚ್ ಇಸ್ ಅ ಸ್ಟ್ಯಾಟಿಕ್ ಸೈಕಲ್ ಇರುತ್ತಲ್ಲ, ಮನೆಯಲ್ಲೇ ತಂದು ನೀವು ಸೈಕ್ಲಿಂಗ್ ಮಾಡ್ಬೋದು. ದಟ್ ಇಸ್ ವೆರಿ ಗುಡ್, ಯಾಕಂದರೆ ಅದು ಡೈರೆಕ್ಟ್ ನೀ ಮೇಲೆ ಹೊಡೆತ ಕೊಡೋದಿಲ್ಲ. ಸೆಕೆಂಡ್ ಒನ್ ಇಸ್

ಸ್ವಿಮ್ಮಿಂಗ್ ಇಟ್ಸ್ ಆಲ್ಸೋ ವೆರಿ ಗುಡ್ ಎಕ್ಸಸೈಸ್. ಯಾರಿಗೆ ಸ್ವಿಮ್ಮಿಂಗ್ ಆಗುತ್ತೆ ದೇಕಂಡು. ಈಗ ಹೊಸದಾಗಿ ಇದಂದ್ರೆ ವಾಟರ್ದಲ್ಲಿ ನಡೆಸೋದು, ದಟ್ ಇಸ್ ಅ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳಿ, ಅಕ್ವಾ ವಾಟರ್ ವಾಕಿಂಗ್ ಅಂತ. ಸೊ ದೇ ಕ್ಯಾನ್ ಫಾಲೋ ದ್ಯಾಟ್ ಆಲ್ಸೋ. ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವೇನಂತೀವಿ, ಅಟ್ ಲೀಸ್ಟ್ ಲೆಗ್ ರೈಸಿಂಗ್ ಅರ ಮಾಡ್ರಿ. ಕುಂತಲ್ಲೇ ಚೇರ್ ಮೇಲೇನೆ ಕುಂತಲ್ಲೇನೆ ಕಾಲ್ನ ಸೀದಾ ಮಾಡಿ ಫೋಲ್ಡ್ ಮಾಡಿ ಕೈನ ಎತ್ತಿ ಇಳಿಸ್ರಿ. ಸೊ ಅಟ್ ಲೀಸ್ಟ್ ಆಕ್ಟಿವಿಟಿ ಮಾಡಲೇಬೇಕು. ಯಾರು ಟೇಬಲ್ ಜಾಬ್ ಇರುತ್ತೆ ಅಥವಾ ಐ ಟಿ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರೇನೋ ಕಂಪಲ್ಸರಿ ಹೇಳ್ತೀವಿ ಪ್ರತಿ 60 ಮಿನಿಟ್ಸ್ಗೆ ಅಟ್ಲೀಸ್ಟ್ 5-10 ಮಿನಿಟ್ಸ್ ನೀವು ಎದ್ದು ಅಡ್ಡಾಡಲೇಬೇಕು ಅಂತ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ. ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE Cancer Hospital, ಬೆಳಗಾವಿ.

0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯಾನಂದ್ ಬಿ ಮೆಟ್ಗುಡ್ ಮಠ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಈಗ ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್ ಸಂಬಂಧ ಅಂಡ್ ಡಿಫ್ರೆನ್ಸ್ ಏನಾದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಹಾರ್ಟ್ ಅಟ್ಯಾಕ್ ಅಂತಂದ್ರೆ, ಯಾವಾಗ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಇರುತ್ತಲ್ಲ, ಅದು 100% ಕಟ್ ಆಗಬೇಕು. 100% ಅಕ್ಲೂಷನ್ ಆಫ್ ದ ಬ್ಲಡ್ ವೆಸಲ್ ಆರ್ ದ ಕೊರೋನರಿ ಆರ್ಟ್ರೀಸ್, ಲೈಕ್ ಮೇನ್ 3 ಕೊರೋನರೀಸ್ ಇರ್ತವೆ, ಅದರಲ್ಲಿ ಒಂದು ಕೊರೋನರಿ ಆರ್ಟ್ರಿ 100% ಅಕ್ಲೂಷನ್ ಆದಾಗ ಇಟ್ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್. ಸೊ ಪೇಷಂಟ್ ಅಲೈವ್ ಇರ್ತಾರೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ, ಬಿಕಾಸ್ ದ ಹಾರ್ಟ್ ಗೋಸ್ ಇನ್ ಟು ಅ ಶಾಕ್ ಸ್ಟೇಟ್, ಒಮ್ಮಕ್ಲೆ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದಾಗ ದ ಹಾರ್ಟ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಅಂಡ್ ಇಟ್ ಗೋಸ್ ಇನ್ ಟು ಅ ಸ್ಟೇಟ್ ಆಫ್ ಶಾಕ್ and it suddenly stops beating. So that is called cardiac arrest, where there is no electrical activity. ಎದೆ ಬಡಿತ ಇರೋದಿಲ್ಲ. ಸೊ ಪೇಷಂಟ್ ಪಲ್ಸ್ಲೆಸ್, ಬಿ ಪಿ ಲೆಸ್, ಆ್ಯಂಡ್ ಹಿಂಗಾಗಿ ಪೇಷಂಟ್ ಜೀವಂತ ಇರೋದಿಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಇಫ್ ಇಟ್ ಇಸ್ ನಾಟ್ ರಿವೈವ್ಡ್ ಇಮಿಡಿಯೇಟ್ಲಿ ಬೈ ಗಿವಿಂಗ್ CPR. ಸೊ ದಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಕಾರ್ಡಿಯಾಕ್ ಅರೆಸ್ಟ್.
0: ಡಾಕ್ಟರ್ ಸರ್, ವ್ಯಾಯಾಮದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರೆ, ಇನ್ನೂ ಒಂದು ವಿಷಯ ವ್ಯಾಯಾಮಕ್ಕೆ ಸಂಬಂಧಿತವಾಗಿ, ವ್ಯಾಯಾಮ ಮಾಡಿ ಅಂದರೆ ಜಾಸ್ತಿನೇ ಮಾಡಲಿಕ್ಕೆ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಅದು ಕೂಡ ಅಪಾಯಕಾರಿನ ಹೃದಯಕ್ಕೆ.
1: ಅದಕ್ಕೆ ಯಾವಾಗಲೂ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ನಾವು ಅದನ್ನೇ ಸ್ಟ್ರೆಸ್ ಮಾಡ್ತೀವಿ. ಡೇ ಒನ್ನಿಂದ ಯು ಕೆನಾಟ್ ಬಿ ಅ ಲೈಕ್ 50 minutes ವಾಕಿಂಗ್ ಯಾರಿಂದನೂ ಆಗೋದಿಲ್ಲ. ಈವನ್ ಅ ನಾರ್ಮಲ್ ಪರ್ಸನ್ ಆಲ್ಸೋ ಅವ್ರಿಗೆ ತೊಂದರೆ ಅನಿಸುತ್ತೆ. ಸೊ ಬಾಡಿನ ಟ್ರೈನ್ ಮಾಡಿ ಅಂತ ಹೇಳ್ತೀವಿ ನಾವು. 10 minutes, 15 minutes, 20 minutes ಗ್ರ್ಯಾಜುವಲ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ಪ್ಲಸ್ ಏರೋಬಿಕ್ ಟೈಪ್ ಆಫ್ ಎಕ್ಸಸೈಸಸ್ ಆರ್ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಟ್ರೈನಿಂಗ್ ಏನಿದೆ ಅದು ವಾರದಲ್ಲಿ 2 ದಿವಸ ಮಾಡಿದರೆ ಸಾಕು, ಅಂದರೆ ವೇಟ್ ಲಿಫ್ಟಿಂಗ್. ಸೊ ಮೋಸ್ಟ್ ಆಫ್ ದ ಪೀಪಲ್ ದೇ ಎಕ್ಸಸೈಸ್ ಅಂತಂದರೆ ವೇಟ್ ಲಿಫ್ಟಿಂಗ್ ಅಂತ ತಿಳ್ಕೊಂಬಿಡ್ತಾರೆ, ಟು ಬಿಲ್ಡ್ ದ ಬಾಡಿ.
0: ಜಿಮ್,
1: ಜಿಮ್ಗೆ ಹೋಗೋದು. ಜಿಮ್ ಅಂದರೆ ವೇಟ್ ಲಿಫ್ಟಿಂಗ್ ಅಂದರೆ ಹೆಲ್ದಿ. ನೋ, ದಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಕರೆಕ್ಟ್ ಕಾನ್ಸೆಪ್ಟ್. ವೇಟ್ ರೆಸಿಸ್ಟೆನ್ಸ್ ಯಾವುದಕ್ಕೆ ಮಾಡ್ತೀವಿ ಅಂದರೆ ಟು ಮೇಂಟೈನ್ ದ ಟೋನ್ ಆಫ್ ದ ಮಸಲ್. ಈಗ ಬಾಡಿ ಒಂದು ಟೋನ್ ಮೇಂಟೈನ್ ಮಾಡಲಿಕ್ಕೆ ಅಷ್ಟೇ ಸಾಕು. ಸೊ ಆಲ್ಮೋಸ್ಟ್ ಒಂದು ಎಷ್ಟು ನಿಮಗೆ ಟೋನ್ ಮೇಂಟೈನ್ ಮಾಡಲಿಕ್ಕೆ, ಒಂದು 10 kgs ವರೆಗೂ ನಾಟ್ ಎ ಇಶ್ಯೂ. ಒಂದು 20 kg, 30 kg

0: ಅವಾಗ ಜಾಸ್ತಿ ಜಾಸ್ತಿ ಮಾಡ್ತಾರಲ್ಲ ಅವಾಗ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ಯಾಟಿಕ್. ಅದರ್ಸ್ ದಟ್ಸ್ ದ ರೀಸನ್ ಪ್ರತಿಯೊಬ್ಬರು ಯಾರು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಅವ್ರದ್ದು ಮೊದಲನೇ ಕಾರ್ಡಿಯಕ್ ಚೆಕಪ್ ಆಗಬೇಕು. ಇ ಸಿ ಜಿ, ಎಕೋ, ಅವ್ರ ಫ್ಯಾಮಿಲಿ ಹಿಸ್ಟ್ರಿ, ಡಾಕ್ಟರ್ಸ್ ಕ್ಲಿಯರೆನ್ಸ್, ಈ ಹ್ಯಾಸ್ ಟು ಕನ್ಸಲ್ಟ್ ಅ ಕಾರ್ಡಿಯೋಲಜಿಸ್ಟ್, ಅವರಿಂದ ಫಿಟ್ನೆಸ್ ತೊಗೊಂಡೇ ಮುಂದೆ ಈ ಹ್ಯಾಸ್ ಟು ಡೂ ಅ ವೆಯ್ಟ್ ಟ್ರೈನಿಂಗ್.
1: ಡಾಕ್ಟರ್ ಸರ್, ಈಗ ಆಹಾರದ ಬಗ್ಗೆ ಸ್ವಲ್ಪ ಮಾತನಾಡೋಣ. ವಿತ್ ರಿಸ್ಪೆಕ್ಟ್ ಟು ಹೃದಯ ಸಂಬಂಧಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಏನಿರ್ಬೋದು ಫಾರ್ ಹಾರ್ಟ್?
0: ಐಡಿಯಲಿ ಸ್ಪೀಕಿಂಗ್ ನಮ್ಮ ಇಂಡಿಯನ್ ಡಯಟ್ ಇಸ್ ದ ಮೋಸ್ಟ್ ಹೆಲ್ದಿ ಡಯಟ್. ನಾವೇನು ಮನೆಯಲ್ಲಿ ಊಟ ಮಾಡ್ತೀವಲ್ಲ, ದಟ್ಸ್ ದ ಬೆಸ್ಟ್ ಫುಡ್. ಇಟ್ ವಾಸ್ ನಮ್ಮ ಪೂರ್ವಜರೆಲ್ಲರೂ ಅಗದಿ ಪ್ಲ್ಯಾನ್ ಮಾಡಿ ಊಟದಲ್ಲಿ ಎಲ್ಲ ತರಕಾರಿಗಳು ಬಂತು, ಫೈಬರ್ ಬಂತು, ಎಲ್ಲನೂ ದೇ ಹ್ಯಾಡ್ ಪ್ಲ್ಯಾನ್ಡ್ ಆ್ಯಂಡ್ ಮೇಡ್ ಅ ಪ್ರಾಪರ್ ಡಯಟ್. ಸೊ ಈಗ ಫಾಸ್ಟ್ ಫುಡ್ ನೆಲದಲ್ಲಿ ಅದೆಲ್ಲ ಪದ್ಧತಿ ಹೋಗ್ಬಿಟ್ಟಿದೆ. ಎವ್ರಿಬಡಿ ವಾಂಟ್ಸ್ ಫಾಸ್ಟ್ ಫುಡ್, ಮ್ಯಾಗಿ, ಪಿಜ್ಜಾ, ಬರ್ಗರ್, ಹೀಗೆ. ಸೊ ಐಡಿಯಲ್ ಫುಡ್ ಅಂತಂದರೆ ನಾವೇನು ತರಕಾರಿ ತಿಂತೀವಿ, ಮೇಜರ್ ತರಕಾರಿ ತಿನ್ನಬೇಕು, ಆಮೇಲೆ ರೈಸ್, ಮಿನಿಮಲ್ ರೈಸ್, ಸ್ಟಾರ್ಚ್ ಇರುತ್ತಲ್ಲ. ಸೊ ಇಟ್ಸ್ ನಾಟ್, ಅದರಲ್ಲಿ ಥೈಮಿನ್ ಅಂತಿರುತ್ತೆ, ಇಟ್ಸ್ ನಾಟ್ ಬ್ಯಾಡ್ ಫಾರ್ ಹೆಲ್ತ್, ಬಟ್ ಇನ್ ಅ ಲಿಮಿಟೆಡ್ ವೇ. ಸೊ ದಿನದಲ್ಲಿ ಒಂದ್ಸಲಿ ರೈಸ್ ಸೇವನೆ ಮಾಡಿದರೆ ಏನು ತೊಂದರೆ ಇಲ್ಲ. ಕ್ವಾಂಟಿಟಿ ಮ್ಯಾಟರ್ಸ್ ಮೋರ್ ದೆನ್ ದ ವಾಟ್ ವಿ ಆರ್ ಈಟಿಂಗ್. ಏನೇ ತಿಂದ್ರು ಒಂದು ಲಿಮಿಟ್ದಲ್ಲಿ ತಿಂದರೆ ಅದಕ್ಕೆ ಜಾಸ್ತಿ ತೊಂದರೆ ಇರೋದಿಲ್ಲ.
1: ನಿಜ.
0: ಸೊ ಮೇನ್ ಇಸ್ ದ್ಯಾಟ್ ಮೆಡಿಟೇರಿಯನ್ ಡಯಟ್ ಆರ್ ಏಷ್ಯನ್ ಡಯಟ್ ಏನಂತೀವಿ ನಾವು, ಅದರಲ್ಲಿ ಮೋಸ್ಟ್ ಆಫ್ ಇಟ್ ಇಸ್ ಫೈಬರ್ ಡಯಟ್ ಆ್ಯಂಡ್ ವೆಜಿಟೇಬಲ್ಸ್ ಮೇನ್ ಆದ್ಯತೆ ಕೊಟ್ಟಿದ್ದೀವಿ.
1: ಅಂತ ಸಂದರ್ಭದಲ್ಲಿ ಜಂಕ್ ಫುಡ್ ಬಗ್ಗೆ ತಾವು ತಿಳಿಸುವಾಗ ಅಲ್ಲೇ ಹುಟ್ಟಿತು ಫೈಬರ್ ಕಾಂಟೆಂಟ್. ಈಗ ಸೋಷಿಯಲ್ ಮೀಡಿಯಾದು ಒಂದು ವಿಚಾರ ಮಾತನಾಡೋಣ. ಯಾರಾದರೂ ಹೆಲ್ತ್ ಕಾನ್ಶಿಯಸ್ ಆದರೆ ಅವರೇ ಆದಂತಹ ಸೋಷಿಯಲ್ ಮೀಡಿಯಾ ಏನಂತಾರೆ ಸರ್ಚ್ ಮಾಡಿ ಅದನ್ನ ಪಾಲಿಸ್ಲಿಕ್ಕೆ ಹೋಗಿ ಸೆಲ್ಫ್ ಮೆಡಿಕೇಶನ್ಗೆ ಒಳಗಾಗ್ತಾರೆ. ಅಂತ ಸಂದರ್ಭದಲ್ಲಿ ಅದು ಎಷ್ಟು ರಿಸ್ಕ್, ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇಲ್ಲ, ಅದು ತುಂಬಾ ರಿಸ್ಕ್. ಸಿ, ಸೋಷಿಯಲ್ ಮೀಡಿಯಾ ಈಸ್ ಅ ಡಬಲ್ ಏಜ್ ಸೋರ್ಡ್ ಇದ್ದಂಗೆ.
1: ನಿಜ.
0: ಅದರಿಂದ ಬೆನಿಫಿಟ್ಟು ಇದೆ ಅಷ್ಟೇ, ಅದರಿಂದ ಸೈಡ್ ಎಫೆಕ್ಟ್ಸು ಆಗೋ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಇಂಟೆಲಿಜೆಂಟ್ ಇನಫ್ ವಾಟ್ ಟು ಟೇಕ್ ಆ್ಯಂಡ್ ವಾಟ್ ಟು ಲೀವ್ ಅಂತ. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಮೇಲೆ ಅದ್ರದ್ದು ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿ ವೆದರ್ ದ ಇನ್ಫಾರ್ಮೇಷನ್ ವಾಟ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ರೊವೈಡೆಡ್ ಇಸ್ ಕರೆಕ್ಟ್ ಆರ್ ನೋ, ಅದನ್ನು ನೀವು ವೆರಿಫೈ ಮಾಡಿ ದೆನ್ ಯು ಹ್ಯಾವ್ ಟು ಫಾಲೋ ದ ವಾಟ್ ಎವರ್ ದ ಸೋಷಿಯಲ್ ಮೀಡಿಯಾ ಟೆಲ್ಸ್. ಜಸ್ಟ್ ಬ್ಲೈಂಡ್ಲಿ ಫಾಲೋ ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ಹೃದಯ ಕಾಯಿಲೆ ಇದ್ದವರು ಯಾವ ರೀತಿ ಕಾಳಜಿ ತಗೋಬೇಕು?
0: ಸಿ, ಹೃದಯ ಎಲ್ಲರೂ ಸ್ಟ್ರಿಕ್ಟ್ ಲೈಫ್ ಸ್ಟೈಲ್ ಫಾಲೋ ಮಾಡಲೇಬೇಕ್ರಿ. ಹೃದಯ ಕಾಯಿಲೆ ಇದ್ದು ಇರಲಿ ಬಿಡಲಿ, ಅದಕ್ಕೆ ಆದ್ಯತೆ ಈಗ ಪ್ರಿವೆನ್ಷನ್ಗೆ ಕೊಡ್ತಾ ಇದ್ದೀವಿ ನಾವು. ಹಾರ್ಟ್ ಅಟ್ಯಾಕ್ ಬರೋದು ಬಂದ ಮೇಲೆ ಕಾಳಜಿ ತೊಗೋಬೇಡ್ರಿ, ಹಾರ್ಟ್ ಬರದೇ ಇರೋವಾಗೆ ನೋಡ್ಕೊಳ್ಳಿ ಅಂತ. ಸೊ ಏನು ನಾವು ಕಾಳಜಿ ತೊಗೋಬೇಕು ಅಂತಂದರೆ ಡಯಟ್ ಫಸ್ಟ್ ಸ್ಟೆಪ್ ಬರೋದು ನಮ್ಮ ಜೀವನ ಶೈಲಿ. ಆಮೇಲೆ ನಾವು ಹೇಗೆ ಊಟ ಮಾಡ್ತೀವಿ, ಆಮೇಲೆ ಹೇಗೆ ಎಕ್ಸಸೈಸ್ ಮಾಡ್ತೀವಿ, ಹೇಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಪ್ರಾಪರ್ ಟ್ಯಾಬ್ಲೆಟ್ಸ್ ತೊಗೊಳೋದಾಗಲಿ ಅಥವಾ ರೆಗ್ಯುಲರ್ ಡಾಕ್ಟರ್ ವಿಸಿಟ್ ಆಗಲಿ. ಸೊ ಹೀಗೆ ಸ್ಟೆಪ್ ವೈಸ್ ಫಾಲೋ ಮಾಡಿದರೆ ಏನೂ ತೊಂದರೆ ಕಂಡು ಬರೋದಿಲ್ಲ. ನಾವು ಲೈಫ್ ಸ್ಟೈಲ್ ಫಾಲೋ ಮಾಡೋದಿಲ್ಲ, ನಾವು ಟ್ಯಾಬ್ಲೆಟ್ಸ್ ತೊಗೊಳೋದಿಲ್ಲ ಅಂತಂದರೆ ಈವನ್ ಇಫ್ ಯು ಮಿಸ್ ಒನ್ ಸ್ಟೆಪ್ ಆಲ್ಸೋ ದ ಹೆಲ್ತ್ ವಿಲ್ ಬಿ ಬ್ಯಾಡ್ ಫಾರ್ ದ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣುಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿ

0: ಕರ್ತನೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಗುಡ್ಮಠ್ ಅವರು. ಡಾಕ್ಟರ್ ಸರ್, ಆಹಾರದ ಬಗ್ಗೆ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈಗ ಬಹಳ ಮುಖ್ಯವಾದ ವಿಷಯ ಬಹಳ ಇಗ್ನೋರ್ ಮಾಡ್ತಾರೆ, ನಿದ್ರೆಯ ಬಗ್ಗೆ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಮೊದಲೇ ಹೇಳಿದ ಹಾಗೆ ಸ್ಟ್ರೆಸ್ ಇಸ್ ದ ಇಂಪಾರ್ಟೆಂಟ್ ಕಾಸ್ ಆಫ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನೌ ಡೇಸ್. ಸೊ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ದಿವಸ 5-6 ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ದಿನಕ್ಕೆ 1-5 ಸಲ ಮಲಗ್ತೀನಿ ಅಂದರೆ ಇಲ್ಲ, ಇಟ್ ಹ್ಯಾಸ್ ಟು ಬಿ ಅ ಪ್ರಾಪರ್ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಫಾರ್ 5-6 hours. ಸೊ ಯಾರು 5 ಕಮ್ಮಿ ಮಲಗ್ತಾರೆ ಅವ್ರಿಗೇನು ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್. ದಿ ಸ್ಟ್ರೆಸ್ ಇಂದ ಲಾಟ್ ಆಫ್ ಕ್ಯಾಟಕೊಲಮಿನ್ಸ್ ಆರ್ ರಿಲೀಸ್ಡ್, ಕೆಮಿಕಲ್ಸ್ ಆರ್ ರಿಲೀಸ್ಡ್, ಅವು ಹೋಗಿ ಡೈರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅಥರೋಸ್ಕ್ಲೆರೋಸಿಸ್ ಕಂಡು ಬಂದಿದೆ ಅವರಲ್ಲಿನು. ಸೊ ನಿದ್ರೆ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ.
1: ಸ್ಟಂಟ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ, ಸ್ಟಂಟ್ ಅಂದರೆ ಏನು ಅದ್ರ ಬಗ್ಗೆ?
2: ಈಗ ನಾವು ಎಂಜೋ ಮಾಡ್ತೀವಿ, ಹಾರ್ಟ್ ಅಟ್ಯಾಕ್ ಆದಮೇಲೆ ವಿ ಡು ಅ ಕೊರೋನರಿ ಎಂಜಿಯೋಗ್ರಫಿ. ಕೊರೋನರಿ ಎಂಜಿಯೋಗ್ರಫಿ ಮಾಡಿದಾಗ ವಿ ಸಿ ಫಾರ್ ದ ಬ್ಲಡ್ ಸರ್ಕ್ಯುಲೇಷನ್ ಆಫ್ ದ ಹಾರ್ಟ್. ಸೊ LAD, ಆಮೇಲೆ RCA, LCX, ಹೀಗೆ ಮೇಜರ್ ಬ್ಲಡ್ ವೆಸಲ್ಸ್ ಇರುತ್ತೆ. ಎಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡುತ್ತೆ, ಲೈಕ್ ರಫ್ರಿ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಂದ್ರೆ 70% ಬ್ಲಾಕೇಜ್ ಇತ್ತಂದರೆ ಆವಾಗ ದೇರ್ ಇಸ್ ಅ ಡಿಮಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಹೃದಯ ಜಾಸ್ತಿ ಬ್ಲಡ್ ಕೇಳ್ತಾ ಇರುತ್ತೆ, ಬಿಕಾಸ್ ಆಫ್ ದ ಆಬ್ಸ್ಟ್ರಕ್ಷನ್ ದ ಸರ್ಕ್ಯುಲೇಷನ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಟು ಪ್ರೊವೈಡ್ ದ ನ್ಯೂಟ್ರಿಷನ್ ಫಾರ್ ದ ಹಾರ್ಟ್. ಹಾರ್ಟಿಗೂ ಬ್ಲಡ್ ಬೇಕು. ಹೇಗೆ ಹಾರ್ಟ್ ಬೇರೆ ಆರ್ಗನ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಹಾಗೆ ಸ್ವತಃ ಹಾರ್ಟಿಗೂ ಊಟ ಬೇಕು. ಸೊ ಬ್ಲಡ್ ವೆಸಲ್ದಲ್ಲಿ ಬ್ಲಾಕೇಜ್ ಇದ್ದಾಗ ಹಾರ್ಟಿಗೂ ಸರಿಯಾಗಿ ರಕ್ತ ಹೋಗೋದಿಲ್ಲ, ಅದಕ್ಕೂ ಊಟ ಸಿಗೋದಿಲ್ಲ. ಸೊ ವೆನ್ ದ ಬ್ಲಾಕೇಜ್ ಇಸ್ ಮೋರ್ ದೆನ್ 70%, ಆ ಟೈಮ್ದಲ್ಲಿ ಇಟ್ ನೀಡ್ಸ್ ಟು ಬಿ ರೀವ್ಯಾಸ್ಕ್ಯುಲರೈಸ್ಡ್. ಸೊ ರೀವ್ಯಾಸ್ಕ್ಯುಲರೈಸೇಷನ್ ಅಂದರೆ ಅದನ್ನು ಬ್ಲಾಕೇಜ್ನ ಓಪನ್ ಮಾಡಬೇಕು. ಇಟ್ ಕ್ಯಾನ್ ಬಿ ಮೆನಿ ಮೆಥಡ್ಸ್, ಲೈಕ್ ಒನ್ ಆಫ್ ದ ಮೆಥಡ್ ಇಸ್ ಸ್ಟೆಂಟ್ ಹಾಕೋದು. ಸ್ಟೆಂಟ್ ಹಾಕೋಕ್ಕೆ ಯೋಗ್ಯ ಇಲ್ಲ ಅಂದರೆ, ಇಫ್ ದ ಪೇಷಂಟ್ ಡಸಂಟ್ ಮೀಟ್ ದ ಕ್ರೈಟೀರಿಯಾ, ದೆನ್ ಪೇಷಂಟ್ ವಿಲ್ ಗೋ ಫಾರ್ ಓಪನ್ ಹಾರ್ಟ್ ಆಪರೇಷನ್.
1: ಡಾಕ್ಟರ್ ಸರ್, ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡಿದ್ದೇವೆ, ಯಾರಿಗಾದರೂ ಏನಾದರೂ ಇಂಥ ಒಂದು ಪರಿಸ್ಥಿತಿ ಬಂತು, ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ಎದೆ ನೋವು ಬಂದಿದೆ, ಅವರೊಂದು ಕ್ರಿಯೆ ಮಾಡ್ತಿದ್ರು, ವಿಚ್ ಇಸ್ ಕಾಲ್ಡ್ CPR ಅಂತ, ಅದು ನಾವು ಎಲ್ಲಿ ಕಲಿಬೋದು, ಯಾರು ಕಲಿಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದ?
2: CPR ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಸೊ ದೇ ಕ್ಯಾನ್ ಬೇರೆ ವಿಷಯ ನೋಡೋದಕ್ಕಿಂತ ಬೆಟರ್ CPRನ ಎಲ್ಲ ಯೂಟ್ಯೂಬ್ದಲ್ಲಿನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ಲಸ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್ ಆಲ್ಸೋ. ಇಲ್ಲಂತಂದರೆ ನಮ್ಮ KLE ಹಾಸ್ಪಿಟಲ್ದಲ್ಲಿ ದೇರ್ ಇಸ್ ಅ ಪ್ರಾಪರ್ ಕೋರ್ಸ್, ಲೈಕ್ ದೇ ಗಿವ್ ಅ ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ನಿಮಗೆ ಪ್ರಾಪರ್ ಮೆಡಿಕಲ್ ಟೆಕ್ನಿಕ್ಸ್ ಆಗಿ ಕಲಿಸಿ, ದೇರ್ ವಿಲ್ ಬಿ ಎ ಮೆನಿಕ್ವಿನ್, ಒಂದು ಮೆನಿಕ್ವಿನ್ ಮೇಲೆ ಹೇಗೆ ನೀವು CPR ಪರ್ಫಾರ್ಮ್ ಮಾಡಬೇಕು, ಹೇಗೆ ಬೇಸಿಕ್ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಇರುತ್ತೆ. ಸೊ ಬೇಸಿಕ್ ಲೈಫ್ ಅಂದರೆ ವಾಟ್ ದ ಕಾಮನ್ ಪೀಪಲ್ ಶುಡ್ ನೋ, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇಸ್ ಬೈ ದ ಮೆಡಿಕಲ್ ಸ್ಟಾಫ್. ಸೊ ಅಟ್ ಲೀಸ್ಟ್ ನೀವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಅದನ್ನು ವೇರ್ ನಮ್ಮ JNMC ಅಥವಾ ಹಾಸ್ಪಿಟಲ್ KLE ಹಾಸ್ಪಿಟಲ್ದವರು ಅದನ್ನು ಕಾಲ್ ಫಾರ್ ಮಾಡ್ತಾರೆ. ಅವಾಗ ನೀವು ಬಂದು ಅದನ್ನು ಕಲಿತು ಅದು ಯು ಕ್ಯಾನ್ ಟೇಕ್ ಅ ಸರ್ಟಿಫಿಕೇಟ್ ಫ್ರಾಮ್ ದ ಡಿಪಾರ್ಟ್ಮೆಂಟ್.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಈ ಒಂದು ದಿನದ ಕುರಿತು ಯಾವೆಲ್ಲ ಅವೇರ್ನೆಸ್ ಚಟುವಟಿಕೆಗಳು, ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ನಮ್ಮ KLES ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ವತಿಯಿಂದ ಪ್ರತಿ ವರ್ಷ ಈ ದಿವಸ ಆಚರಣೆ ಮಾಡ್ತೀವಿ. ಇನ್ ದ ಫಾರ್ಮ್ ಆಫ್ ನಾವು ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಹೌ ಆರ್ಟಿಕಲ್ಸ್ ಬರೆದು ನಿಮ್ಮ ಹೃದಯವನ್ನು ಹೇಗೆ ನೀವು ಕಾಳಜಿ ತೊಗೋಬೇಕು ಅಂತ. ಸೆಕೆಂಡ್, ಆ ದಿವಸ ಸ್ವಲ್ಪ ಪೇಷಂಟ್ ಅವೇರ್ನೆಸ್ ಪ್ರೋಗ್ರಾಮ್ನ ಒಪ್ಪಿಡಿಗೆ ಯಾರು ಬಂದಿರ್ತಾರೆ ಅವರಿಗೆ ನಾವು ವಿ ಟೇಕ್ ಶಾರ್ಟ್ ಲೆಕ್ಚರ್ಸ್, ಹೌ ಟು ಟೇಕ್ ದ ಕೇರ್ ಆಫ್ ದ ಹಾರ್ಟ್, ಹೌ ಟು ಟೇಕ್ ಪ್ರಾಪರ್ ಮೆಡಿಸಿನ್, ಹೌ ಟು ಎಕ್ಸಸೈಸ್ ಅಂತ ಹೇಳಿ, ಆಮೇಲೆ ಸ್ವಲ್ಪ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಕಿಟ್ ಮಾಡಿ ಅದನ್ನು ಪಬ್ಲಿಕ್ ಅವೇರ್ನೆಸ್ಗೆ

0: ಕೊಡ್ತಾರೆ. ಹಂಗೆ ಸ್ವಲ್ಪ ಯಾರಿಗೆ ಪೇಷಂಟ್ ಇಲ್ಲ ಅವರಿಗೆ ಸ್ವಲ್ಪ ಫ್ರೀ ECG ಆಗಲಿ, ಫ್ರೀ ಎಕೋ ಸ್ಕ್ರೀನಿಂಗ್ ಆಗಲಿ, ಆ ಟೈಪ್ನು ನಮ್ಮಲ್ಲಿ ಕೆಎಲ್ಇ ಹಾಸ್ಪಿಟಲಲ್ಲಿ ಆ ಟೈಪ್ ಇಟ್ಟಿರ್ತಾರೆ. ದೋಸ್ ಆರ್ ಇನ್ ನೀಡ್ ಕ್ಯಾನ್ ಕಮ್ ಅಂಡ್ ಗೆಟ್ ಡನ್ ಅಂತೇಳಿ.
1: ಅಲ್ಲೇ ಒಂದು ಪ್ರಶ್ನೆ, ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಗುರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿತ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
0: ನಮ್ಮ ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ಕ್ಯಾತ್ ಲ್ಯಾಬ್ ಅಥವಾ ಹಾರ್ಟ್ ಫೌಂಡೇಶನ್ ಏನಿತ್ತು, ಅದು ಒನ್ ಆಫ್ ದ ಫಸ್ಟ್ ಕಾರ್ಡಿಯಾಕ್ ಸೆಂಟರ್ ಇನ್ ಹೋಲ್ ಆಫ್ ಗೋವಾ, ಹೋಲ್ ಆಫ್ ನಾರ್ತ್ ಕರ್ನಾಟಕ ಮತ್ತು ಸೌತ್ ಮಹಾರಾಷ್ಟ್ರ ಭಾಗದಲ್ಲಿ. ಸೊ ಈಗೆಲ್ಲ ಕ್ಯಾತ್ ಲ್ಯಾಬ್ಸ್ ಬಂದಿದ್ದಾವೆ, ಬಟ್ ಆಲ್ಮೋಸ್ಟ್ 25 years ವಿ ವೇರ್ ದ ಪಯನಿಯರ್ಸ್ ಆ್ಯಂಡ್ ಓನ್ಲಿ ದ ಸೆಂಟರ್ ವೇರ್ ಕಾರ್ಡಿಯಾಕ್ ಕೇರ್ ವಾಸ್ ಗಿವನ್. ಸೊ ನಮ್ಮಲ್ಲಿ ಸ್ಟೇಟ್ ಆಫ್ ಆರ್ಟ್ ಇಕ್ವಿಪ್ಮೆಂಟ್ಸ್ ಇದ್ದಾವೆ, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಎಲ್ಲ ಜಗತ್ತಿನಲ್ಲಿ ಏನೇನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಎಲ್ಲ ನಮ್ಮ ಸೌಲಭ್ಯಗಳು ನಮ್ಮ ಕೆಎಲ್ಇಯಲ್ಲಿ ಅಟ್ ಅ ಮಚ್ ಲೆಸರ್ ಕಾಸ್ಟ್ದಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಎಂಜಿಯೋಪ್ಲಾಸ್ಟಿ ಆಗಲಿ, ರೋಟಾ ಅಬ್ಲೇಷನ್ ಆಗಲಿ, ಹಾರ್ಡ್ ಲೀಜನ್ ಇರ್ತಾವೆ ಅಲ್ಲಿ ರೋಟಾ ಮಾಡ್ತೀವಿ, ದೆನ್ ಅಲ್ಲಿ ಶಾಕ್ ಲಿಥೋಟ್ರಿಪ್ಸಿ ಅಂತ ಮಾಡ್ತೀವಿ. ದೇರ್ ಆರ್ ಸೋ ಮೆನಿ ಅಡ್ವಾನ್ಸ್ಡ್ ಕೇಸಸ್ ವೇರ್ ವಿ ಡೂ ದ ಪ್ರೊಸೀಜರ್ ಇನ್ ಕೆಎಲ್ಇ, ಇನ್ಕ್ಲೂಡಿಂಗ್ ಲೀಡ್ಲೆಸ್ ಪೇಸ್ ಮೇಕರ್ ಮೈಕ್ರಾ ಅಂತ ಹೇಳ್ತೀವಿ, ಆ ಮೈಕ್ರಾ ಹಾಕಿದ್ದೀವಿ. ದೆನ್ ಟ್ರಾನ್ಸ್ ಅವೋರ್ಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ, ಎಲ್ಲಿ ಎದೆ ವಯಸ್ಸಾದವ್ರಿಗೆ ಎಲ್ಲಿ ಎದೆ ಓಪನ್ ಮಾಡ್ದೇನೆ ಥ್ರೂ ದ ಗ್ರಾಯಿನ್ ಓನ್ಲಿ ವಿ ಪುಟ್ ಅ ಟ್ರಾನ್ಸ್ ಅವೋರ್ಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್. ಸೊ ಹೀಗೆ ಅತ್ಯಾಧುನಿಕ ಎಲ್ಲ ಆಲ್ಮೋಸ್ಟ್ ಕೇಸಸ್ ಮಾಡಿದ್ದೀವಿ ಟು ವಿತ್ ಅ ರೀಸನೇಬಲ್ ರೇಟ್. ಸೊ ಈ ಭಾಗದ ಜನಕ್ಕೆ ದೇ ಹ್ಯಾವ್ ಟೇಕನ್ ದ ಬೆನಿಫಿಟ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ವಿತ್ ದ ಸೆಂಟರ್.
1: ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ನೋ ಯುವರ್ ನಂಬರ್ಸ್, ಎಲ್ಲರೂ ಅವ್ರ ನಂಬರ್ಸ್ ಗೊತ್ತಿರಬೇಕು. ನಂಬರ್ಸ್ ಅಂದರೆ ಏನು? ನಿಮ್ಮ ವೇಟ್ ಎಷ್ಟು, ನೀವು ಅಂದರೆ ವೇಟ್ ಒಬೆಸಿಟಿದಲ್ಲಿ ಬಂದಿದ್ದೀರೋ, ಲೈಟ್ ವೇಟ್ ಇದೆಯಾ, ಅದೆಲ್ಲ. ಸೊ ಫಸ್ಟ್ ಈಸ್ ವೇಟ್, ಸೆಕೆಂಡ್ ಯುವರ್ ಕೊಲೆಸ್ಟ್ರಾಲ್ ನಂಬರ್ಸ್, ನಿಮ್ದು ಕೊಲೆಸ್ಟ್ರಾಲ್ ಮಾಡ್ತಿರಲ್ಲ ಅದು LDL ಎಷ್ಟಿದೆ, LDL ಹ್ಯಾಸ್ ಟು ಬಿ ಲೆಸ್ ದೆನ್ 100. ಸೊ ಥರ್ಡ್ ಈಸ್ ಯುವರ್ HbA1c ಲೆವೆಲ್ಸ್, ಅಂದರೆ ಶುಗರ್ ಲೆವೆಲ್ ಎಷ್ಟಿದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಸ್ ಯುವರ್ ವೇಸ್ಟ್ ಹಿಪ್ ರೇಷಿಯೋ. ಸೊ ನೀವು ಗಂಡ್ಮಕ್ಕಳಲ್ಲಿ ಲೆಸ್ ದೆನ್ 90 cm ಹೊಟ್ಟೆ ಅಳತ, ಹೆಣ್ಮಕ್ಕಳಲ್ಲಿ ಲೆಸ್ ದೆನ್ 80 cm ಹೊಟ್ಟೆ ಅಳತ, ದಟ್ ಈಸ್ ವೇಸ್ಟ್ ಹಿಪ್ ರೇಷಿಯೋದಲ್ಲಿ ನೋಡ್ತಿರ್ತೀವಿ, ವೇಸ್ಟ್ ಸರ್ಕಂಫರೆನ್ಸ್ ನೋಡ್ತೀವಿ. ಸೊ ಹೀಗೆ ನೋ ಯುವರ್ ನಂಬರ್ಸ್, ನಿಮ್ಮ ಎಲ್ಲದದ್ದು ಒಂದು ರೆಫರೆನ್ಸ್ ರೇಂಜ್ ಇದೆ ಆ ನಾರ್ಮಲ್ ಪರ್ಸನ್ದು. ಸೊ ನಿಮ್ಮ ನಂಬರ್ಸ್ ಶುಡ್ ಬಿ ಮ್ಯಾಚಿಂಗ್ ದ ನಾರ್ಮಲ್ ಪರ್ಸನ್ಸ್ ರೆಫರೆನ್ಸ್ ನಂಬರ್. ಸೊ ಅದೇನಾದರೂ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆ್ಯಂಡ್ ಡೂ ರೆಗ್ಯುಲರ್ ಡಯಟಿಂಗ್ ಎಕ್ಸಸೈಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್.
1: ಡಾಕ್ಟರ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಕುಟ್ಮಠ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ.

ಕವನಕ ಆಧುನಿಕ ಮೂಲ ಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್, ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜರಿ, ಹಾಗೂ KLE JNMC ಬೆಳಗಾವಿಯ ಪ್ರೊಫೆಸರ್ ಆದ ಡಾಕ್ಟರ್ ರಂಜಿತ್ ಪಿ ನಾಯಕ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ.
2: ನಮಸ್ಕಾರ. ಎಲ್ಲ KLE ವೇಣು ಧ್ವನಿ ಕೇಳುಗರಿಗೆ ಈ ವರ್ಲ್ಡ್ ಹಾರ್ಟ್ ಡೇ ಕಾರ್ಯಕ್ರಮದ ಶುಭಾಶಯಗಳು.
1: ಡಾಕ್ಟರ್ ಸರ್, ತಮಗೆ ಮತ್ತೊಮ್ಮೆ ಸ್ವಾಗತ. ಅದರೊಂದಿಗೆ ನನ್ನೊಂದಿಗೆ ಇದ್ದಾರೆ,
3: ಮೈ ಹೂ ಆಪ್ಕೆ ಸಾಥ್ ಮನೀಷಾ, ಸಬ್ಕೋ ಗುಡ್ ಮಾರ್ನಿಂಗ್. ಅವ್ರು ಆಪ್ ಸುನ್ರೆ ವೇಣು ಧೋನಿ 90.4 FM KLE ಕನಸು. KLE ಹೆಲ್ತ್ ಗೈಡ್ ಫೋನ್ ಇನ್ ಲೈವ್ ಶೋ ಹಮಾರಾ ಶುರು ಹೋ ಚುಕಾ ಹೈ. ಔರ್ ವರ್ಲ್ಡ್ ಹಾರ್ಟ್ ಡೇ ಆಜ್ ಕಾ ಜೋ ವಿಶೇಷ ದಿನ ಹೈ ಉಸೇ ಅವಸರ್ ಪೇ ಆಜ್ ಕಾ ಯೇ ಶೋ ಹೈ, ವಿಶ್ವ ಹೃದಯ ದಿವಸ್ ಹೈ. ತೋ ಇಸಿ ಅವಸರ್ ಪೇ ಆಜ್ ಕೇ ಇಸ್ ಎಪಿಸೋಡ್ ಮೇ ಹಮ್ ಹಾರ್ಟ್ ಕಿ ಕೇರ್ ಕೈಸೆ ಲೇ, ಕ್ಯಾ ಹೋತಾ ಹೈ, ಸರ್ಜರಿ ಕೈಸೆ ಹೋತಿ ಹೈ, ಕ್ಯೂ ಕರ್ನಿ ಪಡ್ತಿ ಹೈ, ಯೇ ಸಭಿ ಕೇ ಬಾರೇ ಮೇ ಜಾನ್ಕಾರಿ ಲೇಂಗೆ. ಔರ್ ಇಸ್ಕೆ ಬಾರೇ ಮೇ ಮಾರ್ಗದರ್ಶನ್ ಕರ್ನೆ ಕೇ ಲಿಯೆ ಹಮಾರೆ ಸಾಥ್ ಹಮಾರೆ ಸ್ಟುಡಿಯೋ ಮೇ ಮೌಜೂದ್ ಹೈ ಡಾಕ್ಟರ್ ರಂಜಿತ್ ನಾಯಿಕ್, ಜೋ ಕನ್ಸಲ್ಟೆಂಟ್ ಕಾರ್ಡಿಯೋ ವಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಸ್ ಸರ್ಜರಿ, ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್, ಔರ್ ಕೇಲಿ JNMC ಕಾಲೇಜ್ ಮೇ ಪ್ರೊಫೆಸರ್ ಬಿ ಹೈ. ಸರ್, ವೇಣುಧ್ವನಿಗೆ ಸ್ಟುಡಿಯೋ ಮೇ ಆಪ್ಕಾ ಸ್ವಾಗತ ಹೈ.
2: ನಮಸ್ಕಾರ.
1: ಹೌದು ಸ್ನೇಹಿತರೆ, ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಭಾಗವಹಿಸಬಹುದು ಪ್ರಶ್ನೆಗಳ ಮುಖಾಂತರ. ಹಾಟ್ಲೈನ್ ಸಂಖ್ಯೆ 9019904904. ಈ ಸಂಖ್ಯೆ ಮೇಲೆ ಕರೆ ಮಾಡಿ ಭಾಗವಹಿಸಿ. ವಿಷಯ ಬಂದು ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು. ಸಂಖ್ಯೆ ಮತ್ತೊಮ್ಮೆ 9019904904. ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಭಾಗವಹಿಸಿ. ಡಾಕ್ಟರ್ ಸರ್, ಮೊದಲನೇದಾಗಿ ಈ ದಿನದ ಕುರಿತು.
2: ಈ ಒಂದು ವರ್ಲ್ಡ್ ಹಾರ್ಟ್ ಡೇ ಅಂತೇನಿದೆ, ಅದನ್ನು ಆರಂಭಿಸಿದ್ದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ. ಈಗಾಗಲೇ ಇದು ಅವರ 26ನೇ ವರ್ಷದ ಒಂದು ಆಚರಣೆ ಕಾರ್ಯಕ್ರಮ ಇದು. ಈಗ ಈ ವರ್ಷದ ಪ್ರತಿ ವರ್ಷ ಅವರೊಂದು ಧ್ಯೇಯವಾಕ್ಯ ಅಂತ ಇಟ್ಕೋತಾರೆ, ಅಥವಾ ಥೀಮ್ ಅಂತ ಒಂದು ಇಟ್ಕೋತಾರೆ. ಸೊ ಆ ಥೀಮ್, ಈ ವರ್ಷದ ಥೀಮ್ ಏನಂತಂದರೆ ಡೋಂಟ್ ಮಿಸ್ ಅ ಬೀಟ್. ಸೊ ಹೋದ ವರ್ಷ ಕೂಡ ಇದೇ ಥೀಮಲ್ಲಿ ಅವರು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡ್ಬಂದಿದ್ರು. ಅದನ್ನು ಡೋಂಟ್ ಮಿಸ್ ಅ ಬೀಟ್ ಅಂತಲೇ ನಾವು ಅದನ್ನು ಪರಿಗಣಿಸ್ತಾ ಇದ್ವಿ. ಯಾಕಂತಂದರೆ 2024-26 ಅವಧಿ ಅವರು ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್, ಅಂದರೆ ಹೃದಯಪೂರ್ವಕವಾಗಿ ಹೃದಯಕ್ಕಾಗಿ ಕೆಲಸ ಮಾಡಿ, ತಮ್ಮ ಹೃದಯವನ್ನು ಉಳಿಸ್ಕೊಳ್ಳಿ, ತಮ್ಮ ಆಪ್ತರನ್ನು ಕಳೆದುಕೊಳ್ಳಬೇಡಿ, ಯಾವುದೇ ಒಂದು ಕ್ಷಣದ ಒಂದು ಮಿಸ್ ಅ ಬೀಟ್ ಅಂತಂದ್ರೆ ಹೃದಯದ ಬಡಿತ ನಿಲ್ಲಕೂಡದು. ಹೃದಯದ ಬಡಿತ ನಿಂತು ಅಂತಂದ್ರೆ ಆ ವ್ಯಕ್ತಿಗೆ ಜೀವ ಇಲ್ಲ ಅಂತ ಅರ್ಥ. ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ಒಂದು ಮೌಲ್ಯವನ್ನ ಕೊಡಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕುರಿತು ಜನಜಾಗೃತಿಯನ್ನು ಮೂಡಿಸುವುದೇ ವರ್ಲ್ಡ್ ಹಾರ್ಟ್ ಫೆಡರೇಷನ್ನ ಮುಖ್ಯವಾದಂಥ ಒಂದು ಉದ್ದೇಶ. ಹಾಗಾಗಿ ಅವರು ವಿಶ್ವಾದ್ಯಂತ ಹಲವು ರಾಷ್ಟ್ರಗಳಲ್ಲಿ ಈ ರೀತಿಯ ಒಂದು ಜಾಗೃತಿ ಅಭಿಯಾನವನ್ನು ಈ ದಿನ ಹಮ್ಮಿಕೊಳ್ತಾರೆ. ಈಗ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಹಾಗೆ ಅವರ ಕೆಲವೊಂದು ಈ ವಾಕಥಾನ್ಗಳನ್ನು ನೋಡ್ತೀವಿ, ಮ್ಯಾರಥಾನ್ಗಳನ್ನು ನೋಡ್ತೀವಿ. ಈ ಹಾರ್ಟಿನ ಜಾಗೃತಿಗಾಗಿ ಇದೊಂದು ಜಾಗತಿಕ ಅಭಿಯಾನ ಆಗಿದೆ. ಸೊ ಆ ಅಭಿಯಾನಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸುವಂಥ ಒಂದು ಒಳ್ಳೆಯ ಒಂದು ಸುದಿನ, ಹಾಗೂ ಒಂದು ಒಳ್ಳೆಯ ಗಳಿಗೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೇನೆ.
1: ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಇವತ್ತಿನ ಈ ದಿನದ ಕುರಿತು ಯಾವೆಲ್ಲ ಅವೇರ್ನೆಸ್ ಆ್ಯಕ್ಟಿವಿಟೀಸ್, ಚಟುವಟಿಕೆಗಳು ಇವೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಈಗ ಆಗಲೇ ನಾನು ಹೇಳಿದಂತೆ ವಿಶ್ವಾದ್ಯಂತ ಇದೊಂದು ಬೃಹತ್ ಜಾಗೃತಿ ಅಭಿಯಾನ. ಅವರ ಒಂದು ಧ್ಯೇಯ ಉದ್ದೇಶದ ಪ್ರಕಾರ ಈಗಾಗಲೇ ಅವರು ಒಂದು 150 ರಾಷ್ಟ್ರಗಳಿಗೂ ಅಧಿಕ ರಾಷ್ಟ್ರಗಳಲ್ಲಿ ವರ್ಲ್ಡ್ ಹಾರ್ಟ್ ಫೆಡರೇಷನ್, ಅಂದರೆ ಇಟ್ಸ್ ಕಾನ್ಫೆಡರೇಷನ್ ಆಫ್ ಆಲ್ ದಿ NGOs, ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಎಲ್ಲವೂ ಸೇರಿ

0: ಒಂದು 2023-2030 ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆಫ್ ಆ್ಯಂಡ್ ಕಂಟ್ರೋಲ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನ ಜಾರಿಗೆ ತಂದಿದೆ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ 2030 ನಾವು ಒಂದು ರೀತಿಯ ಕಂಟ್ರೋಲನ್ನು ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಮುಖ್ಯವಾಗಿ ಈ ಹಾರ್ಟ್ ಡಿಸೀಸು, ಕ್ಯಾನ್ಸರು, ಬಿ ಪಿ ಹಾಗೂ ಡಯಾಬಿಟೀಸ್ನಲ್ಲಿ ನಾವು ಅಚೀವ್ ಮಾಡಬೇಕು ಅಥವಾ ಗುರಿ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಸೊ ಹಾಗಾಗಿ ಈ ದಿವಸ ತುಂಬ ಮುಖ್ಯವಾಗುತ್ತೆ ಅಂತ ನಾನು ಪರಿಗಣಿಸ್ತೇನೆ.
1: ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಸರ್, ನಮ್ಮ ದೇಹದಲ್ಲಿ ಹೃದಯದ ಕೆಲಸವೇನು ಅಲ್ಲಿಂದ ಪ್ರಾರಂಭ ಮಾಡೋಣ.
0: ಈಗ ಹೃದಯ ನಿಮ್ಮ ಯಾವ ಒಂದು ಕಾರ್ಯಚಟುವಟಿಕೆಯೂ ಆಗಬೇಕು ಅಂದರೆ ಅದಕ್ಕೆ ಹೃದಯದ ಒಂದು ಪ್ರೇರಣೆ ಅಂತ ಹೇಳ್ಬೋದು, ಅದಕ್ಕೆ ಶಕ್ತಿ ತುಂಬುವಂಥದ್ದು ಇರ್ಬೋದು, ಎಲ್ಲವೂ ಹೃದಯನೇ ಮಾಡುವಂಥದ್ದು. ಹೃದಯದಿಂದ ನಮ್ಮ ರಕ್ತ ಚಿಮ್ಮಿ ಬೇರೆ ಅಂಗಾಂಗಗಳಿಗೆ ಹೋಗದೇ ಇದ್ದರೆ ಯಾವುದೇ ಅಂಗಾಂಗ ಕೂಡ ಕಾರ್ಯನಿರ್ವಹಿಸುವುದಿಲ್ಲ. ಸೊ ಹಾಗಾಗಿ ಹೃದಯಕ್ಕೆ ಅದರದೇ ಆದಂತಹ ಒಂದು ಒಂದು ಟಾಪ್ ಮೋಸ್ಟ್ ಪ್ರಯಾರಿಟಿಯನ್ನು ನಾವು ಇವತ್ತು ಕೊಡಬೇಕಾಗುತ್ತೆ. ಯಾಕಂದರೆ ಮನುಷ್ಯ ಯಾವಾಗ ಹುಟ್ಟು ಅಂತ ನಾವು ಯಾವಾಗ ಡಿಕ್ಲೇರ್ ಮಾಡ್ತೇವೆ, ಇಲ್ಲ ಮಗು ಇದೆ, ತಾಯಿಯ ಗರ್ಭದಲ್ಲಿ ಮಗು ಇದೆ ಅಂತ ನಾವು ಖಚಿತಪಡಿಸೋದು ಯಾವಾಗ, ಯಾವಾಗ ಅಂತಂದರೆ ಹೃದಯ ಬಡಿದುಕೊಳ್ಳೋದಕ್ಕೆ ಆರಂಭವಾದಾಗ. ಸೊ ಅದೇ ವ್ಯಕ್ತಿ ಇನ್ನಿಲ್ಲ ಅಂತ ಘೋಷಿಸೋದು ಯಾವಾಗ, ಹೃದಯ ನಿಂತು ಹೋದ ಮೇಲೆ ಅಥವಾ ಹೃದಯದ ಬಡಿತ ನಿಂತ ಮೇಲೆ. ಸೊ ಹಾಗಾಗಿಯೇ ಈ ವರ್ಷದ ಧ್ಯೇಯವಾಕ್ಯ ಏನಿದೆ, ಡೋಂಟ್ ಮಿಸ್ ಅ ಬೀಟ್. ಆ ಬೀಟ್ ಮಿಸ್ ಆಯಿತು ಅಂತಂದರೆ ಒಂದೋ ವ್ಯಕ್ತಿ ಇಲ್ಲ ಅಂತ ಅರ್ಥ, ಇಲ್ಲ ವ್ಯಕ್ತಿಯ ಜನನ ಆಗಿಲ್ಲ. ಸೊ ಹೃದಯ ನಮ್ಮ ಜೀವವನ್ನು ಕಾಯ್ದುಕೊಂಡು ಹೋಗ್ತಿರುವಂಥ ಒಂದು ಬಹುಮುಖ್ಯವಾದಂಥ ಒಂದು ಅಂಗಾಂಗ. ಆ ಅಂಗಾಂಗದ ಮೇಲೆ ಬೇರೆಲ್ಲ ಅಂಗಾಂಗಗಳ ಕಾರ್ಯಚಟುವಟಿಕೆ ನಿರತವಾಗಿದೆ. ದೇಹ ಒಂದು ರೀತಿ ಒಂದು ಮಾರ್ವಲಸ್ ಇಂಜಿನಿಯರಿಂಗ್ ಅಂದರೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಹಾಗಾಗಿಯೇ ನಮ್ಮ ಹಿರಿಯರು ದೇಹವನ್ನೇ ದೇಗುಲವಾಗಿಸಿ ಅಂತ ಕೂಡ ಹೇಳಿದ್ದಾರೆ. ನಾವು ಬೇರೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡೋದಕ್ಕಿಂತ ದೇಹಕ್ಕೆ ನೀಡಬೇಕಾದಂಥ ಪ್ರಾಮುಖ್ಯತೆ ಬಹುಮುಖ್ಯ. ಯಾಕಂತಂದರೆ ಎಷ್ಟೋ ಮಿಲಿಯನ್ ಗಟ್ಟಲೆ ಸೆಲ್ಗಳನ್ನು ಒಂದು ಕಾಂಪ್ಯಾಕ್ಟ್ ಒಂದು 6 feet ಅಥವಾ 5.5 feet ಗಾತ್ರದಲ್ಲಿ ಆ ದೈವ ನಮಗೆ ಜೋಡಿಸಿಕೊಟ್ಟಿದ್ದಾನೆ. ಸೊ ಅದಕ್ಕೆ ಪ್ರೇರಕ ಶಕ್ತಿಯಾಗಿರುವಂಥದ್ದು ಈ ಹೃದಯ. ಹಾಗಾಗಿ ಇಂದಿನ ದಿನದಲ್ಲಿ ಈ ಹೃದಯವನ್ನು ಕಾದ್ಕೊಳ್ಬೇಕಾದಂಥ ಮಹತ್ವ ಇದೆ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಸ್ನೇಹಿತರೆ. ಇದು KLE ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮ, ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು. ನೀವು ಕೂಡ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019-904-904 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆ ಕೇಳಿ ವಿಶ್ವ ಹೃದಯ ದಿನದ ಕುರಿತು. ನೀವು ಕೇಳೋ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಆ್ಯಂಡ್ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ, ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜರಿ, ಹಾಗೂ KLE JNMC ಬೆಳಗಾವಿಯ ಪ್ರೊಫೆಸರ್ ಆದ ಡಾಕ್ಟರ್ ರಂಜಿತ್ ಬಿ ನಾಯಕ್ ಅವರು.
2: ಸರ್, ವಿಶ್ವ ಹೃದಯ ದಿವಸ್ ಕೆ ಅವಸರ್ ಪೇ ಆಜ್ ಹಮ್ ಬಾತ್ ಕರ್ ರಹೆ ತೋ, ಆಜ್ಕಲ್ ಹಾರ್ಟ್ ಅಟ್ಯಾಕ್ ಕೆ ಜೋ ಸಂಖ್ಯಾ ಹೈ ವೋ ಇತನಿ ಕ್ಯೂ ಬಡ್ ರಹಿ ಹೈ?
0: ಯೇ ಜೋ ಹೈ ಹಾರ್ಟ್ ಅಟ್ಯಾಕ್ಸ್ ಔರ್ ಏಕ್ ಹಾರ್ಟ್ ಕಾರ್ಡಿಯಕ್ ಅರೆಸ್ಟ್, ಇಸ್ಮೇ ಏಕ್ ವ್ಯತ್ಯಾಸ ಹೈ.
2: ಅಚ್ಛಾ,
0: ಅಭಿ ಆಪ್ ಜೈಸೆ ಬೋಲೆ ಹಾರ್ಟ್ ಕಾರ್ಡಿಯಕ್ ಅರೆಸ್ಟ್ ಬೋಲೆ ತೋ ಯದಿ ಹಾರ್ಟ್ ರುಕ್ ಗಯಾ ತೋ ಉಸ್ಕಾ ಮತ್ಲಬ್ ಹೈ ಕಿ ವ್ಯಕ್ತಿ ಜಿಂದಾ ನಹೀ ಹೈ, ಉಸ್ಕೋ ಹಮ್ ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ಕೆ ಸೇ ವಜಹ ಸೇ ವಾಪಸ್ ಲಾನೆ ಕಾ ಕೋಶಿಶ್ ಜರೂರ್ ಕರ್ತೆ, ಬಟ್ ವೋ ಹಮ್ ಸಕ್ಸೆಸ್ ಹೋ ಸಕ್ತೆ ನಹೀ ಹೋ ಸಕ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಏಕ ಅಲಗ್ ಚೀಜ್ ಹೈ.
2: ಅಚ್ಛಾ,
0: ಹಾರ್ಟ್ ಅಟ್ಯಾಕ್ ಐಸಾ ಹೈ ಕಿ ಜೋ ಹಾರ್ಟ್ ಮೇ ಬ್ಲಡ್ ಫ್ಲೋ ರಹತಾ ಹೈ, ಇವನ್ ಹಾರ್ಟ್ ಕೋ ಹಾರ್ಟಿ ಬ್ಲಡ್ ಕೋ ಸಪ್ಲೈ ಕರ್ತಾ ಹೈ. ಸೊ ಯ ವೋ ಕಿಸ್ ಮಾಧ್ಯಮ ಸೇ ಕರ್ತಾ ಹೈ ಕಿ ಉಸ್ಕೋ ಹಮ್ ಕೊರೋನರಿ ಆರ್ಟರೀಸ್ ಬೋಲ್ತೆ, ಉಸ್ ಮಾಧ್ಯಮ ಸೇ ಹಾರ್ಟ್ ಕೋ ಹಾರ್ಟ್ ಖುದ್ ಕೋ ಬ್ಲಡ್ ಸಪ್ಲೈ ಕರ್ಕೆ ಲೇತಿ ಹೈ. ಬಟ್ ಯದಿ ಉಸ್ ಆರ್ಟರೀಸ್ ಮೇ ಯದಿ ಬ್ಲಾಕೇಜಸ್ ಹೈ ಸೊ ತಬ್ ಯದಿ ಹಮ್ ಕಾಮ್ ಕರ್ ರೇ ಜೋ ಡಿಮಾಂಡ್ ಆ್ಯಂಡ್ ಸಪ್ಲೈ ಕಾ ಏಕ್ ಕ್ವಶನ್ ಆತ ಹೈ, ಉಸ್ಕೋ ಜಿತ್ನಾ ಬ್ಲಡ್ ಚಾಹಿಯೇ ಉತ್ನಾ ನಹೀ ಮಿಲ್ತಾ ಹೈ, ತಬ್ ಆಪ್ಕೋ ಛಾತಿ ಮೇ ದರ್ದ್ ಹೋನಾ, ಪಸೀನಾ ಪಸೀನಾ ಹೋ ಜಾನಾ ಔರ್ ಸಾಸ್ ಫೂಲ್ನಾ, ಯೇ ಸಬ್ ಚೀಜೆ ಹೋನೆ ಲಗ್ತಿ ಹೈ. ಸೊ ಜೋ ಡಿಮಾಂಡ್ ಹೈ ಹಾರ್ಟ್ ಕಾ ವೋ ಠೀಕ್ ಸೇ ಸಪ್ಲೈ ನಹೀ ಹೋ ರಹಾ ಹೈ ತೋ ತಬ್ ಹಾರ್ಟ್ ಅಟ್ಯಾಕ್ ಹೋತಿ ಹೈ. ಸೊ ಅಟ್ಯಾಕ್ ಬೋಲೆ ತೋ ಉಸ್ಪೇ ಕುಚ್ ಹಮಲಾ ಹೋ ರಹಾ ಹೈ, ಉಸ್ಕೋ ಜೋ ಚಾಹಿಯೇ ವೋ ನಹೀ ಮಿಲ್ ರಹಾ ಹೈ. ಸೊ ಐಸೆ ಆಪ್ ಸಮಜ್ ಸಕ್ತೆ ಹೋ. ಸೊ ಯೇ ಪ್ರಮಾಣ ಆಜಕಲ್ ಇಸ್ಲೇ ಬಡ್ ರಹಾ ಹೈ ಔರ್ ಯೇ ಹರ ಆದ್ಮಿ ಯೇ ಹಮಾರೇ ಏಕ ನ್ಯಾಚುರಲ್ ಲೈಫ್ ಸ್ಟೈಲ್ ಮೇ ಏಕ ನ್ಯಾಚುರಲ್ ಹಿಸ್ಟ್ರಿ ಮೇ ಆತಿ ಹೈ, ಹಮಾರಾ ಜೋ ಹಾರ್ಟ್ ಮೇ ಬ್ಲಾಕೇಜಸ್ ಡೆವಲಪ್ ಹೋನಾ 30+ years ಮೇ ಚಾಲು ಹೋ ಜಾತಿ ಹೈ. ಬಟ್ ಆಜಕಲ್ ಕ್ಯಾ ಹೋ ರಹಾ ಹೈ ವೋ 50 years ತಕ್ ಬ್ಲಾಕೇಜಸ್ ಕಾ ಪ್ರಮಾಣ ಜೋ ಹೈ ವೋ ಬಹುತ್ ಹಿ ಎಕ್ಸೆಸಿವ್ ಹೋ ರಹಾ ಹೈ.
2: ಅಚ್ಛಾ,
0: ಹಮ್ 70% ಕೆ ಉಪ್ಪರ್ ಬ್ಲಾಕೇಜಸ್ ಕೋ ಸಿಗ್ನಿಫಿಕೆಂಟ್ ಮಾನ್ತೆ
2: ಹೈ. ಓಕೆ,
0: ಪಹಲೆ ಕ್ಯಾ ಹೋತಾ ಥಾ 70 years ಮೇ ಯಾ 75 years ಮೇ ಬ್ಲಾಕೇಜಸ್ ಸಿಗ್ನಿಫಿಕೆಂಟ್ ಹೋ ಜಾತೆ ಥೆ. मतलब वो जो ब्लॉकेज का प्रमाण है वो 70-80% तब होता था, बट अभी क्या हो रहा है, व्यक्ति 50 इयर्स में ही उसको 70% 80% का ब्लॉकेजेस, कभी कभार 100%

0: 100% ब्लॉकेज के साथ भी 40 इयर्स के युवा आ जा रहे हैं हमारे पास।
1: अरे बाप रे।
0: तो इसका कारण ये है कि आजकल हमारा जो लाइफस्टाइल है उसमें बहुत बदलाव आया है। पहले जैसे हम शारीरिक एक्टिविटी को, जो फिजिकल एक्टिविटी को हम ज्यादा ध्यान नहीं दे रहे, हम काम जरूर कर रहे हैं बट वो मेंटल स्ट्रेस के दौरान हमारे ऊपर बहुत भारी पड़ रहा है। और उसके साथ ये जो मेंटल स्ट्रेस है उसके साथ हमारा ब्लड प्रेशर बढ़ रहा है, ब्लड प्रेशर हार्ट पे इम्पैक्ट करता है। और आजकल 1 in 5, ये जो वर्ल्ड हार्ट डे का स्टैटिस्टिक्स, 1 in 4 पीपल, उनको डायग्नोसिस से पता नहीं रहता है। नहीं तो हार्डली आउट ऑफ 4 हार्डली 1 इज गेटिंग प्रॉपर ट्रीटमेंट। अभी यदि 4 लोगों को बीपी है उसमें 3 लोगों को या तो मालूम है या तो मालूम ही नहीं है कि उनको बीपी है, और उनमें से सिर्फ 1 पर्सन को राइट ट्रीटमेंट मिल रहा है।
1: अच्छा,
0: तो ये एक प्रॉब्लम है। डायबिटीज का भी प्रमाण बढ़ रहा है। उसके बाद जो आ रहा है हमारा मेजर प्रॉब्लम है कि स्मोकिंग, टोबैको कंजम्पशन और एक्सेसिव अल्कोहल, एक्सेसिव फिजिकल वो क्या होता है कि हम पूरा वीक में वी ट्राई टू डू अ फिजिकल, ये फिजिकल एक्टिविटी को रेस्ट्रिक्ट करके रखते हैं और सडनली सैटरडे और संडे बिंज ईटिंग और बिंज पार्टिंग, बिंज ड्रिंकिंग, ये सब होने के कारण प्रॉब्लम आता है।
1: एक कॉलर ज्वाइन हो रहे सर। हेलो।
2: ಹಲೋ ಸರ್, ನಮಸ್ತೆ ಸರ್, ನಾನು ಚಿತ್ರ ಅಂತ ಶೋಭಸುನಗರದಿಂದ.
3: ಚಿತ್ರ ಅವರೇ, ವೈದ್ಯರೊಂದಿಗೆ ಮಾತನಾಡಿ, ಪ್ರಶ್ನೆಯನ್ನ ಕೇಳಿ.
0: ನಮಸ್ಕಾರ ಚಿತ್ರ ಅವರೇ, ಹೇಳಿ.
2: ನಮಸ್ತೆ ಸರ್. ಸರ್, ನಾನು ದಿನ ಯೋಗ ಮಾಡ್ತೀನಿ ಒಂದು ತಾಸು, ಸೂರ್ಯ ನಮಸ್ಕಾರ, ಕಪ ಎಲ್ಲ, ಅನುಲೋಮ ವಿಲೋಮ ಎಲ್ಲ ಮಾಡಿ, ಅದು ಹಾರ್ಟಿಗೆ ಚಲೋನ ಏನು, ಮತ್ತೆ ವಾಕಿಂಗ್ ಮಾಡೋದು ಚಲೋನ ರೀ?
0: ಈಗ ನೀವು ಒಂದು ಪ್ರಶ್ನೆನ ಕೇಳಿದಿರಾ, ಯೋಗ ಒಳ್ಳೇದು ಅಥವಾ ವಾಕಿಂಗ್ ಒಳ್ಳೇದು ಅಂತ. ಈಗ ನೀವು ಯೋಗ ಅಥವಾ ವಾಕಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ತ್ರಾಸ ಆಗುತ್ತಾ? ಹೃದಯ ಯಾವಾಗ್ಲೂ ನೀವು ಖುಷಿಯಾಗಿದ್ರೆ ಹೃದಯಕ್ಕೆ ಅದು ಸೂಕ್ತ ಅಂತ ಅರ್ಥ. ನಿಮ್ಗೇನಾದ್ರೂ ತ್ರಾಸ ಆಗ್ತಾ ಇಲ್ಲ ಅಂತಂದ್ರೆ ನೀವು ಹೃದಯವಂತರಾಗಿ ಆರಾಮಾಗಿ ಬದುಕ್ತೀರಾ ಅಂತ ಅರ್ಥ. ತಮ್ಮ ವಯಸ್ಸಿಗೆ ಎಷ್ಟಂತ ಕೇಳ್ಬೋದಾ? ಈ ಒಂದು ವಯಸ್ಸಿನಲ್ಲಿ ನೀವು ನಿಮ್ಮ ಈ ಫಿಸಿಕಲ್ ಆಕ್ಟಿವಿಟಿಯನ್ನ ಡೆವಲಪ್ ಮಾಡ್ಕೊಂಡಿರೋದು ಒಂದು ಬಹು ಖುಷಿಯಾದಂತ ಒಂದು ವಿಚಾರ. ಹಾಗೂ ಈ ಯೋಗ ಹಾಗೂ ವಾಕಿಂಗ್ ಮಾಡ್ಬೇಕಾದ್ರೆ ತಮ್ಗೆ ಏನಾದ್ರೂ ತ್ರಾಸ ಆಗ್ತಾ ಇದ್ರೆ ಅಥವಾ
2: ವಾಕಿಂಗ್ ಇನ್ನು ಮಾಡಕತ್ತಿಲ್ರಿ, ಬರೀ ಯೋಗ ಸ್ಟಾರ್ಟ್ ಮಾಡೇನ್ರಿ?
0: ಅದೇ ಪರವಾಗಿಲ್ಲ, ನೀವು ಯೋಗವನ್ನ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಉಸಿರಾಟಕ್ಕೆ ತೊಂದರೆ ಆಗುವಂತದ್ದು ಅಥವಾ ಮೈಕೈ ನೋವು ಬರುವಂತದ್ದು ಅಥವಾ ಬೇರೆ ಯಾವ್ದಾದ್ರೂ ಒಂದು ಸಮಸ್ಯೆ ಎದುರಾದಾಗ ಮಾತ್ರ ನೀವು ಅದನ್ನ ಪರೀಕ್ಷಿಸ್ಕೋಬೇಕು ಹೊರತು ನಿಮ್ಗೆ ಏನೇ ತ್ರಾಸ ಆಗ್ತಾ ಇಲ್ಲ ಅಂತಾನೆ ನೀವು ಹೆದರುವಂತ ಒಂದು ಅಗತ್ಯ ಇಲ್ಲ. ಮತ್ತೆ ಅದು ಯೋಗ ಕೂಡ ಹೃದಯ ಆರೋಗ್ಯಕ್ಕೆ ಬಹು ಪೂರಕವಾದಂತಹ ಒಂದು ವಿಚಾರ, ಅದನ್ನ ಮುಂದುವರಿಸಿ ಅಂತ ನಾನು ಈ ಮೂಲಕ ಹೇಳ ಬಯಸ್ತೇನೆ. ಯಾಕಂದ್ರೆ ಈಗ 70 ವರ್ಷದವರಿಗೆ ನಾವು ಯೋಗ ಮಾಡಿ ಅಂತ ಹೇಳಕ್ ಆಗೋದಿಲ್ಲ, ಅಂದ್ರೆ ಅವರಿಗೆ ಸೂಕ್ತವಾದಂತ ಯೋಗವನ್ನ ಅವ್ರು ಮಾಡ್ಬೇಕಾಗತ್ತೆ. ಈಗ ನಮ್ಮ ದೇಶದ ಮಾಜಿ ಪ್ರಧಾನಿಯೊಬ್ರು 90 ವರ್ಷ ಮೀರಿದ ನಂತರವೂ ಕೂಡ ಯೋಗವನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದಾರೆ ಹಾಗೂ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ. ಅವರ ಒಂದು ದೃಶ್ಯಾವಳಿಗಳನ್ನ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಮನಸ್ಸಿಗೆ ಖುಷಿಯಾಗುತ್ತೆ. ಸೊ ಅದು ಆ ಒಂದು ದೇಹಕ್ಕೆ ಸೂಕ್ತವಾದಂತ ವ್ಯಾಯಾಮವನ್ನ ನಾವು ಮಾಡಬೇಕು. ಯೋಗ ತಮಗೆ ಸೂಕ್ತವಾದಂತದ್ದು ತಾವು ಮಾಡಬಹುದು ಅಂತ ನಾನು ಪರಿಗಣಿಸ್ತೇನೆ. ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಅದರಿಂದ ಆಗ್ತಾ ಇಲ್ಲ. ವಾಕಿಂಗ್ ಅನ್ನು ಕೂಡ ತಾವು ಮಾಡಬಹುದು, ಅದು ತಮಗೆ ಹೇಗೆ ಇಚ್ಛೆಗೋಸ್ಕರ ಅಥವಾ ತಮ್ಮ ಒಂದು ಟೈಮ್ ಕನ್ಸ್ಟ್ರೆಂಟ್ಸ್ ಅನ್ನ ನೋಡಿಕೊಂಡು ತಾವು ಅದನ್ನು ಕೂಡ ರೂಢಿಸ್ಕೋಬಹುದು ಅಂತ ನಾನು ಭಾವಿಸ್ತೇನೆ.
2: ಸರ್, ಇನ್ನೊಂದು ಕ್ವಶನ್ ಅದ ರೀ. ನನ್ಗೆ 2 ಹೆಣ್ಮಕ್ಳು ಅದಾರು, ಒಂದ್ 5 ವರ್ಷದ ಹುಡುಗಿ ಅದ ಮತ್ತ 9 ವರ್ಷದ ಹುಡುಗಿ ಅದಾಳ. ಅವ್ರದ ಹೆಂಗ್ ಹಾರ್ಟ್ ನಾವು ಅಳ್ತಾಳ, ಅದು ಸ್ವಲ್ಪ ನನಗೆ ಹೆದರಿಕೈತ್ರಿ, ಬಾಳ ಎಲ್ ಬಾಳ್ ತಿಂತಾಳೇನೋ, ಆ ಡೈಜೆಷನ್ ಆಗ್ತತೆ ಇಲ್ಲೋ, ಹಂಗ ಒಂಥರ ಹೆದರಿಕ್ರಿ ನನಗೆ. ಒಟ್ಟು
0: ಈಗ ಇಲ್ಲಿ ನೀವು 2 ವಿಚಾರವನ್ನ ಬಹು ಮುಖ್ಯವಾಗಿ ನಮ್ ಮುಂದೆ ಇರಿಸಿದಿರಿ. ಒಂದು ಗೇಮಿಂಗ್ ಅನ್ನೋದು, ಮಕ್ಕಳಿಗೆ ಗೇಮಿಂಗ್ ಅಂದ್ರೆ ಇವತ್ತು ಸ್ಕ್ರೀನ್ ಮೇಲೆ ಬರುವಂತದ್ದಾಗಬಾರ್ದು. ಗೇಮಿಂಗ್ ಅಥವಾ ಆಟೋಟ, ಅವ್ರಿಗೆ ಏನು ಆಟ ಇಷ್ಟನೋ ಆ ಆಟವನ್ನು ಆಡಾಡಕ್ಕೆ ಬಿಡ್ರಿ, ಅದನ್ನ ಕ್ರೀಡಾಂಗಣದಲ್ಲಿ ಆಟಾಡ್ಲಿಕ್ಕೆ ಬಿಡ್ರಿ. ಯಾಕಂದ್ರೆ ಅವರಿಗೆ ದೈಹಿಕವಾಗಿ ಶ್ರಮ ಆದಾಗ, ಅವರು ಆಗ್ಲಿ ಹಸಿವೆ ಆದಾಗ ಅವ್ರು ಊಟ ಮಾಡ್ತಾರೆ. ಅದೇ ಟಿ ವಿ ಸ್ಕ್ರೀನ್ ಮುಂದೆ ಕೂತಾಗ ಅವ್ರಿಗೆ ಹಸಿವೆ ಆಗಲ್ಲ, ಅವ್ರಿಗೇನು ನೀವೇನು ಕೊಡ್ತಿರೋ ಏನು ತಿಂತಾ ಇದಾರೋ ಅದೊಂದು ಅರ್ಥ ಅವರಿಗೆ ಗೊತ್ತಾಗಲ್ಲ. ಸೊ ಆ ಒಂದು ಹಾಗೆ ಮಕ್ಕಳ ಆಹಾರ ವಿಚಾರಕ್ಕೆ ಬಂದಾಗ ಮಕ್ಕಳಿಗೆ ಆದಷ್ಟು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಅನ್ನು ಮಾಡಕ್ಕೆ ಹೋಗಬೇಡಿ, ಅವ್ರಿಗೇನು ಇಷ್ಟ ಅದನ್ನು ಅವರು ತಿನ್ನಲಿ. ಆದರೆ ಮನೆಯಲ್ಲೇ ಮಾಡಿದಂಥ ಒಂದು ಊಟವನ್ನು ಬಡಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಮಕ್ಕಳಿಗೆ ಆಗೋದಿಲ್ಲ. ಆದರೆ ಹೊರಗಿನ ಜಂಕ್ ಫುಡ್ಗಳನ್ನು ಕೊಡ್ತಾ ಸ್ಕ್ರೀನ್ ಟೈಮನ್ನು ಹೆಚ್ಚು ಮಾಡ್ತಾ ಹೋದಾಗ ಮಕ್ಕಳಲ್ಲಿ ಒಬೆಸಿಟಿಯ ಪ್ರಮಾಣ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ವಿಚಾರ ಏನಂದ್ರೆ ಮಕ್ಕಳಿಗೆ ಯಾವುದೇ ಹಾರ್ಟ್ ಈಗ ಏನಾದರೂ ಕೆಲವೊಮ್ಮೆ ಆಟ ಆಡಬೇಕು ಕಳಿಸಿದಾಗ ಎದೆ ಬಡಿತ ಹೆಚ್ಚಾಗುವಂಥದ್ದು, ಈಗ ಈಜಾಡಲಿಕ್ಕೆ ಕಳಿಸಿದಾಗ ಮಗುವಿನ ಹೃದಯ ಬಡಿತದಲ್ಲಿ ಏರುಪೇರಾಗುವಂಥದ್ದು, ಇವೆಲ್ಲವನ್ನ ತಾವು ಒಬ್ಬ ತಾಯಿಯಾಗಿ ಗಮನಿಸ್ತಾ ಇರಬೇಕು. ಇದೇನಾದರೂ ನಿಮ್ಮ ಗಮನಕ್ಕೆ ಬಂದರೆ ಮಗುವರೆಗೆ ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿಸೋದು ಒಳ್ಳೆಯದು. ಇಕೋಕಾರ್ಡಿಯೋಗ್ರಫಿಯಲ್ಲಿ ಮಗುವಿಗೆ ಏನಾದರೂ ಹಾರ್ಟಿನ ಹುಟ್ಟುತ್ತಾ ಜನ್ಮಜಾತವಾಗಿ ಬಂದಂಥ ಯಾವುದಾದ್ರೂ ಒಂದು ಕಾಯಿಲೆ ಇದೆಯೋ ಇಲ್ಲೋ ಅನ್ನೋದು ಖಾತ್ರಿ ಆಗುತ್ತೆ. ಸಾಮಾನ್ಯವಾಗಿ ಇರೋದಿಲ್ಲ, ಬಟ್ ಆದರೆ ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋ ತನಕ ನಾವು ಅದನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಹುಟ್ಟಿನಿಂದ ಬರ್ತಾ ಕೆಲವೊಂದು ಹಾರ್ಟ್ನಲ್ಲಿ ಹೋಲಿರುವಂಥ ಸಂಭವ ಎಲ್ಲ ಇರುತ್ತೆ. ಅಂದರೆ ಇದರರ್ಥ ಮಗುವಿಗೆ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೆ ಇದನ್ನು ಒಂದು ಮುಂಜಾಗ್ರತಾ ಕ್ರಮವಾಗಿ ತಾವೇನು ಟೆಸ್ಟ್ ಅಂತ ಕೇಳಿದ್ರು ಅದಕ್ಕೆ ಒಂದು ಉತ್ತರವಾಗಿ ನಾನು ಕೊಡ್ತಾ ಇರುವಂಥದ್ದು, ಹಾರ್ಟಿನ ಸಮಸ್ಯೆ ಇರೋದು ಇಕೋಕಾರ್ಡಿಯೋಗ್ರಫಿಯಲ್ಲಿ ಪತ್ತೆ ಹಚ್ಚಲಾಗುತ್ತೆ. ಅದು ಕೇವಲ ಒಂದು ಈ ಹೊಟ್ಟೆ ಸ್ಕ್ಯಾನನ್ನು ಏನು ಮಾಡ್ತಾರೋ ಆ ಒಂದು ಹೊಟ್ಟೆ ಸ್ಕ್ಯಾನ್ನ ರೀತಿಯೇ ಇರೋದ್ರಿಂದ ಯಾವುದೇ ರೀತಿಯ ಅಂಜಿಕೆ ಅಗತ್ಯ ಕೂಡ ಇರೋದಿಲ್ಲ. ಅಥವಾ ಮಕ್ಕಳಿಗೂ ಕೂಡ ಯಾವುದೇ ಒಂದು ರೀತಿಯ ಈ ಬ್ಲಡ್ ಟೆಸ್ಟ್ ಥರನೂ ಅಲ್ಲ, ಅದು ಪ್ರಿಕ್ ಮಾಡುವಂಥದ್ದು, ಅವರಿಗೆ ನೋವು ಉಂಟು ಮಾಡುವಂಥದ್ದು ಅಲ್ಲ. ಸೊ ಹಾಗಾಗಿ ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿಸೋದ್ರಿಂದ ಮಗುವಿಗೆ ಹಾರ್ಟಿನ ಸಮಸ್ಯೆ ಇದೆಯೋ ಇಲ್ಲ ಅನ್ನೋದು ನಿಮಗೆ ಖಾತ್ರಿ ಆಗುತ್ತೆ. ಅದರ ನಂತರ ಹಾರ್ಟಿನ ಯಾವುದೇ ಸಮಸ್ಯೆ ಇಲ್ಲ ಅಂತಂದರೆ ಮಗುವನ್ನು ನೀವು ಯಾವುದೇ ಕಾರ್ಯಚಟುವಟಿಕೆಗೆ ಮುಂದೆ ತರಬೇತಿಯನ್ನು ಕೂಡ ನೀಡ್ಬೋದು, ಹಾಗೂ ಆದಷ್ಟು ಕ್ರೀಡೆಗಳಲ್ಲಿ ಅವರನ್ನು ತೊಡಗಿಸುವ ಅನ್ನೋ ಒಂದು ಕಾರ್ಯವನ್ನು ಮಾಡಿ ಅಂತ ನಾನು ನಿಮಗೆ ಹೇಳಲಿ.
3: ಬಹಳ ಉತ್ತಮವಾದ ಪ್ರಶ್ನೆ ಚಿತ್ರ ಅವರೇ, ತಾವು ಕೇಳಿದ್ರಿ ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ತಾವು ಕೇಳೋ ಪ್ರಶ್ನೆಗಳಿಂದ ಸಿಗೋ ಉತ್ತರ ಫ್ರಮ್ ಡಾಕ್ಟರ್ ರಂಜಿತ್ ನಾಯಕ್ ಎಷ್ಟೋ ಜನರಿಗೆ ಸಹಾಯವಾಗುತ್ತೆ, ಡೌಟ್ಸ್ ಕ್ಲಿಯರ್ ಆಗುತ್ತೆ.
1: ಸರ್, ಅಭಿ ಹಮ್ ಬ್ಲಾಕೇಜಸ್ ಕೆ ಬಾರೇ ಮೇ ಬಾತ್ ಕರ್ ರಹೆ ಥೆ, ತೋ ಬ್ಲಾಕೇಜಸ್ ಏಕ್ ಬಾರ್ ಅಗರ್ ಹೋ ಜಾಯ್ ಬಾಡಿ ಮೇ ತೋ ಫಿರ್ ವೋ ಟ್ರೀಟೇಬಲ್ ಹೈ ನಾನ್ ಟ್ರೀಟೇಬಲ್ ಹೈ ಯಾ ಫಿರ್ ಸರ್ಜರಿ ತಕ್ ಜಾತಾ ಹೈ ಕ್ಯಾ ರಹತಾ ಹೈ ಟ್ರೀಟ್ಮೆಂಟ್?
0: ಬಿ ದೇಖಿಯೆ ಕಿ ಹಮಾರೆ ಪಾಸ್ ಏಕ್ ವಿಂಡೋ ಪೀರಿಯಡ್ ನೇಚರ್ ದೇತೀ ಹೈ. ವೋ ಜೋ ವಿಂಡೋ ಪೀರಿಯಡ್ ಹೈ 30 ಇಯರ್ಸ್ ಟು ಹಮಾರಾ ಲೈಫ್ ಸ್ಪ್ಯಾನ್ ಮಾನ್ ಕೆ ಚಲಿಯೆ ಕಿ 80-85 ತಕ್ ಭಿ ವೋ 50 ಇಯರ್ಸ್ ಕಾ ಸ್ಪ್ಯಾನ್ ಹಮಾರೆ ಪಾಸ್ ಹೈ.
1: ಅಚ್ಛಾ.
0: ಜಬ್ ಸೆ ಬ್ಲಾಕೇಜ್ ಚಾಲೂ ಹೋತಾ ಹೈ ಔರ್ ವೋ ಸಿಗ್ನಿಫಿಕೆಂಟ್ ಹೋ ಜಾತೀ ಹೈ. ಉಸ್ ಜೋ ಟೈಮ್ ಪೀರಿಯಡ್ ಹೈ ಉಸ್ಮೇ ಹಮ್ಕೋ ಉಸ್ಕೋ ಮೇಂಟೇನ್ ಕರ್ನಾ ಬಹುತ್ ಜರೂರಿ ಹೈ. ಬ್ಲಾಕೇಜ್ ಜೈಸೆ ನಾ ಬಡೆ
1: ಓಕೆ
0: ಉಸ್ಕೆ ಬಾರೆ ಮೇ ಧ್ಯಾನ್ ದೇನಾ ಬಹುತ್ ಜರೂರಿ ಹೈ. ಬಿಕಾಸ್ ಹಾರ್ಟ್ ಡಿಸೀಸಸ್ ಬಹುತೇಕ್ ಪ್ರಿವೆಂಟೇಬಲ್ ಹೈ, ಜೋ ಅಬ್ ಹಮ್ ಬಾತ್ ಕರ್ ರಹೇ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಕೋ ಛೋಡ್ ಕೆ ಬಹುತೇಕ್ ಹಾರ್ಟ್ ಡಿಸೀಸಸ್ ಪ್ರಿವೆಂಟೇಬಲ್ ಹಾರ್ಟ್ ಡಿಸೀಸಸ್ ಹೈ.
1: ಓಕೆ
0: ಇಸ್ಲೀ ಹಮ್ ಟ್ರೀಟ್ಮೆಂಟ್ ಸೇ ಜ್ಯಾದಾ ಇಸ್ಮೇ ಪ್ರಿವೆನ್ಷನ್ ಪೇ ಧ್ಯಾನ್ ದೇನಾ ಬಹುತ್ ಜರೂರಿ ಹೈ. ಔರ್ ಜಬ್ ಟ್ರೀಟ್ಮೆಂಟ್ ಕೆ ಬಾತ್ ಆಯಿ, ಜಬ್ 70% ಕಾ ಬ್ಲಾಕೇಜ್ ಹೋ ಚುಕಾ ಹೈ ಹಮಾರೆ ಪಾಸ್ ಆಪ್ಷನ್ ನಹಿ ಹೋತಾ ಹೈ, ಸಿರ್ಫ್ ಹಮ್ಕೋ ಉಸ್ಕಾ ಟ್ರೀಟ್ಮೆಂಟ್ ಕರಾನಾ ಹಿ ಏಕ್ ಚಾಯ್ಸ್ ಹೈ. ಟ್ರೀಟ್ಮೆಂಟ್ ವಿಲ್ ಡಿಪೆಂಡ್ ಆನ್ ಕಿತ್ನಾ ಸಿವಿಯರ್ ಹೈ ಹಾರ್ಟ್ ಕಂಡೀಷನ್ಸ್. ಅಭಿ ಬ್ಲಾಕೇಜಸ್ ಮೇ ಕ್ಯಾ ಸಿರ್ಫ್ ಏಕ್ ಬ್ಲಾಕ್ ಹೈ, ಹಮಾರಾ ಹಾರ್ಟ್ ಮೇ 3 ವೆಸಲ್ಸ್ ರಹತೆ ಹೈ, ಉನ್ಮೇ ಏಕ್ ವೆಸಲ್ ಮೇ ಏಕ್ ಬ್ಲಾಕೇಜ್ ಹೈ ತೋ ಉಸ್ಕೆ ವೋ ಸ್ಟೆಂಟ್ ಸೇ ಯಾ ಆಂಜಿಯೋಪ್ಲಾಸ್ಟಿ ಸೇ ಠೀಕ್ ಹೋ ಸಕ್ತಾ ಹೈ. ಯದಿ ತಿನೋ ವೆಸಲ್ಸ್ ಮೇ ಬಹುತ್ ಜ್ಯಾದಾ ಡಿಸೀಸ್ ಹೈ, ಟ್ರಿಪಲ್ ವೆಸಲ್ ಡಿಸೀಸ್ ಹೈ, ಡಿಫ್ಯೂಸ್ ಡಿಸೀಸ್ ಹೈ, ಉಸ್ಕೆ ಸಾ ಡಯಾಬಿಟೀಸ್ ಕಾ ಪ್ರಾಬ್ಲಮ್ ಹೈ, ಯೆ ಸಬ್ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಜೋ ಹಮ್ ಬೋಲ್ತೆ ಹೈ ಮೆಡಿಕಲ್ ಟರ್ಮ್ ಮೇ, ಮತ್ಲಬ್ ಬಹುತ್ ಸಾರಾ ಬಿಮಾರಿಯಾ ಏಕ್ ಸಾಥ್ ಹೋನೆ ವಾಲಾ, ತಬ್ ಬೈಪಾಸ್ ಜೈಸಾ ಆಪ್ಷನ್ ಹಮಾರೆ ಪಾಸ್ ಹೈ. ಯದಿ ಬೈಪಾಸ್ ಭಿ ಫೇಲ್ ಹೋತಾ ಹೈ ತೋ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕಾ ಭಿ ಆಪ್ಷನ್ ಹೈ, ಯದಿ ಹಾರ್ಟ್ ಬಹುತ್ ವೀಕ್ ಹೋ ಜಾತಾ ಹೈ. ಬಟ್ ಯೆ ಸಬ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಹೈ, ತಬ್ ತಕ್ ಉದರ್ ತಕ್ ಜಾನೆ ಕೆ ಲಿಯೆ ಹಮ್ ಕಭಿ ಏಕ್ we will have to try to prevent it before we reach that advanced stage of failure.
1: Okay.
0: Aur aajkal jo hai heart ke sath dusre organs bhi fail ho rahe hain. So aaj ka major problem hai ki heart ke sath kidney failure ke sath aata hai patient, heart ke sath respiratory issues ke sath aata hai hamare paas, heart ke sath stroke ke sath aata hai. So tab treatment aur complicated ho jati hai.
1: Correct.
0: Aur jitna initial stage mein aap present karte ho ya doctor se milte ho aur ilaaj chahte ho उतना अच्छा इलाज आपको मिल सकता है.
1: और एक कॉलर ज्वाइन हुए सर.
3: हेलो नमस्कार.
4: हाँ हेलो. हाँ नमस्कार रही.
3: नमस्कार, तम हेसरू?
4: विद्या अंतरी.
3: विद्या और वैद्यरोंदिगे मातनाडी प्रश्ने न केले.
4: नमस्कार. प्रेग्नेंट ಇದ್ದಾಗ ಏನಾದರೂ ಈ ಒಂದು ಹಾರ್ಟ್ ಪ್ರಾಬ್ಲಮ್ ಏನಾದರೂ ಬಂತು ಅಂದ್ರೆ ಸರ್ ಈಗ ಯಾವ ರೀತಿ ಇದು ಆಪರೇಷನ್ ಎಲ್ಲ ಮಾಡಂತ ಸಿಚುಯೇಷನ್ ಬಂದ್ರೆ ಹೇಗೆ ಸರ್?
0: ಈಗ ಅದು ಯಾವ ರೀತಿಯ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಆ ರೀತಿ ಒಂದು ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ, ಹಾರ್ಟ್ ಡಿಸೀಸ್ ಬರ್ತಾ

0: ಲೇಬಾರದು ಅನ್ನೋ ರೀತಿ ಇರಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಏನಾದರೂ ತಾಯಿಗೆ ಮೊದಲಿಂದ ಪ್ರಾಬ್ಲಮ್ ಇದ್ದರೆ ಗರ್ಭಧಾರಣೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಸಲಹೆಯನ್ನು ಕೊಡ್ತೇವೆ. ಟ್ರೀಟ್ಮೆಂಟ್ ಆದ ನಂತರ ಒಂದು ಸಾಮಾನ್ಯವಾಗಿ ಹೆಣ್ಮಗಳು ಒಂದು 20-30 ವರ್ಷದವಳಿದ್ದಾಗ ಅಥವಾ ಗರ್ಭಧರಿಸುವ ಒಂದು ವಯೋಮಾನದಲ್ಲಿ ಏನಾಗುತ್ತೆ, ಈ ವ್ಯಾಲ್ವ್ ಸಂಬಂಧಿ ಸಮಸ್ಯೆಗಳು ಎದುರಾಗುವಂಥ ಚಾನ್ಸ್ ಇರುತ್ತೆ. ಸೊ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇಂದ ಕಾರಣದಿಂದಾಗಿ ಈ ನಮ್ಮ ಹೃದಯದಲ್ಲಿರುವಂಥ ಕವಾಟಗಳು ಅಥವಾ ವ್ಯಾಲ್ವ್ಸ್ ಅಂತ ನಾವೇನು ಕರಿತೇವೆ ಅವುಗಳ ಎಫೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಸಾಮಾನ್ಯವಾಗಿ ಈಗ ಅವು ಏನಾದರೂ ಅವರಿಗೆ ಉಸಿರಾಟದ ಸಮಸ್ಯೆ ಅವೆಲ್ಲ ಇದ್ದರೆ ವೈದ್ಯರು ಅವರಿಗೆ ಇಕೋಕಾರ್ಡಿಯೋಗ್ರಫಿಯನ್ನು ಕೂಡ ಸೂಚಿಸ್ತಾರೆ. ಸೊ ಅದರಲ್ಲಿ ಏನಾದರೂ ವ್ಯಾಲ್ವಿನ ಸಮಸ್ಯೆ ತೀರಾ, ಈಗ ವ್ಯಾಲ್ವ್ನಲ್ಲಿ ಎರಡು ರೀತಿಯ ಸಮಸ್ಯೆಗಳು ಎದುರಾಗ್ಬೋದು. ಒಂದು ಸ್ಟಿನೋಸಿಸ್ ಅಂತ ಹೇಳ್ತೇವೆ, ಅಂದರೆ ವ್ಯಾಲ್ವಿನ ಗಾತ್ರ ಕಿರಿದಾಗುವಂಥದ್ದು. ಇನ್ನೊಂದು ರಿಗರ್ಜಿಟೇಷನ್ ಅಂತ ಹೇಳ್ತೇವೆ, ಅಥವಾ ವ್ಯಾಲ್ವ್ನಲ್ಲಿ ಲೀಕ್ ಅಂತ ಕೂಡ ಕೆಲವರು ಪರಿಗಣಿಸ್ತಾರೆ. ಸೊ ಆ ವ್ಯಾಲ್ವ್ ಇವೆರಡು ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಸ್ಟಿನೋಸಿಸ್ ಅಂದರೆ ಅವು ಕಿರಿದಾಗಿದ್ದರೆ ಅದನ್ನು ಬಲೂನ್ ಆಂಜಿಯೋಪ್ಲಾಸ್ಟಿ ಬಲೂನನ್ನು ಒಂದು ತೂರು ನಾಳಿಕೆ ಮೂಲಕ ಒಂದು ಬಲೂನನ್ನು ನಾವು ಆ ಒಂದು ವ್ಯಾಲ್ವ್ ಇರುವ ಜಾಗಕ್ಕೆ ತಗೊಂಡೋಗಿ ಅದನ್ನು ಹಿಗ್ಗಿಸಿದಾಗ ಆ ವ್ಯಾಲ್ವಿನ ಗಾತ್ರ ದೊಡ್ಡದಾಗುತ್ತೆ. ಸೊ ಈ ಒಂದು ಮಾರ್ಗವನ್ನು ಇನಿಷಿಯಲ್ ಸ್ಟೇಜಲ್ಲಿ ಮಾಡಲಾಗುತ್ತೆ. ಇಲ್ಲದಿದ್ದರೆ ಆ ಒಂದು ಕಿರಿದಾಗಿರುವಂಥ ಪ್ರಮಾಣ ಅಥವಾ ಲೀಕಿನ ಪ್ರಮಾಣ ಅಧಿಕವಾಗಿದ್ದರೆ ವ್ಯಾಲ್ ರಿಪ್ಲೇಸ್ಮೆಂಟ್ ಸರ್ಜರೀಸನ್ನು ಮಾಡಲಾಗುತ್ತೆ. ಸೊ ವ್ಯಾಲ್ ರಿಪ್ಲೇಸ್ಮೆಂಟಿನ ನಂತರ ತಾಯಿ ಗರ್ಭವನ್ನು ಧರಿಸ್ಬೋದು. ಆವಾಗ ನಾವು ಅಂದರೆ ಆ ವ್ಯಾಲ್ವಿನ ಒಂದು ಚಾಯ್ಸನ್ನು ನಾವು ಡಿಸೈಡ್ ಮಾಡ್ತೇವೆ. ಸೊ ಆ ರೀತಿ ಒಂದು ಸೇಫ್ ಆಪ್ಷನ್. ಈಗ ಪ್ರೆಗ್ನೆನ್ಸಿಯಲ್ಲಿ ಒಬ್ಬ ಈಗ ಏನಾದರೂ ಹಾರ್ಟ್ ಡಿಸೀಸ್ ಬಂತು ಅಂತಂದರೆ ಆವಾಗ ಒಬ್ಬ ಕಾರ್ಡಿಯೋಲಜಿಸ್ಟ್ ಹಾಗೂ ಆಬ್ಸ್ಟಿಟಿಷಿಯನ್ ಅವರಿಬ್ಬರ ಒಂದು ಕಾಂಬಿನೇಷನ್ ಅಥವಾ ಟ್ರೀಟ್ಮೆಂಟನ್ನು ಒಟ್ಟೊಟ್ಟಿಗೆ ತಗೊಳ್ತಾ ಸೇಫ್ ಆಗಿ ತಾಯಿಯನ್ನು ಡೆಲಿವರಿ ಮಾಡೋದಕ್ಕೆ, ಅಂದರೆ ಮಗುವನ್ನು ಡೆಲಿವರಿ ಮಾಡೋದಕ್ಕೆ ಏನೇನಾಗುತ್ತೋ ಆ ಎಲ್ಲ ಸಾಧ್ಯತೆಗೆ ಆ ಎಲ್ಲ ಸಾಧ್ಯತೆಗಳನ್ನು ಪರಿಗಣಿಸಿ ಇವತ್ತು ಒಂದು ವೈದ್ಯಕೀಯ ವಲಯ ಏನಿದೆ, ಯಾವುದೇ ರೀತಿಯ ಹಾರ್ಟ್ ಡಿಸೀಸ್ ಇದ್ದರೂ ಕೂಡ ಸೇಫ್ ಡೆಲಿವರಿ ಮಾಡಿಸುವಂಥ ಒಂದು ಇದೆ, ಒಂದು ತಾಕತ್ತು ನಮಗಿದೆ, ಒಂದು ವೈದ್ಯಕೀಯ ವಲಯಕ್ಕೆ ಇದೆ ಅಥವಾ ವೈಜ್ಞಾನಿಕ ಬೆಳವಣಿಗೆಗೆ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಯಸ್ತೇನೆ. ಹಾಗಾಗಿ ನೀವು ಯಾವುದೇ ಹೆದರುವಂಥ ಒಂದು ಅಗತ್ಯ ಇಲ್ಲ. ಅಪಾಯದ ಮಟ್ಟ ಹೆಚ್ಚಾಗಿರುತ್ತೆ, ಅದು ಆ ಮಾತನ್ನು ನಾನು ಒಪ್ಪಿಕೊಳ್ತೇನೆ. ಯಾಕಂತಂದರೆ ತಾಯಿಗೂ ಅಥವಾ ಮಗುವಿಗೂ ಈ ಹಾರ್ಟ್ ಸಮಸ್ಯೆಯಿಂದ ಅಪಾಯ ಆಗುವಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಆದರೂ ಕೂಡ ಇವತ್ತು ವೈದ್ಯಕೀಯ ವಲಯ ಆ ಒಂದು ಸವಾಲನ್ನು ಎದುರಿಸುವಲ್ಲಿ ಸಶಕ್ತವಾಗಿದೆ ಅಂತ ನಾನು ತಮಗೆ ಹೇಳಬಯಸ್ತೇನೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ ವಿದ್ಯಾ ಅವರೇ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬಹಳ ಮುಖ್ಯವಾದದ್ದು, ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ, ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾಗೂ ಥೋರಾಸಿಕ್ ಸರ್ಜರಿ, ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ರಂಜಿತ್ ಬಿ ನಾಯಕ್ ಅವರು. ಸರ್, ಪ್ರಶ್ನೆಗಳ ಕರೆಯೊಂದು ಬರ್ತಾ ಇದೆ. ಹಲೋ
2: ಹಲೋ ಹಲೋ ರೀ.
1: ಯೆಸ್,
2: ನಮಸ್ಕಾರ ರೀ.
0: ನಮಸ್ಕಾರ
1: ಮ್ಯಾಮ್. ಒಂದು ನಿಮಿಷ, ವಿಜಯಲಕ್ಷ್ಮಿ ಅವರೇ, ತಮ್ಮ ಧ್ವನಿ ಹಲೋ ತಮ್ಮ ಧ್ವನಿ ಇದಾಗ್ತಾ ಇದೆ. ರೇಡಿಯೋ
2: ಚೆನ್ನಾಗಿತ್ತು,
1: ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ ದಯವಿಟ್ಟು, ಸ್ವಲ್ಪ ದೂರ ಬನ್ನಿ, ಸ್ವಲ್ಪ ದೂರ ಬಂದು ಮಾತನಾಡಿ. ಹಾ, ಈಗ ಪ್ರಶ್ನೆ ಏನು?
2: ತಂಗಿ ಮಗನ್ರಿ, ಇದ ಆತ ಅಪರ್ಷನ್ ಆಗೈತ್ರಿ, ಅವ್ರ ವದ್ಯಾದು ಎತ್ತಿವ್ರ ನಡೀತೈತೋ ಇಲ್ಲೋ ಹಿಂಗ್ರಿ ಕೇಳ.
0: ಈಗಮ್ಮ, ಅವರು ಹಾರ್ಟ್ ಆಪರೇಷನ್ ಆಗಿ ಎಷ್ಟು ದಿವಸ ಆಗಿದೆ? ಹಲೋ, ಅವರು ಹಾರ್ಟ್ ಆಪರೇಷನ್ ಮಾಡಿ ಎಷ್ಟು ದಿವಸ ಆಗಿದೆ, ಹಾಗೂ ಹಾರ್ಟ್ ಆಪರೇಷನ್ ಯಾವ ಆಪರೇಷನ್ ಆಗಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ವಿಚಾರದಲ್ಲಿ. ಸೊ ಹಾರ್ಟ್ ಆಪರೇಷನ್ ಅಲ್ಲಿ ವಿಧ ವಿಧವಾದಂತಹ ಆಪರೇಷನ್ ಇದಾವೆ. ಅವ್ರ ವಯಸ್ಸು ಎಷ್ಟು, ಈಗ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೋದಾ?
1: ಕಟ್ ಆಯ್ತಾ?
0: ಸೊ ಈಗ ಅವರು ಏನಾಗುತ್ತೆ, ಹಾರ್ಟ್ ಆಪರೇಷನ್ ನಂತರ ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ಕಾರ್ಯಚಟುವಟಿಕೆ ಮರಳುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಆಪರೇಷನ್ ಮಾಡಿಸ್ಕೊಳ್ಳುವಂಥದ್ದು. ಆಪರೇಷನ್ ಮಾಡಿಸುವ ಒಂದು ಉದ್ದೇಶ ಏನಿರುತ್ತಂದರೆ, ಆ ವ್ಯಕ್ತಿ ತನ್ನ ರುಟೀನ್ ಕಾರ್ಯಚಟುವಟಿಕೆಗೆ ಮರಳಬೇಕು ಅನ್ನೋದೊಂದಾಗಿರುತ್ತೆ. ಆದರೆ ಆಪರೇಷನ್ ಆದ ತಕ್ಷಣ ನಾವು ಕೆಲವೊಮ್ಮೆ ವಜ್ಜೆಯನ್ನು ಎತ್ತಬಾರ್ದು ಅಂತ ಹೇಳೋದು ಸತ್ಯ. ಅದನ್ನ ಯಾಕೆ ನಾವು ಹೇಳ್ತೇವೆ ಅಂತಂದರೆ, ನಾವು ಆಪರೇಷನ್ ಮಾಡುವಾಗ ಈ ನಮ್ಮ ದೇಹದ ಎದೆ ಭಾಗದಲ್ಲಿ ಮಧ್ಯದಲ್ಲಿ ಇರುವಂಥ ಸ್ಟರ್ನಮ್ ಏನಿದೆ ಅದನ್ನು ನಾವು ಸ್ಟರ್ನೋಟಮಿ ಅಂತ ಹೇಳ್ತೀವಿ. ಅದನ್ನು ಛೇದ ಮಾಡಿ ಅದರನ್ನು ಅಗಲ ಮಾಡಿಸಿ ಹೃದಯವನ್ನು ತಲುಪಬೇಕಾಗುತ್ತೆ. ಸೊ ಅದರ ನಂತರ ಅದನ್ನು ನಾವೇನು ಜೋಡಣೆ ಮಾಡ್ತೇವೋ ಅದಕ್ಕೆ ವೈರ್ಗಳಲ್ಲಿ ಹಾಕಿ ಅದನ್ನು ಸುತ್ತಿರ್ತೇವೆ. ಸೊ ಆ ಒಂದು ಜೋಡಿಸಿದಾಗ ಅದು ಜೋಡಣೆ ಆಗೋದಕ್ಕೆ ನಾವು ಒಂದು 4-6 ವಾರಗಳ ಕಾಲಾವಕಾಶ ಕೊಡಬೇಕು. ಆ ಕಾಲಾವಕಾಶದವರೆಗೆ ಯಾವುದೇ ರೀತಿಯ ಭಾರವನ್ನು ಎತ್ತಬಾರ್ದು. ಆಮೇಲೆ 6 ತಿಂಗಳವರೆಗೂ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತೆಲ್ಲ ನಾವು

0: ಈ ರೋಗಿಗಳಿಗೆ ನಾವು ಸೂಚನೆಯನ್ನ ಕೊಟ್ಟಿರ್ತೇವೆ. ಸೊ ಹಾಗಾಗಿ ಅತಿ ಹೆಚ್ಚು ಭಾರವನ್ನ ಎತ್ತೋದು ಒಳಿತಲ್ಲ, ಆದರೆ ಸಣ್ಣ ಪುಟ್ಟ ಪ್ರಮಾಣದನ್ನ ಒಂದು 6 ತಿಂಗಳ ನಂತರ ಅವರು ತಮ್ಮ ಸಹಜ ಜೀವನಕ್ಕೆ ಅಗತ್ಯವಿರುವಂತಹ ಭಾರ ಎತ್ತುವುದಕ್ಕೆ ಆರಾಮಾಗಿ ಮಾಡಬಹುದು.
1: ಮತ್ತೆ ಅವ್ರಿಗೆ ಸಣ್ಣ ಸಣ್ಣ ಕಮ್ಮಾಗಿ ನೋಡ್ರಿ
0: ಅದು ನೀವು ಅವರಲ್ಲಿ ಅಲ್ಲಿಯ ಸ್ಥಳೀಯ ವೈದ್ಯರನ್ನ ಒಮ್ಮೆ ತೋರಿಸ್ಕೊಳ್ಳೋದು ಒಳ್ಳೇದು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ ಮಾಡಿ ಭಾಗವಹಿಸಿ. ಸ್ನೇಹಿತರೆ, ವಿಶ್ವ ಹೃದಯ ದಿನದ ಕುರಿತು ಪ್ರಶ್ನೆಗಳನ್ನು ಕೇಳಿ. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಹೃದಯ ಶಸ್ತ್ರಚಿಕಿತ್ಸೆ ಎಂದರೇನು ಅಲ್ಲಿಂದ?
0: ಈಗ ಹೃದಯ ಶಸ್ತ್ರಕ್ರಿಯೆ ಅಂತ ಅನ್ನೋದು ಒಂದು ಬ್ರಾಡ್ ಡಿಸಿಪ್ಲಿನ್. ಈಗಾಗಲೇ ಹೇಳುವ ಹಾಗೆ ಹಾರ್ಟ್ ಸರ್ಜರಿ ಅಂತಂದರೆ ಕೇವಲ ಕೊರೋನರಿ ಆರ್ಟರಿ ಬೈಪಾಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಸೊ ಮಕ್ಕಳಿಗೆ ಕಂಜನೈಟಲಿ ಹಾರ್ಟ್ ಡಿಸೀಸ್ ಅಂತ ಏನಿದೆ ಆ ಗುಂಪಿನಲ್ಲಿ, ಅವರು ಮಕ್ಕಳು ಹುಟ್ಟುವಾಗ ಅವರಿಗೆ ಹಾರ್ಟ್ನಲ್ಲಿ ಹೋಲ್ ಅಂತ ಹೇಳ್ತೇವೆ. ಎಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್, ಆ ರೀತಿ ಕೆಲವೊಂದು ಸೆಪ್ಟಲ್ ಡಿಫೆಕ್ಟ್ ಅಥವಾ ನ್ಯೂನ್ಯತೆಗಳು, ಎನಾಟಮಿಕಲ್ ಡಿಫೆಕ್ಟ್ಸ್ ಇರ್ತವೆ. ಅವರು ಜನ್ಮಜಾತವಾಗಿಯೇ ಅವರ ಹೃದಯದ ಆಕೃತಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಕಂಡು ಬರ್ತವೆ. ಅವುಗಳನ್ನು ಸರಿಪಡಿಸುವ ಕಾರ್ಯ ಕೂಡ ಹಾರ್ಟ್ ಸರ್ಜನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಈಗ ASD ASD ಕ್ಲೋಸರ್ ಅಂತ ಮಾಡ್ತೇವೆ, ಅದನ್ನು ನಾವು ಸರ್ಜಿಕಲಿಯೂ ಮಾಡ್ಬೋದು ಅಥವಾ ಕಾರ್ಡಿಯೋಲಜಿಸ್ಟ್ ಡಿವೈಸ್ ಹಾಕುವ ಮೂಲಕ ಡಿವೈಸ್ ಕ್ಲೋಸರನ್ನು ಕೂಡ ಮಾಡ್ತಾರೆ. ಸೊ ASD ಕ್ಲೋಸರ್ ಇರ್ಬೋದು, VSD ಕ್ಲೋಸರ್ ಇರ್ಬೋದು, ಅವು ಎರಡಕ್ಕೂ ಡಿವೈಸ್ ಕ್ಲೋಸರ್ ಆಪ್ಷನ್ ಇದೆ. ಅದೇ ರೀತಿ ಕೆಲವೊಮ್ಮೆ ಮಗು ಮೊದಲ ಬಾರಿ ಅತ್ತಾಗ, ಅಂದರೆ ಜೀವ ಇದಕ್ಕೆ ಬಂದಾಗ ಮೊದಲ ಶ್ವಾಸವನ್ನು ತಗೊಂಡು ಅತ್ತಾಗ ಒಂದು ಡಕ್ಟಸ್ ಆರ್ಟಿರಿಯೋಸಿಸ್ ಅನ್ನುವ ಒಂದು ರಕ್ತನಾಳ ಅದು ಕ್ಲೋಸ್ ಆಗಬೇಕಾಗತ್ತೆ. ಅದು ಕ್ಲೋಸ್ ಆಗದೇನೆ ಅದು ಪೇಟೆಂಟ್ ಆಗಿ ಉಳಿದ್ರೆ, ಅದರಲ್ಲಿ ರಕ್ತದ ಹರಿವು ಕಂಡು ಬರ್ತಾ ಇದ್ರೆ, ಅದನ್ನು ನಾವು ಆ ಮಗು ದೊಡ್ಡಾಗ್ತಾ ಹೋದಂಗೆ ಅದನ್ನು ಬಂದ್ ಮಾಡಬೇಕಾಗತ್ತೆ. ಸೊ ಅದು ಕೂಡ ಶಸ್ತ್ರಕ್ರಿಯೆಯ ಮೂಲಕ ಬಂದ್ ಮಾಡ್ಬೋದಾಗಿದೆ. ಅದರ ನಂತರ ಕೆಲವೊಮ್ಮೆ ಈ ಮಹಾನ್ ಧಮನಿಗಳೇನಿದ್ದಾವೆ, ಅಯೋರ್ಟಾ ಅಂತ ಆರ್ಟರಿ, ಅವುಗಳಲ್ಲಿ ಕೆಲವೊಂದು ಅವು ಸಣ್ಣದಾಗ್ಬೋದು, ಕಿರಿದಾಗ್ಬೋದು, ಸ್ಟಿನೋಸಿಸ್ ಆಗ್ಬೋದು, ಆವಾಗ ಕೋಆಕ್ಟೇಷನ್ ಅಂತ ನಾವು ಅದನ್ನು ಕರಿತೇವೆ. ಆ ಕಿರಿದಾದಂಥ ಒಂದು ರಕ್ತನಾಳಗಳು ಅವುಗಳ ಗಾತ್ರವನ್ನು ಹಿಗ್ಗಿಸುವಂಥ ಕಾರ್ಯ, ಸೊ ಅದಕ್ಕೂ ಕೂಡ ಸರ್ಜರಿ ಅಗತ್ಯ ಬಿಡುತ್ತೆ. ಹಾಗೆಯೇ ಮತ್ತು ಸಂಕೀರ್ಣವಾದಂಥ ಕಾಯಿಲೆಗಳಿದ್ದಾವೆ, ಅವುಗಳಿಗೆ ನಾವು BD-GLEN BT-SHUNT ಅಂತ ಒಂದು ಕಾಂಪ್ಲೆಕ್ಸ್ ಪ್ರೊಸೀಜರ್ಗಳನ್ನು
3: ಮಾಡಬೇಕಾಗುತ್ತೆ. ಹಲೋ
4: ಹಲೋ, ನಮಸ್ತೆ.
0: ನಮಸ್ಕಾರ
4: ಸರ್. ಇದು ನಾವು ಹಾರ್ಟ್ಗೆ ಸಂಬಂಧಿಸಿದ ಎಸಿಟಿ ಹೆಚ್ಚಿದ್ರೆ ಏನಾದ್ರೂ ಸಮಸ್ಯೆ ಬರುತ್ತಾ?
0: ಹಲೋ
4: ಹಲೋ,
0: ಹಾ ಹೇಳಿ.
4: ಎಸಿಡಿಟಿ ಹೆಚ್ಚಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಹಾರ್ಟ್ಗೆ?
0: ಈಗ ಎಸಿಡಿಟಿಯ ಸಮಸ್ಯೆ ಈಗ ಕೆಲವೊಮ್ಮೆ ಗಟ್ ಅಂಡ್ ಹಾರ್ಟ್ ಆಕ್ಸಿಸ್ ಅಂತ ಕೂಡ ಕೆಲವರು ಡಿಫೈನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ಗಟ್ ಹೆಲ್ತ್ ವಿಲ್ ಎಫೆಕ್ಟ್ ಹಾರ್ಟ್ ಹೆಲ್ತ್ ಅನ್ನೋದು ಕೂಡ ಈಗ ಎಮರ್ಜಿಂಗ್ ಟಾಪಿಕ್ ಆಗಿದೆ. ಸೊ ಕೆಲವೊಂದು ಬ್ಯಾಕ್ಟೀರಿಯಾಗಳು, H. pylori ಅಂತ ಬ್ಯಾಕ್ಟೀರಿಯಾಗಳು ಹಾರ್ಟನ್ ಮೇಲೆ ಎಫೆಕ್ಟನ್ನು ಬೀರ್ತವೆ. ಅಂದರೆ ನೇರವಾಗಿ ಅಲ್ಲದೇ ಇದ್ದರೂ ನಾಟ್ ಅ ಡೈರೆಕ್ಟ್ ಎಫೆಕ್ಟ್, ಬಟ್ ಇಂಡೈರೆಕ್ಟ್ ಆಗಿ ಅದರ ಮೇಲೆ ಎಫೆಕ್ಟನ್ನು, ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಬಾಡಿಯಲ್ಲಿ ಇರುವಂತಹ ಯಾವುದೇ ಒಂದು ಪ್ರಕ್ರಿಯೆ, ಯಾವುದೇ ಒಂದು ಇನ್ಫೆಕ್ಷನ್ ಅಥವಾ ಅವು ಏನಾಗುತ್ತೆ, ನಮ್ಮ ಬಾಡಿಯಲ್ಲಿನ ನಿತ್ರಾಣಗೊಳಿಸ್ತವೆ ಅಥವಾ ಒಂದು ರೀತಿಯ ಧೃತಿಗೆಡಿಸ್ತವೆ. ಆ ಧೃತಿಗೆಟ್ಟಾಗ ಸಾಮಾನ್ಯವಾಗಿ ಹಾರ್ಟ್ ಕೂಡ ಧೃತಿಗೆಡುತ್ತೆ. ಅದು ತುಂಬ ದೀರ್ಘಕಾಲಿಕವಾಗಿ ಇದೇ ರೀತಿಯ ಒಂದು ಸಮಸ್ಯೆಯನ್ನು ನಾವು ಪದೇ ಪದೇ ಪದೇ ಎದುರಿಸ್ತಾ ಹೋದಾಗ ಬಾಡಿ ಈಸ್ ಅಂಡರ್ ಸ್ಟ್ರೆಸ್. ಆ ಸ್ಟ್ರೆಸ್ಸು ಅಥವಾ ಇನ್ಫ್ಲಮೇಷನ್ನು ಅಥವಾ ಇನ್ಫೆಕ್ಷನ್ ಏನಿದೆ, ದೇ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟಿಂಗ್ ದ ಹಾರ್ಟ್. ಹಾರ್ಟ್ ಮೇಲೂ ಕೂಡ ಪ್ರಭಾವವನ್ನು ಬೀಳ್ತವೆ. ಈಗ ನೀವು ಕೋವಿಡ್ ಟೈಮ್ನಲ್ಲಿ ಕೇಳಿರ್ಬೋದು, ಕೋವಿಡ್ನಿಂದ ಹಾರ್ಟಿಗೆ ಏನಾದ್ರು ಸಮಸ್ಯೆ ಆಯಿತಾ ಅಂತ. ಸೊ ಅದು ಕೂಡ ಒಂದು ರೀತಿಯ ಒಂದು ಇನ್ಫೆಕ್ಷನ್ ಆಗಿ ಬಂದಿತ್ತು, ಆದರೆ ಹಾರ್ಟನ್ನು ಯಾಕೆ ಎಫೆಕ್ಟ್ ಮಾಡ್ತು? ಆವಾಗ ನಾವು ಇಲ್ಲಿ ಅನೇಕ ಇನ್ಫ್ಲಮೇಟರಿ ಮಾರ್ಕರ್ಸ್ಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಆರಂಭ ಆಯಿತು ವೈಜ್ಞಾನಿಕ ವಲಯದಲ್ಲಿ. ಈಗ CRP, ಇವತ್ತು ಏನಾಗಿದೆ, ಇವನ್ ಏರ್ ಪೊಲ್ಯೂಷನ್ ಕೂಡ ನಮ್ಮ ಹಾರ್ಟಿನ ಮೇಲೆ ಪ್ರಭಾವ ಬೀರುತ್ತೆ ಅಂತಾರೆ. ಯಾಕಂದ್ರೆ ನಾವು ಉಸಿರಾಡುವಂಥ ಈ ಮಲಿನ ಗಾಳಿ ಏನಿದೆ ಅದು ಅದು ಒಂದು ರೀತಿ ಇನ್ಫ್ಲಮೇಟರಿ ರೆಸ್ಪಾನ್ಸ್ಗೆ ಕಾರಣ ಆಗುತ್ತೆ. ಆ ಇನ್ಫ್ಲಮೇಟರಿ ರೆಸ್ಪಾನ್ಸಿಂದ CRP ಅಂದರೆ ನಮ್ಮ ವೆಸಲ್ ವಾಲ್ ಏನಿದೆ ಅದ್ರ ಮೇಲೆ ಡ್ಯಾಮೇಜ್ ಆಗುತ್ತೆ, ಅದು ಮುಂದೆ ಬ್ಲಾಕೇಜಸ್ಗೆ ಕಾರಣವಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೃದಯವನ್ನು ಪ್ರತಿಯೊಂದು ಕಾರ್ಯಚಟುವಟಿಕೆ ಕೂಡ ಆಗುತ್ತೆ. ಈಗ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಬೇಕು ಅಂದರೆ ನೀವು ಸರಿಯಾದ ಟೈಮಿಗೆ ಊಟ ಮಾಡ್ತಿರೋಲ್ಲ, ಸರಿಯಾದ ನಿದ್ದೆ ಆಗ್ತಾ ಇರೋಲ್ಲ, ವರ್ಕ್ ಸ್ಟ್ರೆಸ್ ಇರುತ್ತೆ. ಸೊ ಯಾಕೆ ನಿಮಗೆ ಪದೇ ಪದೇ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕು. ಆ ಒಂದು ಕಾರಣಗಳು ಗ್ಯಾಸ್ಟ್ರೈಟಿಸ್ಗೆ ಏನು ಕಾರಣವಾಗ್ತಾ ಇದ್ದಾವೋ ಅವೇ ಕಾರಣಗಳು ಹಾರ್ಟ್ ಮೇಲೂ ಕೂಡ ಪರಿಣಾಮವನ್ನು ಬೀಳ್ತಾ ಇರ್ಬೋದು. ಗ್ಯಾಸ್ಟ್ರೈಟಿಸ್ ನೇರವಾಗಿ ಏನಾದರೂ ಹಾರ್ಟ್ ಮೇಲೆ ಎಫೆಕ್ಟ್ ಬೀಳದೇ ಇರ್ಬೋದು, ಆದರೆ

0: ಗ್ಯಾಸ್ಟ್ರೈಟಿಸ್ಗೂ ಮತ್ತು ಹಾರ್ಟಿಗೂ ಕಾಮನ್ ರಿಸ್ಕ್ ಫ್ಯಾಕ್ಟರ್ಗಳಿರ್ಬೋದು. ಕೆಲವರು ಈಗ ಗ್ಯಾಸ್ಟ್ರೈಟಿಸ್ ಆಗೋದಂದ್ರೆ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಎಕ್ಸೆಸಿವ್ ಸ್ಮೋಕಿಂಗ್ ಹಾರ್ಟ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಕೆಲವರು ಅತಿಯಾಗಿ ತಂಬಾಕು ಸೇವನೆಯನ್ನು ಮಾಡ್ತಾ ಇರ್ತಾರೆ, ಆ ತಂಬಾಕು ಸೇವನೆಯಿಂದ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ. ಗ್ಯಾಸ್ಟ್ರೈಟಿಸಿನ ಅದೇ ತಂಬಾಕು ಸೇವನೆ ಹಾರ್ಟ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಸೊ ಗ್ಯಾಸ್ಟ್ರೈಟಿಸಿನ ನೋವನ್ನು ಕೆಲವೊಮ್ಮೆ ಹೃದಯದ ನೋವಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಅದೇ ರೀತಿ ಕೆಲವೊಮ್ಮೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದ್ದಾಗೂ ಕೂಡ ಅನೇಕ ಜನರು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ತಳ್ಳಿ ಹಾಕುವಂತ ಒಂದು ಸಾಧ್ಯತೆ ಅಧಿಕವಾಗಿರುತ್ತೆ. ಆ ಸಮಯದಲ್ಲಿ ನಮಗೆ ಸಮಸ್ಯೆಗಳು ಎದುರಾಗ್ತವೆ.
1: ಓಕೆ ಸರ್, ನಾನು ಡೈಲಿ ವಾಕಿಂಗ್ ಮಾಡ್ತೇನೆ, ವಾಕಿಂಗ್ ಒಂದು 3 kilometers ವಾಕಿಂಗ್ ಮಾಡ್ತೇನೆ ಸರ್. ನಾನು ವಾಕಿಂಗ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಹೆಲ್ತ್ ಚೆನ್ನಾಗಿ ಅನ್ಸುತ್ತೆ. ಸೊ ವಾಕಿಂಗ್ ಮಾಡಿದ್ರೆ ಬೆಟ್ರೆ ಅಥವಾ ನನ್ನ ಯೋಗ ಮಾಡೋದ್ರಿಂದ ನನಗೆ ಏನಷ್ಟೊಂದು ಇದನ್ಸುದಿಲ್ಲ, ಅದ್ ನಾನು ವಾಕಿಂಗ್ ಮಾಡೋದಿಲ್ಲ.
0: ಈಗ ನಾನು ಇದರಲ್ಲಿ ಒಂದು ಸಂದೇಶವನ್ನ ಕಳಿಸ ಬಯಸ್ತೇನೆ, ಯಾಕಂದ್ರೆ ಇದು ಎರಡನೇ ಬಾರಿ ಬರುತ್ತಿರುವಂತಹ ಒಂದು ಪ್ರಶ್ನೆ. ನೀವು ಯೋಗ ಮಾಡಿ, ವಾಕಿಂಗ್ ಮಾಡಿ, ಅಥವಾ ನಿಮ್ಗೆ ಏನ್ ಸ್ವಿಮ್ಮಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಅದು ಮ್ಯಾಟರ್ ಆಗೋದಿಲ್ಲ. ನಿಮ್ಗೆ ದಿನದಲ್ಲಿ ನೀವು ಚಟುವಟಿಕೆಯನ್ನ ಮಾಡ್ತಾ ಇದೀರೋ ಇಲ್ಲೋ ಅದು ಮುಖ್ಯ. ಈಗ ನಾವ್ ಏನಾಗಿದೆ, ವಿ ಆರ್ ಫಾಲೋಯಿಂಗ್ ದ ಟ್ರೆಂಡ್. ನಮಗೆ ಮೆಡಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಬೇಕಾದಾಗ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಬೇಕು, ಆದ್ರೆ ನಾವು ಏನಾದರೂ ಒಂದು ಫಾಲೋ ಮಾಡ್ಬೇಕಾದ್ರೆ ನಾವು ಟ್ರೆಂಡ್, ಜನರಲ್ ಟ್ರೆಂಡ್ ಅನ್ನ ಫಾಲೋ ಮಾಡ್ತೇವೆ. ನಿಮಗೇನು ಉತ್ತಮವೋ ಅದನ್ನ, ಅಲ್ಲ ನಿಮಗೆ ಏನು, ಹಾ ಮೇಡಮ್, ನಿಮ್ಗೇನು ಉತ್ತಮ ಅನ್ಸುತ್ತೆ? ಈಗ ನೋಡಿ, 53 ವಯಸ್ಸಿಗೆ ಕೆಲವೊಮ್ಮೆ ಈ ಜಾಯಿಂಟ್ ಪೇನ್ಗಳ ಸಮಸ್ಯೆ ಇರುತ್ತೆ, ಅವಾಗ ಕ್ಲಿಷ್ಟವಾದಂತ ಒಂದು ಯೋಗ ಪೋಸ್ಗಳನ್ನ ಮಾಡಕ್ ಆಗೋದಿಲ್ಲ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಕೆಲವರು ಮನೆಯಲ್ಲಿ ವಿದೌಟ್ ಟ್ರೈನ್ಡ್ ಸೂಪರ್ವಿಷನ್ ಅಲ್ಲಿ ಕೆಲವೊಂದು ಯೋಗ ಪೋಸಸ್ ನ ಟ್ರೈ ಮಾಡ್ತಾರೆ, ಅವಾಗ ಏನಾಗುತ್ತೆ, ಅವ್ರಿಗೆ ಸೊಂಟ ಉಳ್ಕುವಂಥದ್ದು ಅಥವಾ ಮಂಡಿ ನೋವು ಹೆಚ್ಚಾಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಇರ್ತಾವಮ್ಮ. ಸೊ ಹಾಗಾಗಿ ವಾಕಿಂಗ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಇದಂತ ಹೇಳ್ಬೋದು ನಾವು. ಯಾಕಂದ್ರೆ ವಾಕಿಂಗ್ ಅಲ್ಲಿ ನಿಮ್ಗೆ ಏನು ಬೇರೆ ರೀತಿ ಆದಂತ ಹೆಚ್ಚು ಡ್ಯಾಮೇಜ್ ಆಗೋದಿಲ್ಲ. ಈಗ ಕೆಲವೊಮ್ಮೆ ಯೋಗ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಯೋಗವನ್ನ ಮಾಡಿ, ಯೋಗ ಪೂರಕ, ಹೃದಯ ಆರೋಗ್ಯಕ್ಕೆ ಪೂರಕ. ಆದರೆ ವ್ಯಕ್ತಿ ತನಗೇನು ಸೂಕ್ತ ಅನ್ನೋದನ್ನ ಪರಿಗಣಿಸ್ಬೇಕು ಹೊರತು, ಈಗ ನಾನು ನಿಮ್ಮನ್ನ ನೋಡಿಲ್ಲ, ಸೊ ನಾನು ನಿಮ್ಮನ್ನ ನೋಡದೆ ಅಥವಾ ನಿಮ್ಮನ್ನ ಎಸೆಸ್ ಮಾಡ್ದೇನೆ ನೀವು ಯೋಗಕ್ಕೆ ನಿಮ್ಗೆ ಉತ್ತಮ ಅಂತ ಹೇಳಕ್ ಆಗೋದಿಲ್ಲ. ಆ ರೀತಿಯ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಅನ್ನ ನಾವು ಕೊಡಕ್ ಆಗೋದಿಲ್ಲ. ಆ ಒಂದು ತುಂಬಾ ಒಳ್ಳೇದು ಮೇಡಮ್, ಇದನ್ನ ನಿಮ್ಗೆ ಅದು ತುಂಬಾ ಆರೋಗ್ಯಕ್ಕೆ ಹೆಲ್ಪ್ ಆಗಿದೆ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಆದರೆ ನಾನು ಈ ಮೂಲಕ ಎಲ್ಲ ಕೇಳುಗರಿಗೆ ಅಪೀಲ್ ಮಾಡೋದು ಏನಂತಂದ್ರೆ, ಯಾರೋ ಒಬ್ಬ ಮ್ಯಾರಥಾನ್ ಓಡ್ತಾ ಇದ್ದಾನಂತ ಹೇಳಿ ತಾವು ಮ್ಯಾರಥಾನ್ ಓಡೋದು, ಯಾರೋ ಒಬ್ಬ ಒಂದು ಫಿಟ್ನೆಸ್ ಚಾಲೆಂಜ್ ಮಾಡ್ತಾ ಇದ್ದಾನಂತ ಹೇಳಿ ತಾನು ಫಿಟ್ನೆಸ್ ಚಾಲೆಂಜ್ ಮಾಡೋದು, ಯಾರೋ ಒಬ್ಬ ಒಂದು ಅಷ್ಟು 100 kg ವೇಟನ್ನು ಎತ್ತಿ ಅದನ್ನು ಇನ್ಸ್ಟಾಗ್ರಾಮ್ ಮೇಲೆ ಹಾಕಿದ್ದಾನೆ ಅಂತೇಳಿ ತಾನು ಎತ್ತಲಿಕ್ಕೆ ಹೋಗಿ ನಾಳೆ ಸೊಂಟಕ್ಕೆ ತೊಂದರೆ ಮಾಡ್ಕೊಳ್ಳೋದು, ಇವಕ್ಕೆಲ್ಲ ಅವಕಾಶವನ್ನು ಕೊಡಬೇಡಿ. ತಮಗೇನು ಸೂಕ್ತ ಅನಿಸುತ್ತೋ, ತಮಗೇನು ಮುದ ಕೊಡುತ್ತೋ ಅದರಲ್ಲಿ ತಲ್ಲಿನರಾಗಿ, ಹಾಗೂ ಯಾವಾಗ ನೀವು ಮನಸ್ಸಿನಲ್ಲಿ ಖುಷಿಯಾಗಿರ್ತಿರೋ ಹಾಗೂ ದೈಹಿಕವಾಗಿ ಸಕ್ರಿಯರಾಗಿರ್ತಿರೋ, ಸಾಮಾಜಿಕವಾಗಿ ಸಕ್ರಿಯರಾಗಿರ್ತಿರೋ, ಆವಾಗ ನಿಮ್ಮ ಹೃದಯ ಚೆನ್ನಾಗಿರುತ್ತೆ, ಹೃದಯವಂತಿಕೆಯಿಂದ ಇರುತ್ತೆ ಅಂತ ನಾನು ಈ ಮೂಲಕ ಹೇಳಬಯಸ್ತೇನೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಟ್ಲೈನ್ ಸಂಖ್ಯೆ 9019904904. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ರಂಜಿತ್ ನಾಯ್ಕ ಅವರು ಕೊಡ್ತಾ ಇದ್ದಾರೆ.
3: ಸರ್, ಕಾಫಿ ಸಾರಿ ಸವಾಲ್ ಆ ರೇ ಅವ್ರ ಬಹುತ್ ಸವಾಲ್ ಐಸೇ ಹೇ ಕಿ ಕೌನ್ ಸಿ ಎಕ್ಸರ್ಸೈಜ್ ಅಚ್ಚಿ ಹೇ ಕ್ಯಾ ಕರೆ ಹಮ್ ಅವ್ರ ಕೈಸೇ ಹಮಾರೇ ಹಾರ್ಟ್ ಕಿ ಹಮ್ ಕೇರ್ ಲೇ ಶುರೂ ಸೇ. ತೊ ಬಹುತ್ ಸಾರೇ ಲೋಗೋಕೋ ಐಸಿ ಶಂಕಾಯೆ ರಹತಿ ಹೇ. ತೊ ಮೈ ಯೇ ಪೂಛನಾ ಚಾಹತಿ ಹೂಂ ಕಿ ಯೇ ಜೊ ಹಾರ್ಟ್ ಅಟ್ಯಾಕ್ ಹಮೇ ಹೋತಾ ಹೈ ಯಾ ಫಿರ್ ಕಾರ್ಡಿಯಾಕ್ ಅರೆಸ್ಟ್ ಜೊ ಕಹತೆ ಹೇ ಹಮ್, ಉಸ್ಕೆ ಪಹಲೆ ಸಿಮ್ಟಮ್ಸ್ ಕ್ಯಾ ರಹತೆ ಏಕ ಪೇಷಂಟ್ ಕೋ ಯಾ ಫಿರ್ ನಾರ್ಮಲ್ ಇನ್ಸಾನ್ ಕೋ?
0: ಅಭಿ ದೇಖಿ, ಜೈಸೆ ಮೈನೆ ಬೋಲಾ, ಹಾರ್ಟ್ ಕೆ ಸಂಬಂಧಿತ 7-8 ಸಿಮ್ಟಮ್ಸ್ ಹೇ. ಏಕ್ ತೊ ಪಹಲೆ ಯಾ ತೊ ಛಾತಿ ಮೇ ದರ್ದ್ ಹೋನಾ ವೋ ಸಬ್ಕೋ ಮಾಲೂಮ್ ಹೈ. ಉಸ್ಕೆ ಬಾದ್ ಸಾಸ್ ಫೂಲ್ನೆ ಲಗ್ ಜಾತಾ ಹೈ, ಯದಿ ಆಪ್ 10 ಕದಮ್ ಚಲ್ತೆ ಹೋ ತೊ ಸಾಸ್ ಫೂಲ್ತಾ ಹೈ, ಯದಿ ಆಪ್ ಥೋಡಾ ಸ್ಟೇರ್ ಕೇಸ್ ಚಲ್ನೆ ಲಗ್ ಜಾತೆ ಹೋ ತೊ ಆಪ್ಕೋ ಸಾಸ್ ಫೂಲ್ನೆ ಕಾ ಅನುಭವ ಹೋತಾ ಹೈ, ಪಸೀನಾ ಪಸೀನಾ ಹೋ ಜಾತೆ ಹೋ ತೊ ಏಕ್ ತಕ್ಲೀಫ್ ಹೋತಿ ಹೈ, ತೊ ಪಸೀನಾ ಆನಾ, ಬಹುತ್ ಜ್ಯಾದಾ ಪಸೀನಾ ಆನಾ ಭಿ ಏಕ್ ಸಿಮ್ಟಮ್ ಹೋತಾ ಹೈ. ಉಸ್ಕೆ ಬಾದ್ ಆಪ್ಕೋ ಕ್ಯಾ ಹೋತಾ ಹೈ ಕಿ ಪಸೀನಾ ಕೆ ಸಾಥ್ ಔರ್ ಥಕಾನ್, ಬಹುತ್ ಜ್ಯಾದಾ ಥಕಾನ್ ಆನಾ, ಯೇ ಭಿ ಏಕ್ ಸಿಮ್ಟಮ್ ಹೈ. ಉಸ್ಕೆ ಬಾದ್ ಘಬರಾಟ್ ಹೋನಾ, ಧಡ್ಕನ್ ಕಿ ಗತಿ ಬಹುತ್ ತೇಜ್ ಹೋತಿ ಹೈ, ಪ್ಯಾಲ್ಪಿಟೇಷನ್ ಸಮ್ ಬೋಲ್ತೆ ವೋ ಹೈ, ಔರ್ ಚಕ್ಕರ್ ಆನಾ, ಏಜ್ ಹೋತೆ ಹೋತೆ ಯದಿ ಅಯೋರ್ಟಿಕ್ ವ್ಯಾಲ್ ಮೇ ಕುಚ್ ಪ್ರಾಬ್ಲಮ್ ಹೈ ತೊ ಚಕ್ಕರ್ ಆನೆ ಕಾ ಸಂಭಾವನಾ ರಹತಾ ಹೈ. ಯ ಸಬ್ 7-8 ಚೀಜೇ ಹೈ ಜೊ ಕಾಮನ್ ಔರ್ ಹರ್ ಆದ್ಮಿ ಕೋ ಮಾಲೂಮ್ ಹೈ ಕಿ ಯೇ ಕುಚ್ ಹಾರ್ಟ್ ಕಾ ಸಿಮ್ಟಮ್ಸ್ ಹೋ ಸಕ್ತಿ ಹೈ.
3: ಓಕೆ, ಹಮ್ ಕಂಟಿನ್ಯೂ ಕರೆಂಗೆ ಸರ್. ಹಲೋ
4: ಹಲೋ

0: ನಾನು ಚೇತನ ಅಂತ. ಮಾಂತೇಶ್ ನಗರ ಬೆಳಗಾವಿ ಅಂತ
1: ಹೇಳಿ.
0: ನನಗೆ ನಮ್ ರಿಲೇಟಿವ್ ಒಬ್ಬ ಹುಡುಗ ಇನ್ನು 23 ವರ್ಷ, 85-90 kg ಇದ್ದಾನೆ ಸರ್. ಸೊ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಒಬೆಸಿಟಿ, ಓವರ್ ವೈಟ್ ಏನು ರಿಲೇಟಿವ್, ಮತ್ತೆ ಅದ್ರ ಓವರ್ ವೈಟ್ ಆದ್ರೆ ಏನು ಹಾರ್ಟ್ ಪ್ರಾಬ್ಲಮ್ಸ್ ಬರ್ತವೆ ಅಂತ ಕೇಳೋದಿತ್ತು ಸರ್.
1: ಈಗ ನಮ್ಮಲ್ಲಿ ಒಂದು ಇದು ಒಂದು ಉತ್ತಮವಾದಂತ ಪ್ರಶ್ನೆ ನಮ್ಮಲ್ಲಿ ಏನಿದೆ ಅಂತಂದ್ರೆ, ದಪ್ಪಗಿರೋರು ಮಾತ್ರ ಹಾರ್ಟ್. ಈಗ ತಾವು ಹೇಳಿದಾಗೆ 23 ವಯಸ್ಸಿನ ಒಬ್ಬ ಹುಡುಗ ದಪ್ಪಗಿದ್ದಾನೆ, ಅವನಿಗೆ ಹಾರ್ಟ್ ಡಿಸೀಸ್ ಇದೆಯಾ ಅಂತ. ಸೊ ಈಗ ದಪ್ಪಗಿರೋರಿಗೆಲ್ಲ ಹಾರ್ಟ್ ಡಿಸೀಸ್ ಇರಬೇಕು ಅಂತಿಲ್ಲ, ಹಾಗೂ ಸಣ್ಣಗಿರೋರಿಗೆಲ್ಲ ಹಾರ್ಟ್ ಡಿಸೀಸ್ ಇಲ್ಲ ಅನ್ನೋದು ಇಲ್ಲ. ಏನಾಗುತ್ತೆ, ಸಾಮಾನ್ಯವಾಗಿ 20-30 ವರ್ಷದ ಯುವಕರಿಗೆ, ಸಾಮಾನ್ಯವಾಗಿ 30-20 ವರ್ಷದ ಯುವಕರಿಗೆ ಬರುವಂತ ಹಾರ್ಟಿನ ಸಮಸ್ಯೆ ಅಂದ್ರೆ ಕವಾಟದ ಸಮಸ್ಯೆ. ಈಗಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಹಾರ್ಟ್ ವ್ಯಾಲ್ವಿನ ಸಮಸ್ಯೆ, ಅದಕ್ಕೆ ವ್ಯಾಲ್ ರಿಪ್ಲೇಸ್ಮೆಂಟ್ ಅನ್ನ ನಾವು ಮಾಡಬೇಕಾಗುತ್ತೆ. ಸೊ ಈ ವ್ಯಾಲ್ ರಿಪ್ಲೇಸ್ಮೆಂಟ್ಗೆ ಬರುವಂತ ಪೇಷಂಟ್ಗಳು ತುಂಬಾ ತೆಳುವಾಗಿರ್ತಾರೆ, ಯಾಕಂದ್ರೆ ಅವರಲ್ಲಿ ರಕ್ತದ ಹರಿವಿಗೆ ಅಡೆತಡೆ ಆಗಿರೋದ್ರಿಂದ ಬಾಡಿಯ ಬೇರೆ ಅಂಗಗಳಲ್ಲಿ ಅಷ್ಟೊಂದು ನ್ಯೂಟ್ರಿಷನ್ ಮುಟ್ಟದ ಕಾರಣದಿಂದ ಸ್ವಲ್ಪ ಮಾಲ್ನರಿಶ್ಡ್ ಸ್ಟೇಟ್ ಅಲ್ಲಿ ಅವ್ರು ಬರ್ತಾರೆ. ಸೊ ಇದು ಒಂದು. ಈಗ ನೀವು ಹೇಳ್ತಾ ಇರೋದು ಅದಕ್ಕೆ ತದ್ವಿರೋಧವಾದಂತಹ ಒಂದು ಇದು, 23 ವರ್ಷದ ಒಬ್ಬ ಹುಡುಗ ಒಬೀಸ್ ಆಗಿದ್ದಾನೆ ಅಥವಾ ಓವರ್ ವೇಟ್ ಆಗಿದ್ದಾನೆ. ಸೊ ಆತನಿಗೆ ಆ ಡಿಸೀಸ್ ಆತನಿಗೆ ಈಗ ಇದೆಯೋ ಇಲ್ಲ ಅನ್ನೋದನ್ನ ನಾವು ಟೆಸ್ಟ್ ಮಾಡಿ ಹೇಳ್ಬೇಕಾಗುತ್ತೆ. ಆದ್ರೆ ಇದೇ ರೀತಿ ಆತ ಕಂಟಿನ್ಯೂ ಆದ್ರೆ ಮುಂದೆ ಬರುವ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಹೇಳ್ಬೇಕು, ಯಾಕಂದ್ರೆ ಒಬೀಸ್ ಇರುವ ಒಬ್ಬ ವ್ಯಕ್ತಿಗೆ ದೇಹದ ಗಾತ್ರಕ್ಕೆ ಅನುಗುಣವಾಗಿ ಆತನ ಬಾಡಿ ಆ ಬಿಪಿಯನ್ನ ಬಿಪಿಯಲ್ಲಿ ಹೆಚ್ಚಳ ಆಗುತ್ತೆ. ಸೊ ಶುಗರ್ ಲೆವೆಲ್ಗಳ ಹೆಚ್ಚಳ ಆಗುತ್ತೆ. ಸೊ ಈ ಒಬೆಸಿಟಿ ಅನ್ನೋದೇನಿದೆ ಅಥವಾ ಓವರ್ ವೇಟ್ ಅನ್ನೋದೇನಿದೆ, ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಯಾಬಿಟೀಸ್, ಹೈಪರ್ ಟೆನ್ಷನ್. ಮೊದಲ ಹಂತದಲ್ಲಿ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಆತ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆತ ಈಗಲೂ ವೇಟನ್ನು ನಿಯಂತ್ರಣ ಮಾಡದೆ ಇದೇ ರೀತಿ ಮುಂದುವರಿದ್ರೆ 40-45 ವರ್ಷಕ್ಕೆ ಅವರಿಗೆ ಈಗ ಒಂದು ಇನ್ನೊಂದು 35-40 ವರ್ಷಕ್ಕೆ ಬಿ ಪಿಯ ಸಮಸ್ಯೆ ಆರಂಭವಾಗಿ ಅಥವಾ ಅದರ ನಂತರ 40 ನಂತರ ಅವರಿಗೆ ಶುಗರ್ನ ಸಮಸ್ಯೆ ಆರಂಭ ಆಯಿತು ಅಂತಂದರೆ ಇನ್ನೊಂದು 10-15 ವರ್ಷದಲ್ಲಿ ಹಾರ್ಟಿನ ಅಪಾಯ ಹೆಚ್ಚಾಗ್ತಾ ಹೋಗುತ್ತೆ. ಅದಾಗಲೇಬೇಕು ಅಂತಿಲ್ಲ, ಬಟ್ ಆದರೆ ಇದೊಂದು ಸಾಮಾನ್ಯವಾದಂಥ ಒಂದು ಪ್ರಕ್ರಿಯೆ. ದಿಸ್ ಇಸ್ ಅ ಜನರಲ್ ಒಬ್ಸರ್ವೇಷನ್ ವಾಟ್ ವಿ ಹ್ಯಾವ್ ಸೀನ್. ಸೊ ಹಾಗಾಗಿ ಈಗ ತಮಗೆ ಅರಿವಿರೋದ್ರಿಂದ ಆತನ ವೇಟ್ ಕಂಟ್ರೋಲ್ಗೆ ಮಹತ್ವವನ್ನು ಕೊಡಬೇಕು. ವೇಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಆತ ಏನನ್ನು ಮಾಡ್ತಾ ಇದ್ದಾನೆ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇದೆಯೋ ಅಥವಾ ಕ್ಯಾಲರಿ ಇಂಟೇಕ್ ಹೆಚ್ಚಿದೆಯೋ, ಜಂಕ್ ಫುಡ್ ಕನ್ಸಂಪ್ಷನ್ ಇದೆಯೋ, ಆಲ್ಕೋಹಾಲ್ ಕನ್ಸಂಪ್ಷನ್ ಇದೆಯೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯೋ. ಅದು ಕೆಲವ್ರಿಗೆ ಏನಾಗುತ್ತೆ, ನಾವು ಅವರಿಗೆ ಓವರ್ ವೇಟ್ ಇದ್ದಾರೆ ಅವರು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಾವು ಅವ್ರಿಗೆ ಕೆಲವೊಮ್ಮೆ ಮನೆಯಲ್ಲಿ ಹಿರಿಯರು ಸ್ವಲ್ಪ ಹಿಂದೆ ಬೀಳುವಂಥ ಒಂದು ಪರಿಸ್ಥಿತಿ ಇರುತ್ತೆ, ನೀನೇ ಲಕ್ಷ್ಯ ಕೊಡ್ತಾ ಇಲ್ಲ ನಿನ್ನ ಆರೋಗ್ಯದ ಬಗ್ಗೆ ಅಂತ ಎಲ್ಲ. ಆದರೆ ಕೆಲವೊಮ್ಮೆ ಸ್ಟ್ರೆಸ್ ಕೂಡ ಒಬೆಸಿಟಿಗೆ ಕಾರಣ ಆಗುತ್ತೆ. ಆತನಲ್ಲಿ ಏನು ರೀತಿ ಯಾವ ರೀತಿಯ ಸ್ಟ್ರೆಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಕೆಲವರಿಗೆ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇರ್ತವೆ, ಸೊ ಆ ಎಂಡೋಕ್ರೈನ್ ಪ್ರಾಬ್ಲಮ್ಸ್ಗಳನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ಬೇರೆ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ತವೆ. ಸೊ ಆ ಕೂಡ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಸೊ ವೇಟ್ ಹೆಚ್ಚಿಗೆ ಆಗ್ತದೆ, ಕೆಲವರಲ್ಲಿ ಹೆರಿಡಿಟಿ ಇರುತ್ತೆ, ಸೊ ಅದಕ್ಕೂ ಕೂಡ ಅವರ ಮೈಕಟ್ಟಿನ ಗಾತ್ರ ಅಥವಾ ಇದು ಕೂಡ ಸ್ವಲ್ಪ ಓವರ್ ವೇಟ್ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಅವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಒಂದು ಸಮಗ್ರವಾದಂಥ ಒಂದು ಚಿಂತನೆಯ ಮೂಲಕ ಚಿಕಿತ್ಸೆಗೆ ಮುಂದಾಗಬೇಕಾಗುತ್ತೆ.
2: थैंक यू सो मच कॉल के लिए बद्दल. सर हम सिम्टम्स के बारे में बात कर रहे थे.
1: सो अभी जो है ये सिम्टम्स का एक ग्रुप है. सो बेसिकली उसके साथ आजकल जो है हम लेबोरेटरी मार्कर्स पे भी ध्यान दे रहे हैं. आजकल जो जनरल हेल्थ चेकअप का अवेयरनेस का जो ये है बहुत लोगों में आ चुका है. सो बहुत लोग उसको फॉलो कर रहे हैं. सो नो योर नंबर्स बोल के एक कैंपेन चलती है जिसमें आदमी को उसका हाइट, वेट, बीपी, उसका शुगर लेवल्स, उसका कोलेस्ट्रॉल लेवल्स, आजकल कुछ नया मार्कर्स है लाइपोप्रोटीन्स, थायराइड, ये सब का लेवल्स एटलीस्ट एक बार टेस्ट करके, मे बी एट द एज ऑफ अराउंड 30-35 आप यदि एक बार चेक करके लेते हो तो आपको एक बेसलाइन मिल जाता है कि आप हायर साइड में हो या कम साइड में हो. ऑटोमेटिकली आप एक बार जब आपके रिपोर्ट देखते हो यदि आप उसमें कोलेस्ट्रॉल बढ़ा हुआ रहता है या बॉर्डर लाइन आता है, आदमी अपने आप में एक जागरूकता हो जाता है. यदि आप चेक ही नहीं कराते हो तो आप में वो जागरूकता जगता ही नहीं है. तो आपको कुछ एक्शन लेने को मन ही नहीं करता है. तो इसलिए जरूरी है कि आप एफोर्डेबल हैं, आपके पास हेल्थ के ऊपर आप एफोर्डेबिलिटी का भी आजकल जरूरत नहीं है क्योंकि आजकल आशा वर्कर घर घर जाके स्क्रीनिंग करने का एक सुविधा भी आ चुकी है गवर्नमेंट की, बट उसका यूटिलाइजेशन नहीं हो रहा है. और

0: गवर्नमेंट हॉस्पिटल्स में सारे टेस्ट होते हैं बट कराने वाले कोई नहीं है क्योंकि हमको टाइम देने का ये नहीं है. बट इफ़ यू आर एफोर्डेबल, इफ़ यू कैन, हेल्थ चेकअप कराना एक अच्छा ट्रेंड बोल सकता हूँ.
1: तो कौन से पेशेंट सर सर्जरी तक जाते हैं?
0: अभी देखिए, वो जब मेडिसिन और इंटरवेंशन से फेल होते हैं तो सर्जरी के लिए, सर्जरी ये हमारा एक लास्ट ऑप्शन होता है.
1: ओके.
0: तो अभी जैसे हम बात कर रहे थे तब कंजेनाइटल हार्ट डिसीज का, उसमें मैंने बहुत सारे सर्जरीज के नाम बोला. वही एक मिडिल एज्ड ग्रुप में आपको बेसिकली हार्ट के संबंधित में ये आता है कि पेशेंट को वैल्व रिप्लेसमेंट का सर्जरी का जरूरत पड़ता है. और वैल्व रिप्लेसमेंट्स में दो टाइप का वैल्व आते हैं. सो एक मैकेनिकल वैल्व आता है, एक बायोप्रोस्थेटिक वैल्व आता है. सो जैसे हमको एक क्वेश्चन आया था कि ये मैकेनिकल वैल्व यदि हम डालते हैं तो उसको ब्लड थिनर्स लाइफ लॉन्ग लेना पड़ता है, सो वो प्रेगनेंसी को इफेक्ट कर सकती है. और दूसरा है बायोप्रोस्थेटिक वैल्व, वो नॉर्मल वैल्व जैसा है जिसमें हमारा जैसे ही वैल्व है बट एनिमल टिश्यू से बना हुआ वैल्व है, उसके साथ प्रेगनेंसी सेफ हो सकती है.
1: Okay.
0: उसके बाद हम वापस, आजकल क्या है कि उसके बाद जो आता है एल्डरली एज ग्रुप में अबो 45-50, तो कोरोनरी आर्टरी बाईपास, जो सबको मालूम है कि एक पर्याय मार्ग का निर्माण किया जाता है यूजिंग द हमारा जो बॉडी में ही आर्टरीज और वेन है उसको लेके एक पर्याय मार्ग का क्रिएशन किया जाता है, तो उसको हम बाईपास ऑपरेशन बोलते हैं.
1: कंटिन्यू yes. करेंगे सर, एक कॉलर ज्वाइन हो रहे हैं. हेलो
2: हेलो हेलो, नमस्कार सर.
0: ನಮಸ್ಕಾರ ಹೇಳಿ.
2: ಹಾ ಸರ್, ನಂದೊಂದು ಕ್ವಶನ್ ಇತ್ರಿ. ಈಗ ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಬಂದಾಗ ತಕ್ಷಣ ಏನ್ ಮಾಡ್ಬೇಕ್ರಿ? ಅಂದ್ರೆ ಆಸ್ಪತ್ರೆಗೆ ತಲುಪೋ ತನಕನು ನಾವು ಫಸ್ಟ್ ಮನೆಯಲ್ಲಿ ಯಾವ ರೀತಿ ಅವ್ರಿಗೆ ಟ್ರೀಟ್ ಮಾಡ್ಬೇಕು ಮತ್ತೆ ಯಾವ ಏನ್ ತಪ್ಪುಗಳನ್ನ ಮಾಡಬಾರ್ದು ಮನೆಯಲ್ಲಿ?
0: ಮುಖ್ಯವಾಗಿ ಫಸ್ಟ್ ನಾವು ಗಾಬರಿ ಬೀಳಬಾರ್ದು, ಗಾಬರಿ ಬೀಳಿಸಬಾರ್ದು. ಯಾಕಂದರೆ ಆಗಲೇ ಅವನು ವ್ಯಕ್ತಿ ಗಾಬರಿ ಆಗಿದ್ದಾಗ ಆತನನ್ನ ಫಸ್ಟ್ ಸರಿಯಾದ ಜಾಗಕ್ಕೆ ಒಂದು ರೀತಿ ಆತ ಒಂದು ಶಾಂತವಾಗಿ ಇರುವ ಹಾಗೆ ಒಂದು ಜಾಗದಲ್ಲಿ ಆತನನ್ನು ಕೂರಿಸ್ಬೇಕು ಅಥವಾ ಮಲಗಿಸ್ಬೇಕು. ಅದರ ನಂತರ ನಾವು ಮಾಡಬೇಕಾಗಿರುವಂತಹ ಮೊದಲ ಇದೇನಂತಂದರೆ ಕಾಲ್ ಫಾರ್ ಹೆಲ್ಪ್ ಅಂತ ನಾವು ಹೇಳ್ತೇವೆ. ಯಾಕಂದರೆ ಒಬ್ಬರೇ ನಾವಿದ್ದಾಗ ನಾವು ಅಲ್ಲಿ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಬ್ಬರನ್ನ ಹೆಲ್ಪಿಗೆ ಕರಿಬೇಕು. ಆದಷ್ಟು ಮೆಡಿಕಲ್ ಹೆಲ್ಪ್ ಆದರೆ ಇನ್ನೂ ಉತ್ತಮ. ಸೊ ಒಬ್ಬರು ಹೆಲ್ಪನ್ನು ಕರೆಯೋದ್ರಲ್ಲಿ ನಿರತರಾಗಬೇಕು, ಇನ್ನೊಬ್ಬರು ಅಲ್ಲೇ ಆತನ ಪಕ್ಕ ನಿಂತು ಆತನಿಗೆ ಸ್ವಲ್ಪ, ಈಗ ಕೆಲವೊಮ್ಮೆ ಈಗ ಕೊಲ್ಯಾಪ್ ಸ್ಟೇಟಲ್ಲಿ ಇದ್ದರೆ ಕೆಲವೊಮ್ಮೆ CPR ಎಲ್ಲ ಮಾಡಬೇಕಾಗುತ್ತೆ. ಬಟ್ ಅದು ಆ ಟ್ರೈನಿಂಗ್ ಎಲ್ಲರಲ್ಲೂ ಇರಲ್ಲ. ಸೊ ಹಾಗಾಗಿ ನಾವು ಈಗ ಏನಾದರೆ, ಈಗ ನೀವು ಹೇಳ್ತಾ ಇರೋದು ಹಾರ್ಟ್ ಅಟ್ಯಾಕ್ ಆದಾಗ ಸಾಮಾನ್ಯವಾಗಿ ಇಮಿಡಿಯೇಟ್ ಆಗಿ ಆತನಿಗೆ ಏನಾಗಿರೋದಿಲ್ಲ, ಕಾರ್ಡಿಯಕ್ ಅರೆಸ್ಟ್ ಆದಾಗ ನಾವು ಇಮಿಡಿಯೇಟ್ ಆಗಿ CPR ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮತ್ತೆ ಎರಡು ರೀತಿಯ ಒಂದು ಬೇಸಿಕ್ ಲೈಫ್ ಸಪೋರ್ಟು, ಮತ್ತೆ ಅದು ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಅದರ ಬಗ್ಗೆ ಮಾಹಿತಿ ಇರಬೇಕು ಅನ್ನೋದು ಒಂದು ಇದೆ. ಆದರೆ ಅದು ಟ್ರೈನಿಂಗ್ ಆಗಿರೋದೇ ಇರೋ ಕಾರಣ ನಾನು ಅದನ್ನು ಈ ಒಂದು ಫೋನಿನ ಕಾರ್ಯಕ್ರಮದ ಮೂಲಕ ರೆಕಮೆಂಡ್ ಮಾಡೋದಿಲ್ಲ. ಆದರೆ ನಾವು ಹೇಳೋದೇನಂತಂದರೆ, ಒಂದು ಮೆಡಿಕಲ್ ಹೆಲ್ಪಿಗೆ ಆದಷ್ಟು ಬೇಗ ನಾವು ಕರಿಬೇಕು. ಯಾಕಂದರೆ ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವುದೇ ಒಂದು ವೈದ್ಯಕೀಯ ಎಮರ್ಜೆನ್ಸಿ ಎದುರಾದಾಗ ಟೈಮ್ ತುಂಬ ಬಹುಮುಖ್ಯವಾಗುತ್ತೆ.
2: ಇವಾಗ ಎಷ್ಟು ಗಂಟೆಗಳಲ್ಲಿ ನಾವು ಅವ್ರಿಗೆ ಆಸ್ಪತ್ರೆಗೆ ತಲುಪಿಸಬೇಕಾಗುತ್ತೆ ಸರ್?
0: ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಲುಪಿಸುವಂತ ಒಂದು ಕಾರ್ಯ ಆಗ್ಬೇಕಾಗತ್ತಮ್ಮ. ಯಾಕಂತಂದ್ರೆ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಇದರ ಪ್ರಕಾರ 90 minutes, 60 minutes ಡೋರ್ ಟು ನೀಡಲ್ ಟೈಮ್, ಡೋರ್ ಟು ನೀಡಲ್ ಟೈಮ್ ಅಂತ ಎಲ್ಲ ನಾವು ಕರಿತೇವೆ. ಬಟ್ ಆದ್ರೆ ನಮ್ಮ ಈ ಒಂದು ಬೃಹತ್ ರಾಷ್ಟ್ರವಾದಂತಹ ಭಾರತದಲ್ಲಿ ವೈದ್ಯಕೀಯ ಸೇವೆಗಳು ಎಲ್ಲರಿಗೂ ಅಷ್ಟೊಂದು ಸುಲಭವಾಗಿ, ಅಂದ್ರೆ ಅಷ್ಟೊಂದು ಇವತ್ತು ಎಮರ್ಜೆನ್ಸಿ ಕೇರ್ ಲಭ್ಯ ಇದೆ. ಆದರೂ ಕೂಡ ಡೆಫಿನಿಟಿವ್ ಕೇರ್ ಏನಿದೆ ಅದಕ್ಕೆ ನಾವು ಕೆಲವೊಮ್ಮೆ ತಾಸುಗಟ್ಟಲೆ ವ್ಯಯಿಸಬೇಕಾಗುತ್ತೆ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ನಾವು ಈಗ 30 minutes ಅಂತ ನೀವು 30 minutes ಆಸ್ಪತ್ರೆ ಮುಟ್ತೀರಿ ಅಂತ ನಾನು ಹೇಳಕ್ ಆಗೋದಿಲ್ಲ. ಆದಷ್ಟು ಬೇಗ ಅನ್ನೋದು ಸೂಕ್ತ ಅಂತ ನನ್ನ ಒಂದು ಇದು. ಯಾಕಂತಂದ್ರೆ ಹಾ, ಆದಷ್ಟು ಬೇಗ ಅವರನ್ನ ಒಂದು ಆಸ್ಪತ್ರೆಗೆ ತಂದ್ರೆ, ಸೊ ವೈದ್ಯರ ಈಗ ಆತನಿಗೆ ಸ್ಟ್ರೋಕ್ ಆಗಿರ್ಬೋದು, ಆತನಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕೇ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು, ಅಥವಾ ಆತನ BP ಕೇವಲ ಲೋ ಆಗಿರೋ ಕಾರಣ ಆತ ಆ ರೀತಿ ನಿತ್ರಾಣಗೊಂಡಿರ್ಬೋದು. ಸೊ ಆತನಿಗೆ ಏನು ಆಗಿದೆ ಅನ್ನೋದನ್ನ ಎಸೆಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಎಸೆಸ್ ಮಾಡಿದ ನಂತರ ಟ್ರೀಟ್ಮೆಂಟ್ನ ಪ್ರಶ್ನೆ ಬರುತ್ತೆ. ಕುಸಿದು ಬಿದ್ದಂಥ ಪ್ರತಿ ವ್ಯಕ್ತಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಅರ್ಥ ಅಲ್ಲ. ಸೊ ಹಾಗಾಗಿ ಅದೊಂದು ರೀತಿಯ ವೈದ್ಯಕೀಯ ನೆರವಿಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ. ಸೊ ವೈದ್ಯಕೀಯ ನೆರವು, ಆ್ಯಂಬುಲೆನ್ಸನ್ನು ಕರೆಯುವಂಥದ್ದು, ಇವೆಲ್ಲ ತುಂಬ ಅಗತ್ಯವಾದಂಥ ಕ್ರಮಗಳು ಅಂತ ಭಾವಿಸ್ತೇನೆ.
3: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, KLE ಹೆಲ್ತ್ ಗೈಡ್ ನೀರವ್ ಫೋನ್ ಇನ್ ಕಾರ್ಯಕ್ರಮ

0: ವಿಷಯ ವಿಶ್ವ ಹೃದಯದಿನದ ಕುರಿತು ಪ್ರಶ್ನೆಯನ್ನು ಕೇಳಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಿ. ನೀವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಆ್ಯಂಡ್ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೋರೆ, ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜರಿ, ಹಾಗೂ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ರಂಜಿತ್ ನಾಯಕ್ ಅವರು. ಡಾಕ್ಟರ್ ಸರ್, ಈಗ ಮೇಡಮ್ ಅವರಿಗೆ ಉತ್ತರದ ಮುಖಾಂತರ 30+ ಆದ ತಕ್ಷಣ ಬ್ಲಾಕೇಜ್ ಆಗುತ್ತೆ ಅಂತ ಹೇಳಿದರೆ, ಬ್ಲಾಕೇಜಿನ ಏನಾದರೂ ಲಕ್ಷಣ ಉಂಟಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇಲ್ಲ, ಬ್ಲಾಕೇಜ್ ಆಗುತ್ತೆ ಅಂದರೆ ಅದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಸೊ 30 ವರ್ಷದಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಆಗೋದಕ್ಕೆ ಆರಂಭ ಆಗುತ್ತೆ. ಸೊ ಅದು 50% ಮೀರಬಾರ್ದು ಅಥವಾ 70% ಮೀರಬಾರ್ದು, ಆವಾಗ ನಮಗೆ ತೊಂದರೆ ಆಗ್ತದೆ.
0: ಇದ್ರ ಬಗ್ಗೆ ಮಾತನಾಡೋಣ ಸರ್. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ.
2: ಹಲೋ ರೀ, ನಾ ಬಿಜಾಪುರದಿಂದ ಕಾಂಚನಾ ಮಾತಾಡೋರಿ.
0: ವೈದ್ಯರೊಂದಿಗೆ ಮಾತನಾಡಿ ಕಾಂಚನಾ ಅವರೇ.
1: ನಮಸ್ಕಾರ ಹೇಳಿ.
2: ನಮಸ್ಕಾರ ಸರ್.
1: ನಮಸ್ಕಾರ ಹೇಳಿ.
2: ಈಗ ನನ್ನ ಹಸ್ಬೆಂಡ್ ಇದ್ರಿ, 4 ವರ್ಷದಿಂದ ಆಪರೇಷನ್ ಆಗ್ಯದ್ರಿ. ಸ್ಟಂಪ್ ಹಾಕ್ಯಾರ್ರಿ ಸರ್. ಈಗ ಬಾತ್ರೂಮ್ ಹೋದಾಗ ರಕ್ತ ಬೀಳಾಕ್ತದ್ರಿ, ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಯ್ತನ್ರಿ ಸರ್?
1: ಈಗ ನೋಡಿ, ಸಾಮಾನ್ಯವಾಗಿ ಸ್ಟೆಂಟ್ ಹಾಕಿರುವಂತ ಒಬ್ಬ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ರಕ್ತ ತೆಳು ಮಾಡುವಂತ ಒಂದು ಔಷಧಿಯನ್ನ ನಾವು ಚಾಲು ಇಟ್ಟಿರ್ತೇವೆ. ಸೊ ಅದರ ಕಾರಣದಿಂದ ಯಾವ್ದಾದ್ರು ಕಿಡ್ನಿಯಲ್ಲಿ ಹರಳಿರುವಂತದ್ದು ಅಥವಾ ಅಂದ್ರೆ ನೀವು ಬಾತ್ರೂಮ್ ಅಂತ ಹೇಳಿದಾಗ ಅಥವಾ ಈ ಅಥವಾ ಸಂಡಾಸ್ನಲ್ಲಿ ರಕ್ತ ಹೋಗುವಂಥದ್ದು ಅಥವಾ ಯೂರಿನ್ನಲ್ಲಿ ಕೆಲವೊಮ್ಮೆ ರಕ್ತ ಕಾಣಿಸ್ಕೊಳ್ಳುವಂಥದ್ದು, ಈ ಒಂದು ಸಮಸ್ಯೆ ಎದುರಾಗುತ್ತೆ. ಈಗ ಅವ್ರಿಗೆ ನೀವು ಹೇಳ್ತಾ ಇರೋದು ವಾಶ್ರೂಮ್ಗೆ ಹೋದಾಗ ಆ ರೀತಿ ಆಗ್ತಾ ಇದೆ ಅಂದಾಗ, ಅವ್ರಿಗೆ ಬೇರೆ ಏನಾದರೂ ಅದೇ ಅವ್ರಿಗೆ ಏನಾದರೂ ಬೇರೆ ಪೈಲ್ಸಿನ ಸಮಸ್ಯೆ ಇದೆಯೋ ಅದನ್ನು ನೀವು ಅಲ್ಲಿ ಹತ್ತಿರದ ಸರ್ಜರಿ ಡಾಕ್ಟರ್ ಹತ್ರ ಭೇಟಿಯಾಗಿ ಅವರಿಗೆ ನೀವು ಒಮ್ಮೆ ತೋರಿಸಿ, ಇಲ್ಲ ತಮ್ಮ ಇವರಿಗೆ ಹೀಗೀಗೆ ಸ್ಟೆಂಟ್ ಹಾಕಿದ್ದಾರೆ, ರಕ್ತ ತೆಳು ಮಾಡುವಂಥ ಔಷಧಿ ನಡೀತಾ ಇದೆ, ಸೊ ಹೀಗೆ ಅವರಿಗೆ ಅದೊಂದು ಮುಖ್ಯವಾದಂಥ ಒಂದು ಇದು. ಪೈಲ್ಸು ಅಥವಾ ಫಿಷರ್ ಅಂತ ನಾವು ಹೇಳ್ತೇವೆ, ಆ ಒಂದು ಗುದದ್ವಾರದಲ್ಲಿ ಅವ್ರಿಗೆ ಏನಾದರೂ ಗಾಯ ಆಗಿದ್ದರೆ ರಕ್ತ ಬರುವಂಥ ಒಂದು ಸಂಭವ ಇರುತ್ತೆ. ಸೊ ಅದರ ಟ್ರೀಟ್ಮೆಂಟನ್ನು ಮಾಡಿಸಿ ಒಂದು. ಇನ್ನೊಂದು, ಅವರ ಹಿಮೋಗ್ಲೋಬಿನನ್ನು ಟೆಸ್ಟ್ ಮಾಡಿಸಿ, ಯಾಕಂದರೆ ರಕ್ತ ಸೋರಿಕೆ ಹೆಚ್ಚಿದ್ದಾಗ ರಕ್ತದ ಪ್ರಮಾಣ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆವಾಗ ಅದೇನಾದ್ರು ಅಗತ್ಯ ಇದ್ರೆ ವೈದ್ಯರು ನೋಡಿ ಅವರಿಗೆ ರಕ್ತ ಬೇಕೋ ಬೇಡವೋ, ರಕ್ತವನ್ನು ಪೂರೈಸಬೇಕೋ ಇಲ್ಲೋ ಅನ್ನೋದನ್ನು ಕೂಡ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ. ಆ ಒಂದು ಇದನ್ನು ನಿರ್ಲಕ್ಷಿಸಬೇಡಿ ಆದಷ್ಟು ಬೇಗ. ಇದು ಒಂದು ಹಾರ್ಟಿನ ಸಮಸ್ಯೆ ಅಲ್ಲ, ಆದರೆ ಬೇರೆ ಒಂದು ಯಾವುದೋ ಒಂದು ಪೈಲ್ಸೋ ಫಿಷರಿನ ಕಾರಣದಿಂದ ಆಗ್ತಿರುವಂಥ ಹಾಗೂ ರಕ್ತ ತೆಳು ಮಾಡೋ ಔಷಧಿಯ ಮೇಲೆ ಅವರು ಇರೋದ್ರಿಂದ ಆಗ್ತಿರುವಂಥ ಒಂದು ಸಮಸ್ಯೆ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಆದಷ್ಟು ಬೇಗ ಅದನ್ನು ಅಲ್ಲಿ ನಿಮ್ಮ ಬಿಜಾಪುರದಲ್ಲಿ ವೈದ್ಯರನ್ನು ಕಂಡು ಕೂಡ ನೀವು ಪರಿಹಾರವನ್ನು ಪಡ್ಕೋಬೋದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್ ಸರ್. ಆ ಲಕ್ಷಣಗಳ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಬ್ಲಾಕೇಜ್ ಅದನ್ನ ನೀವು ತಿಳಿಸ್ತಾ
1: ಇದೆ. ಈಗ ಗುಣಲಕ್ಷಣಗಳಂದ್ರೆ 7-8 ಗುಣಲಕ್ಷಣಗಳು ನಾನು ಹೇಳಿದೆ, ಸುಸ್ತಾಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಬರ್ತವೆ.
0: ಪ್ರಿವೆಂಟಿವ್ ಮೆಷರ್ಸ್ ಏನಿರ್ಬೋದು?
1: ಪ್ರಿವೆಂಟಿವ್ ಮೆಷರ್ಸ್ಗೆ ಬಂದಾಗ ನೀವು BP ಇದ್ರೆ BP ಕಂಟ್ರೋಲ್ ಮಾಡಬೇಕು, ಶುಗರ್ ಇದ್ರೆ ಶುಗರನ್ನು ಕಂಟ್ರೋಲ್ ಮಾಡಬೇಕು, ಸ್ಮೋಕಿಂಗನ್ನು ಬಿಡಬೇಕು, ತಂಬಾಕು ಟೊಬ್ಯಾಕೋ ಕನ್ಸಂಪ್ಷನ್ ಇನ್ ಎನಿ ಫಾರ್ಮ್, ಈಗ ಕೆಲವರಿಗೆ ಗುಟ್ಕಾ ಹಾಕುವಂಥದ್ದು, ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಮೋಕ್ಡ್ ಇದನ್ನು ಮಾಡುವಂಥದ್ದು, ಹುಕ್ಕಾ ಕನ್ಸಂಪ್ಷನ್, ಅವೆಲ್ಲವನ್ನು ನಾವು ಸ್ಟಾಪ್ ಮಾಡಬೇಕು. ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಾವೇನು ಹೇಳ್ತೇವೆ ಅದರಿಂದ ಆದಷ್ಟು ದೂರ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಈ ಡ್ರಗ್ಸ್ ಯೂಸೇಜ್ ಕೂಡ ಮಕ್ಕಳಲ್ಲಿ ತುಂಬ ವ್ಯಾಪಕವಾಗ್ತಾ ಇದೆ. ಸೊ ಭಾರತದಲ್ಲಿ ಇವತ್ತು ನಶಾ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಬೃಹತ್ ಕ್ಯಾಂಪೇನ್ಗಳು ನಡೀತಾ ಇದ್ದಾವೆ. ಅದಂತ ಒಂದು ಒಂದು ಕರುಣಾಜನಕ ಸ್ಥಿತಿ ಅಂತ ನಾವು ಹೇಳ್ಬೋದು. ಯಾಕಂದರೆ 25-30 ವರ್ಷದ ಹುಡುಗರು ಒಂದು ಡ್ರಗ್ಸ್ಗೆ ದಾಸರಾಗೋದು ಸರಿಯಲ್ಲ, ಇದು ತಮ್ಮ ಆರೋಗ್ಯದ ಮೇಲೆ ಹಾಗೂ ಹೃದಯಕ್ಕೆ ಕಂಟಕವಾಗುತ್ತೆ ಮುಂದೆ. ಸೊ ಹಾಗಾಗಿ ಆದಷ್ಟು ಇವುಗಳಿಂದ ದೂರ ಇರಬೇಕು. ಇನ್ನೊಂದು ಬಂದಿದ್ದು, ನಾವು ನಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ನಿರ್ವಹಣೆ, ಹ್ಯಾಂಡ್ಲಿಂಗ್ ಮೆಂಟಲ್ ಸ್ಟ್ರೆಸ್ ಬಗ್ಗೆ ಒಂದು ಗಮನವನ್ನು ಕೊಡಬೇಕು. ಫಿಸಿಕಲ್ ಸ್ಟ್ರೆಸ್ಸಲ್ಲಿ, ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಇನ್ನೊಂದು ಆಯಾಮ ಇದೆ, ಅದು ನಾವು ಸೋಷಲ್ ಮೀಡಿಯಾದಲ್ಲಿ ಇದ್ದೇವೆ ಹೊರತು ಸೋಷಲ್ ಎಂಗೇಜ್ಮೆಂಟ್ ಅಥವಾ ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಒಂದು ಕಡಿಮೆ ಆಗಿದೆ. ಸೊ ಅದರಿಂದ ಏನಾಗುತ್ತೆ, ಹೆಲ್ತ್ ಈಸ್ ನಾಟ್ ಓನ್ಲಿ ಎ ಸ್ಟೇಟ್ ಆಫ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬಿಂಗ್, ಇಟ್ಸ್ ಆಲ್ಸೋ ಸೋಷಲ್ ವೆಲ್ಬಿಂಗ್. ಸೊ ಅದು ಕೂಡ ಮುಖ್ಯ ಆಗುತ್ತೆ. ಏಕಾಂಗಿತನ, ಒಂದು ರೀತಿ ಐಸೋಲೇಷನ್ಡ್ ಬದುಕು, ಸೊ ಇವೆಲ್ಲ ನಮ್ಮ ಜೀವನದ ಮೇಲೆ ವ್ಯಾಪಕವಾದ, ಅದರಲ್ಲೂ ಹೃದಯದ ಮೇಲೆ ವ್ಯಾಪಕವಾದಂಥ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಸೊ ಇದು ಕೇವಲ ಗೌರ್ಮೆಂಟ್ನ ಕೆಲಸ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹೃದಯಕ್ಕೆ ತಾನೇ ಜವಾಬ್ದಾರಿ ಅನ್ನೋದನ್ನು ಅರ್ಥಕೋಬೇಕಾಗಿದೆ.
0: ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ.
1: ಎಸ್,
0: ಹಲೋ, ನಮಸ್ಕಾರ.
3: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ.
3: सर मी बेळगाव सविता किल्लेकर बोलते. सर आता अटॅक्स आहे ना त्याच्यावर काय आहाराचा काय परिणाम होतोय काय?
1: अच्छा सवाल है. अभी तो डॉक्टर हमारा जो फूड इंस्पेक्टर तुकाराम जी ने पूरा इंडिया में एक तरीके का संचलन क्रिएट किए थे, क्योंकि आज जो हमारा फूड है फूड पूरा एडल्ट्रेटेड हो चुका है. यदि वो दूध हो या आपका रूटीन जो पनीर हो या जो भी आप रेगुलर डे में आप खाने मिल्क एंड मिल्क प्रोडक्ट्स हो, हर चीज में एडल्ट्रेशन का मात्रा बढ़ चुका है. उसमें केमिकल्स एंट्री हो रहे हैं और फर्टिलाइजर लेवल का भी विचार वेरी हार्मफुल एंड हजार्डस केमिकल्स जो फर्टिलाइजर्स रूप में हम यूज करते हैं उसका एक्सेस यूजेज हो रहा है. सो ये सब के कारण बॉडी जरूर इफेक्ट होता है. और आहार के इसके बारे में बोलना है तो कि when we talk about a healthy heart diet के बारे में जब हम बात करते हैं, हम मेडिटेरियन डाइट के बारे में बात करते हैं. हम दूसरे अलग जापानीज बहुत लंबा समय तक जीते इसलिए उनका डाइट अप्रोच करना है, उनका डाइट को अडॉप्ट करना है. सो ये सब बातचीत चलती है. बट जब आप मेडिटेरियन डाइट और हमारा कोस्टल डाइट को कंपेयर करोगे उसमें ज़्यादा फर्क नहीं है. मेडिटेरियन डाइट बोले तो क्या, जो सी के आसपास में जो लोग मेडिटेरियन सी के आसपास में जो लोग और कंट्रीज है उनका जो लाइफस्टाइल है वो मेडिटेरियन सी फूड इन्वॉल्व है. उसमें उसमें सीरियल्स है और उसमें वेजिटेबल्स के लिए ये है. सो बेलगांव जैसे जगह में यू आर ब्लेस्ड विथ फ्रूट्स. बीजापुर साइड आप जाओगे तो अच्छा फ्रूट्स मिलता है. बेलगांव में आपका वेजिटेबल्स एबंडेंटली ग्रो होते हैं और आपको सी फूड नज़दीकी सावंतवाड़ी कारवार उस साइड से आ जाता है. सो यू आर ब्लेस्ड विथ एवरीथिंग. सो बट हमारा प्रॉब्लम है कि वी आर चेजिंग बाहर का जो फूड्स है, मेडिटेरियन फूड्स, ऑलिव ऑयल और डिफरेंट एक्सोटिक फ्रूट्स के पीछे हम भाग रहे हैं. इसका जरूरत नहीं है. वी आर ब्लेस्ड विद अ नेचुरली, हमारे में इंडिया इज अ वेरी नेचुरली वेरी रिच कंट्री. तो इसलिए हमको ये ध्यान करना है कि वी ट्राई टू बी एज नेचुरल एज पॉसिबल. जितना नैसर्गिक होता है वैसे नैसर्गिक जीवन के साथ और नैसर्गिक आहार का सेवन करने के लिए हम आद्यता देना चाहिए.
3: थैंक यू सर.
1: थैंक यू.
4: थैंक यू सो मच कॉल करने के लिए. और आपके मन में भी ऐसे कुछ डाउट्स है तो आप कॉल कर सकते हैं. नंबर है 9019904904.
0: डॉक्टर सर बहुत मुख्यवागि ಟ್ರೆಂಡ್ಗಳ ಬಗ್ಗೆ ಹೇಳಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದಕ್ಕಿಂತ ಜಾಸ್ತಿ ಸೋಷಲಿ ನಾವು ಇರಬೇಕು. ಆನ್ಲೈನ್ ನಾವು ಎಲ್ಲರೂ ಕನೆಕ್ಟೆಡ್ ಇದ್ದೇವೆ, ಆಫ್ಲೈನ್ ಇಲ್ಲ. ಅಲ್ಲೇ ಒಂದು ಪ್ರಶ್ನೆ, ಖಿನ್ನತೆಗೆ ಒಳಗಾಗ್ತಾ ಇದ್ದೇವೆ, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾವೆ, ವಿಚ್ ಇಸ್ ಬೋತ್ ಒನ್ ಆ್ಯಂಡ್ ದ ಸೇಮ್. ಅದು ಕೂಡ ಹಾರ್ಟಿಗೆ
1: ಅದೇ ಈಗಾಗಲೇ ಹೇಳಿದ ಹಾಗೆ ನೀವು ನಮ್ಮಲ್ಲಿ ಏನಾಗಿದೆ, ನೀವು ಒಂದು ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಇದ್ದಾಗ ನಿಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ, ಅವಾಗ ನಿಮ್ಮ ಹಾರ್ಟ್ ರೇಟ್ ಏನಾಗುತ್ತೆ, ಸಾಮಾನ್ಯವಾಗಿ ಒಂದು 80-70 ಆಗಿರುತ್ತೆ. ಅದೇ ನೀವು ಒಬ್ಬರೇ ಒಂದು ಸ್ಕ್ರೀನ್ ನೋಡ್ತಾ ಇರ್ತೀರಾ, ಗಂಟೆಗಟ್ಟಲೆ ಸ್ಕ್ರೀನ್ ನೋಡ್ತೀರಾ, ಅದರಲ್ಲಿ ಬೇರೆ ಬೇರೆ ರೀತಿ ವಯಲೆನ್ಸ್ಡ್ ಕಂಟೆಂಟ್ ಇರುತ್ತೆ ಅಥವಾ ಅನ್ವಾಂಟೆಡ್ ಕಂಟೆಂಟ್ ಇರುತ್ತೆ, ಆವಾಗ ನಿಮ್ಮ ಹಾರ್ಟ್ ರೇಟ್ ಎಷ್ಟಿರುತ್ತೆ, 90-100 ಆಗಿರುತ್ತೆ. ಸೊ ಕಂಟೆಂಟನ್ನು ನಾವೇನು ಕನ್ಸಂಪ್ಷನ್ ಹೆಚ್ಚು ಮಾಡಿದ್ದೀವಿ ಇವತ್ತು, ಫುಡ್ ಕಂಟೆಂಟನ್ನು ನಾವು ಕಡಿಮೆ ಮಾಡಿದ್ದೀವಿ, ಬೇರೆ ಈ ಒಂದು ಆನ್ಲೈನ್ ಕಂಟೆಂಟ್ ಕನ್ಸಂಪ್ಷನ್ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಮೆಂಟಲ್ ಲೋಡ್ ಹೆಚ್ಚಾಗ್ತಾ ಇದೆ. ಸೊ ವಿ ಆರ್ ಓವರ್ ಲೋಡೆಡ್ ಆ್ಯಂಡ್ ವಿ ಆರ್ ಓವರ್ ಸ್ಟಿಮ್ಯುಲೇಟೆಡ್. ಸೊ ಓ ಜೊ ಆ ಏನು ಸ್ಟಿಮ್ಯುಲಸ್ ಇದೆ, ಸೊ ಅದರನ್ನು ನಾವು ಕಡಿಮೆ ಮಾಡಬೇಕು ಅಥವಾ ಎಷ್ಟು ಅಗತ್ಯ ಇದೆ ಅಷ್ಟೇ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ಆನ್ ದಟ್ ಪಾಯಿಂಟ್ ಡಾಕ್ಟರ್ ಸರ್ ಕರೆ ಒಂದು ಬರ್ತಾ ಇದೆ. ಹಲೋ ನಮಸ್ಕಾರ.
5: ಹಲೋ ನಮಸ್ಕಾರ ಸರ್. ನಮಸ್ಕಾರ.
1: ನಮಸ್ಕಾರ ಹೇಳಿ.
5: ಹಲೋ ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ ಹೇಳಿ. ಹೇಳಿ
5: ಸರ್. ಒಂದು ವರ್ಷದಿಂದ ನಮ್ದು ಒಂದು ಪೇಷಂಟ್ ಎಂಜಾಯ್ ಮಾಡಿದೆ ಸರ್.
1: ಹಾ
5: ಹಲೋ ಸರ್.
1: ಹಾ ಹೇಳಿ, ಕೇಳಿಸ್ಕೊತಾ ಇದ್ದೇವೆ ಹೇಳಿ.
5: ಸರ್ ನಮಸ್ತೆ. ನಮ್ದೊಂದು ಪೇಷಂಟ್ ಎಂಜಾಯ್ ಮಾಡಿದಾರೆ ಒಂದು ವರ್ಷ ಹಿಂದೆ ಸರ್, ಮೂರು ಬ್ಲಾಕ್ ಇದಾವೆ ಅಂತ ಹೇಳಿದಾರೆ ಸರ್. ಈಗ ಆಪರೇಷನ್ ಮಾಡಿಲ್ಲ ಸರ್, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಾರೆ, ಏನ್ ಮಾಡ್ತಾರೆ?
1: ಈಗ ನೋಡಿ, ಆಂಜಿಯೋಗ್ರಫಿ ಮಾಡಿ ನೀವು ಒಂದು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅವಾಗ ಡಾಕ್ಟರ್ ನಿಮ್ಗೆ ಏನ್ ಸೂಚನೆಯನ್ನು ಕೊಟ್ಟಿದ್ರು, ಬೈಪಾಸ್ ಆಗ್ಬೇಕು ಅಂತ ಹೇಳಿದ್ರು ಅಥವಾ ಸ್ಟೆಂಟ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ರು?
5: ಹೇಳಿದ್ರು ಸರ್. ಹೇಳಿದ್ರು ಸರ್.
1: ಅಂದ್ರೆ ಏನು ಬೈಪಾಸ್ ಆಗ್ಬೇಕು ಅಂತ ಹೇಳಿದ್ರಾ?
5: ಹೇಳಿದ್ರು ಸರ್.
1: ಹಾ, ಸೊ ಈಗ ನೋಡಿ, ಕಾರ್ಡಿಯೋಲಜಿಸ್ಟ್ ಸಾಮಾನ್ಯವಾಗಿ ನೋಡಿದಾಗ ಅವ್ರಿಗೇನಾದರೂ ಸ್ಟೆಂಟ್ ಹಾಕಬೇಕು ಅಂತ ಅನಿಸಿದ್ರೆ ಅಥವಾ ಸ್ಟೆಂಟಿಗೆ ಅದು ಸಾಧ್ಯತೆ ಇದೆ, ಸ್ಟೆಂಟ್ ಮೂಲಕ ಅದನ್ನು ನಿವಾರಿಸ್ಕೋಬೋದು ಆ ಬ್ಲಾಕೇಜಸ್ನ ಅಂತ ಅನಿಸಿದ್ರೆ ಅವ್ರು ಸಾಮಾನ್ಯವಾಗಿ ಸ್ಟೆಂಟನ್ನು ಸೂಚನೆ ಮಾಡ್ತಾರೆ. ಆದರೆ ಈ ಒಂದು ರೋಗದ ಪ್ರಮಾಣ ಅಧಿಕವಾಗಿದ್ದರೆ ಮಾಗ ಅಥವಾ ಹಾರ್ಟ್ನ ಕಂಡೀಷನ್ ಅನ್ನ ನೋಡಿ ಅವರು ನಿರ್ಧಾರ ಮಾಡ್ತಾರೆ, ಅಥವಾ ಜನರಲ್ ಸ್ಟೇಟಸ್ ಅನ್ನ ನೋಡ್ಬೇಕಾಗುತ್ತೆ. ಜನರಲ್ ಸ್ಟೇಟಸ್ ಅಂತಂದ್ರೆ ಪೇಷಂಟ್ ತಂದೆಯ ಕೆಲಸವನ್ನ ತಾನು ಮಾಡ್ಕೋತಾ ಇದನು, ಆತನ ವಯಸ್ಸು ಎಷ್ಟು, ಆತನಿಗೆ ಬೇರೆ ಏನಾದರೂ ಕಿಡ್ನಿ ಸಮಸ್ಯೆ ಇದೆಯೋ, ಬೇರೆ ಏನಾದರೂ ಮೊದಲು ಯಾವಾಗಾದ್ರೂ ಬೇರೆ ಏನಾದರೂ ತೊಂದರೆ ಆಗಿದೆಯೋ, ಮೊದಲು ಏನಾದರೂ ಆಪರೇಷನ್ ಆಗಿದೆಯೋ, ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಆಮೇಲೆ ಆತ ಸರ್ಜರಿಗೆ ಸೂಕ್ತನಾಗಿದ್ದಾನೋ ಇಲ್ಲೋ ಅನ್ನೋದನ್ನ ಕೂಡ ನೀವು ಆಕ್ಚುಲಿ ಒಬ್ಬರು ಹೃದಯ ಶಸ್ತ್ರಕ್ರಿಯೆ ತಜ್ಞರು ಅಥವಾ ಹಾರ್ಟ್ ಸರ್ಜನ್ಸನ್ನ ಭೇಟಿಯಾಗಿ ಈ ಕುರಿತು ಒಂದು ಮಾಹಿತಿಯನ್ನು ಪಡಿಬೋದು. ಸೊ ಆವಾಗ ಅವರು ಇಲ್ಲ ವ್ಯಕ್ತಿಗೆ ಬೈಪಾಸ್ ಮಾಡೋದು ಸೂಕ್ತ, ಆತನ ಕ್ವಾಲಿಟಿ ಆಫ್ ಲೈಫ್ ಇನ್ ಮುಂದೆ ಇಂಪ್ರೂವ್ ಆಗುತ್ತೆ ಬೈಪಾಸ್ ಆಪರೇಷನ್ ಇಂದ ಅಂತಂದ್ರೆ ತಾವು ಆ ಒಂದು ಹೆಜ್ಜೆಯನ್ನ ತಗೋಬಹುದು ಅಂತ ನನ್ನ ಭಾವನೆ.
0: ಡಾಕ್ಟರ್ ಸರ್, ಹೃದಯ ರೋಗ ಈ ಒಂದು ದಿನದ ಕುರಿತು ಬಹಳಷ್ಟು ವಿಷಯಗಳನ್ನು ನಾವು ಮಾತನಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈಗ ನಮ್ಮ ಕೇಲಿ ಆಸ್ಪತ್ರೆ ಉತ್ತರ ಕರ್ನಾಟಕ ಭಾಗದ, ಹಾಗೂ ಈ ಸದನ್ ಗೋವಾ ಏನಿದೆ, ಗೋವಾ ಏನಿದೆ, ಸದನ್ ಮಹಾರಾಷ್ಟ್ರ ಏನಿದೆ, ಸೊ ಈ ಎಲ್ಲ ಭಾಗಗಳಲ್ಲಿರುವಂಥ ಒಂದು ದೊಡ್ಡ ಆಸ್ಪತ್ರೆ. ಹಾಗೆ ಕರಾವಳಿ ಕರ್ನಾಟಕಕ್ಕೂ ಕೂಡ, ಈ ನಮ್ಮ ಕಾರವಾರ ಭಾಗಕ್ಕೂ ಕೂಡ ಅತಿ ಹತ್ತಿರದಂಥ ಒಂದು ಆಸ್ಪತ್ರೆ. ಸೊ ಈ ಒಂದು ಆಸ್ಪತ್ರೆಯಲ್ಲಿ ಕಾರ್ಡಿಯೋಲಜಿ ಕೂಡ ಅಷ್ಟೇ ಸಶಕ್ತವಾಗಿದೆ, ಕಾರ್ಡಿಯಕ್ ಸರ್ಜರಿ ಕೂಡ ಅಷ್ಟೇ ಸಶಕ್ತವಾಗಿದೆ. ಕಾರ್ಡಿಯೋಲಜಿಯಲ್ಲಿ ಈಗ ಬರುವಂತೆ ನಾ ಹೇಳಿದಂತೆ ಈ ಮಕ್ಕಳ ಈ ಹಾರ್ಟನ್ನು ಹೋಲನ್ನು ಒಂದು ವೈರ್ ಮೂಲಕ ಬಂದ್ ಮಾಡುವಂಥ ಡಿವೈಸ್ ಕ್ಲೋಜರ್ ಇರ್ಬೋದು, ಹಾಗೂ ಸ್ಟೆಂಟ್ ಅಳವಡಿಕೆ ಇರ್ಬೋದು, ಈ ಎಲ್ಲ ಟಾವಿ ಇರ್ಬೋದು, ಇವೆಲ್ಲ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಅದೇ ಕಾರ್ಡಿಯಕ್ ಸರ್ಜರಿಗೆ ಬಂದಾಗ ನಮ್ಮಲ್ಲಿ ಪಿಡಿಯಾಟ್ರಿಕ್ ಸರ್ಜರಿ ಇದೆ, ನಮ್ಮಲ್ಲಿ ವ್ಯಾಲ್ ರಿಪ್ಲೇಸ್ಮೆಂಟ್ಸ್ಗಳಾಗ್ತವೆ, ನಮ್ಮಲ್ಲಿ ಬೈಪಾಸ್ ಆಪರೇಷನ್ ಇದೆ, ನಮ್ಮಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗಳಾಗಿದ್ದಾವೆ, ನಮ್ಮಲ್ಲಿ ಈಗಾಗಲೇ ಒಂದು 13-14 ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗಳಾಗಿದ್ದಾವೆ. ಸೊ ಆ ರೀತಿಯಲ್ಲಿ ಗಮನಿಸಿದಾಗ ನಾವು ಒಂದು ಸಂಪೂರ್ಣವಾಗಿ ಒಂದು ಅಡ್ವಾನ್ಸ್ಡ್ ಕಾರ್ಡಿಯಕ್ ಸೆಂಟರ್ ಆಗಿದ್ದೇವೆ. ಸೊ ಹಾಗಾಗಿ ಈ ಒಂದು ಉತ್ತರ ಕರ್ನಾಟಕದ ಪಾಲಿಗೆ ನಮ್ಮ ಕೇಲಿ ಆಸ್ಪತ್ರೆ ಏನಿದೆ ಹಾರ್ಟಿನ ವಿಚಾರದಲ್ಲಿ ಒಂದು ಸಶಕ್ತವಾದಂಥ ಒಂದು ಕೇಂದ್ರ ಅನ್ನೋದನ್ನು ನಾನು ಈ ಮೂಲಕ ಎಲ್ಲ ಕೇಳುಗರಲ್ಲಿ ಸ್ಪಷ್ಟಪಡಿಸ ಬಯಸ್ತಾ ಇದ್ದೆ.
0: ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ.
6: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು? ಆಲ್ ರೈಟ್, ನೋ ಇಶ್ಯೂಸ್, ಕೈಂಡ್ಲಿ ಟಾಕ್ ಟು ದ ಡಾಕ್ಟರ್.
6: ಹಲೋ ಡಾಕ್ಟರ್.
1: ಯಾ ಹಲೋ.
6: ಹಲೋ ಡಾಕ್ಟರ್, my name is Ricky Bhatia.
1: Yes.
6: And then it's a little bit of personal question. Oh. And I hope my question is, like, is the frequent absence of morning wood considered an early sign of cardiovascular disease as men? I was doing a lot of research on this, so I thought it better to ask.
1: No, I didn't get the question. It's a little... can you just tell me morning what?
6: Is the frequent absence of morning erection considered an early warning sign of cardiovascular disease?
1: See, you will have to get evaluated by a urologist and the andrologist or medicine, the sexual medicine experts on this. We'll have to find out what is causing that actually. So is it something psychological, or actually there is some physical or a hormonal issue that is related to it? So that will have to be evaluated. See, basically that cannot be directly correlated with the heart disease per se, because not many people face this problem or it goes unnoticed. So this is one particular thing which I would like to highlight. So being a very personal question, so we would need a further evaluation. I think it cannot be done over phone. So it is better, I would like to suggest you to meet the concerned doctor regarding it. And then you can get other factors also evaluated, because whether you are having a good night's sleep or not, or is there any other problem which is bothering you. So be it be a physical problem or a psychological problem, we'll need an assessment.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಹೃದಯದ ದಿನ. ಈ ಒಂದು ದಿನದ ಕುರಿತು ಡಾಕ್ಟರ್ ರಂಜಿತ್ ಬಿ ನಾಯಕ್ ಅವರು ವಿವರವಾದ ಮಾಹಿತಿ ಕೊಟ್ಟರು. ಡಾಕ್ಟರ್ ಸರ್, ವಿಷಯದ ಕುರಿತು ಮಾತನಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನೋಡಿ, ನಾನು ಈಗಾಗಲೇ ಹೇಳಿದಂತೆ ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬಿಂಗ್. ಸೊ ಹಾಗಾಗಿ ಹಾರ್ಟ್ ಹೆಲ್ತ್ ಏನಿದೆ, ಹಾರ್ಟ್ ಹೆಲ್ತನ್ನು ನೀವು ಕಾಪಾಡ್ಕೋಬೇಕಂದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ, ಮೆಂಟಲ್ ಸ್ಟ್ರೆಸ್ ನಿಮ್ಮಿಂದ ಕಡಿಮೆ ಆಗಲಿ, ಹಾಗೂ ಸೋಷಲಿ ತಾವು ಆ್ಯಕ್ಟಿವ್ ಆಗಬೇಕು ಅನ್ನೋ ಒಂದು ದೃಷ್ಟಿಯನ್ನು ಹಾಗೂ ಒಂದು ಸಂದೇಶವನ್ನು ಈ ಮೂಲಕ ತಾನು ತಮ್ಮೆಲ್ಲ ಕೇಳುಗರಿಗೆ ನೀಡಬಯಸ್ತಾ ಇದೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಸ್ನೇಹಿತರೆ. ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜರಿ ಹಾಗೂ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ರಂಜಿತ್ ಬಿ ನಾಯಕ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ
4: मैं हूं आपके साथ मनीषा. और ऐसे ही हमारे नए नए प्रोग्राम सुनने के लिए ट्यून इन रहना KLE वेणुधोनी 90.4 FM पे. हैव अ नाइस टाइम, बाय बाय.
7: हेलो एवरीबॉडी, माय सेल्फ डॉक्टर विजयानंद सेम एट वुडमट. आई एम अ कंसल्टेंट इंटरवेंशनल कार्डियोलॉजिस्ट KLE's डॉक्टर प्रभाकर कोरे हॉस्पिटल एंड मेडिकल रिसर्च सेंटर. ऑन 29 सितंबर एवरी ईयर वी सेलिब्रेट वर्ल्ड हार्ट डे, व्हिच वाज इनिशियली स्टार्टेड बाय वर्ल्ड हार्ट फेडरेशन, बिकॉज एज वी नो heart disease is the leading cause of death. Almost 20 million death occurs every year. So India is also very high number country where a lot of people are suffering from heart disease. So a lot of importance has to be given for prevention rather than treatment also. So everybody has to take care of the near, dear and the friend's heart along with their heart care. So most importantly is the theme is don't miss the beat, the theme of 2026, which tells that whenever the heart is having trouble, it tries to give some or the other symptoms like chest pain or breathlessness or epigastric pain. So don't neglect that, don't dismiss that thinking that it's a non-cardiac pain which can end up with the serious complications. So whenever the heart is trying to give some message, give attention to it so that you don't end up in complications of cardiac. Along with that, you have to take care of your health by doing regular exercises, not eating junk foods, not eating tobacco or chewing tobacco. These are the common steps which you have to and is compulsory to follow to be healthy and strong. So get your regular health checkups done. The old thoughts were that up to 40 years, 50 years, nothing will happen. But in recent times, we have seen that a lot of young patients do develop heart attacks. So it's the care for heart has to start right from late adulthood. And if the patient is cardiac, then every year patient needs to get their blood investigation done, cardiac checkup done regularly, so that they get the proper medication and treatment. So exercise is very important, aerobic exercise. 50 minutes of brisk walking every day is what is recommended by the World Heart Federation, so that everybody should do aerobic exercise at least 5 times a week. So at least 1 or 2 days rest is okay, but at least 5 times a week you have to do a regular brisk walking. So get whenever you have symptoms, don't neglect. You know, time is muscle, time is brain, time is life. So if you waste time, then definitely there'll be a heart attack. So that there is a well advanced cardiac center in KLE's Dr. Prabhakar Kore Hospital. Make utilization of that. Get yearly workup checkup done, like blood investigation, your cholesterol levels, your echo, treadmill, so that you keep a watch on the heart. And if any procedure is required, then KLE's Dr. Prabhakar Kore Hospital is very much well advanced, equipped to deal with most of the complications which occurs, and we try to save the lives of the patients.

0: ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರೆಗಾರವರು ನಮ್ಮೊಂದಿಗಿದ್ದಾರೆ. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ತಾವು ಬರವಣಿಗೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ದೀರಾ. ಸರ್, ಈಗ ಸ್ತ್ರೀ ಶೋಷಣೆ ವೇದ ಕಾಲದಿಂದಲೂ ನಡ್ಕೊಂಡು ಬರ್ತಾನೆ ಇದೆ. ಈ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ, ತಾವು ಒಬ್ಬ ನ್ಯಾಯವಾದಿಗಳಾಗಿ ಯಾವ ರೀತಿ ಹೇಳ್ತೀರಾ?
1: ನಾನು ನಿರಾಕರಣ ಕಥಾ ಸಂಕಲನ ಒಳಗೆ ಒಂದು ಮುನ್ನುಡಿ ಅಂತ ಬರೆದಿದ್ರು, ಒಂದು ಲೈನ್ ಇದೆ. ಈಗ ನಾವು ಸ್ತ್ರೀ ಶೋಷಣೆಗಳನ್ನ ನಾವು ಒಡೆದು ಎದ್ದು ಕಾಣುವುದಂತದ್ದು ಎಲ್ಲಿ ಅಂತಂದ್ರೆ ಈ ರಾಮಾಯಣ ಮಹಾಭಾರತ ಅದರ ಹಿಂದಿನ ದಿನಗಳೊಳಗೆ ನಾವು ನೋಡ್ತೀವಿ. ಈಗಲೂ ನಾವು ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಇರುವಂಥ ಗಲ್ಲಿ ಒಳಗೆ ನಾವು ಎಲ್ಲಿ ಇರ್ತೀವಲ್ಲ ಆ ಗಲ್ಲಿ ಒಳಗೆ ಅಲ್ಲೆಲ್ಲಿ ಸೀತೆನೂ ಕಾಣ್ತಾಳು, ಊರ್ಮಿಳೆ ಕಾಣ್ತಾಳು, ಅಹಲ್ಲೆ, ಈ ಎಲ್ಲ ಪಾತ್ರಗಳನ್ನು ಅವಳಿನ ರೂಪದೊಳಗೆ ನಾವು ಕಾಣ್ತೀವಿ ರೀ. ಅಲ್ಲಿ ಅಗಸಿದ್ದ ಇಲ್ಲಿ ಇನ್ನೊಬ್ಬ ಯಾರೋ ಇರ್ತಾನೆ, ಅಲ್ಲಿ ರಾಮ ಇದ್ದ ಇಲ್ಲಿ ಇನ್ನೊಬ್ಬ ಹೆಸರು ಬೇರೆ, ಅಲ್ಲಿ ಲಕ್ಷ್ಮಣ ಇಲ್ಲಿ ಇನ್ನೊಬ್ಬ ಹೆಸರು ಇಟ್ಕೊಂಡು ಅದರ ಅದ ಆ ಪದ ಅದ ಅಲ್ಲಿ ಹಾಕಿ ಕೊಟ್ಟ ಪಾಠ ಇವತ್ತಿನ ತನಕನೂ ಈ ಪುರುಷ ಪ್ರಧಾನ ಸಮಾಜ ಚಾಚು ತಪ್ಪದ ನಡೆಸ್ಕೊಂಡು ಬಂದಿರೋದು ಅದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಇನ್ನೂ ಸಾಧ್ಯ. ಅದು ನಮ್ದು ಸಮಾಜದ ಅಲ್ಲಿ ಬದಲಾವಣೆ ಆಗ್ಬೇಕಾದ ಹಾಕಿಕೊಟ್ಟ ಅಪ್ಪ ನೆಟ್ಟ ಆಲ ಮರ ಅಂತೇಳಿ ಯಾರು ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು. ನಾವು ರಾಮಾಯಣ ಓದ್ಬೇಕು, ರಾಮನ ತರ ಸೀತೆಯನ್ನ ಕಾಡಿಗೆ ಬಿಡುವಂತದ್ದ ಬರಬಾರ್ದು. ಮಹಾಭಾರತ ಓದ್ಬೇಕು, ದ್ರೌಪದಿ ಮನಸ್ಸೊಳಗೆ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಹೋಗ್ಬಾರ್ದು. ಇಂಥವ್ ನಾವು ಇಲ್ಲಿ ಈಗ ನಾವು ಅದನ್ನ ತಿಳ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು. ಈಗಾದ್ರೂ ಅಂತ ಪಾತ್ರಗಳನ್ನ ನಾವು ಸಾಕಷ್ಟು ನೋಡ್ತೀವಿ, ನಮ್ ನಮ್ಮ ಓಣಿ ಒಳಗನ ನೋಡ್ತೀವಿ. ಏನೋ ಒಂದ್ ಸ್ವಲ್ಪ ಎಲ್ಲೋ ಹನಿಕೆ ಹಾಕಿ ನೋಡಿದ್ರೆ ಸೀತಾನ ಕಾಂತಾಳು, ದ್ರೌಪದಿ ಕಾಂತಾಳು, ಈ ತರ ಪಾತ್ರಗಳನ್ನ ನಾವು ಈಗಾದ್ರೂ ನೋಡ್ಕೊಂತ ಹೋಗ್ತಿರ್ತೀವಿ.
0: ಸರ್, ಈಗ ಈ ಪೌರಾಣಿಕ ಪಾತ್ರಗಳನ್ನ ನಾವು ಆಧುನೀಕರಿಸಿ ನೋಡೋದು ಎಷ್ಟು ಸರಿ ಅಂತ ಹೇಳ್ತೀರಾ?
1: ಇದಕ್ಕೆ ನಾ ಉತ್ತರ ನಾನು ಬಹುಶಃ ಆ ಸಂಕಲನೊಳಗನ್ನ ಬರೆದಿನಿ. ನನ್ನ ಅದೇ ಲೈನ್ ಅನ್ನು ಓದ್ಬೇಕು ಅಂತಂದ್ರೆ ಕಥಾ ಸಂಕಲನೊಳಗೆ ಇದೇ ಪ್ರಶ್ನೆಗೆ ನಾನು ಉತ್ತರ ಏನ್ ಬರ್ದೀನಿ ಅಂತಂದ್ರೆ ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಇದಕ್ಕೆ ಅನ್ನುವ ಜಿಜ್ಞಾಸೆ ಕೂಡ ಒಂದೆಡೆ ನನಗಿದೆ. ಮನುಷ್ಯ ಲೋಕಕ್ಕೆ ದೈವತ್ವ ಇಳಿಸಿದರೆ ಮಾನವ ಸಹಜ ಎಲ್ಲ ವಾಂಛೆಗಳನ್ನು ಮೀರಲಾಗುವುದಿಲ್ಲ ಹೀಗೆಂದು ನನಗೆ ಬೇಕಾದ ಕಾರಣ ಕೊಟ್ಟುಕೊಳ್ಳುತ್ತೇನೆ ಮತ್ತು ಹಾಗಂದುಕೊಳ್ಳುವವನು ನಾನೇನು ಮೊದಲನೆಯವನ ಅಲ್ಲ. ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಅಂತಂದ್ರೆ ಈಗ ರಾಮಾಯಣ ಮತ್ತು ಮಹಾಭಾರತ ಅಲ್ಲಿ ವಿಷ್ಣುವಿನ ಅವತಾರ ಅಂತ ನಾವು ಅನ್ಕೊಂತೀವಿ. ರಾಮನ ಅವತಾರ ಅಂತಂದ್ರೆ ವಿಷ್ಣುವಿನ ಅವತಾರ. ಈಗ ಭೂಮಿ ಮೇಲೆ ಭೂಲೋಕದಲ್ಲಿ ರಾಮನ ಅವತಾರ ವಿಷ್ಣುವಿನ ಅವತಾರ ರಾಮ ಅಂತೇಳಿ ಆದ್ಮೇಲೆ ಅವಾಗ ಆ ವಿಷ್ಣುವಿನ ಅಂಶ ಇಲ್ಲದ ಅವನು ಹುಟ್ಟಬೇಕು. ಆದ ಇಲ್ಲಿ ಮಾನವನಾಗಿನ ಇಲ್ಲಿ ನಾವು ಆ ಜನ್ಮವನ್ನು ಕಳಿಬೇಕು ಅಂತೇಳಿ ರಾಮನು ಅಂದ್ಕೊಂಡ, ಆಮೇಲೆ ಕೃಷ್ಣನು ಅಂದ್ಕೊಂಡ. ಅದೇ ಕಾರಣಕ್ಕಾಗಿ ಕೃಷ್ಣ ಇದ್ದವನು ಮಾನವ ಸಹಜ ಸಾವು ಬರಬೇಕು ಅಂಥೇಳಿ ಅಪೇಕ್ಷೆ ಮಾಡಿ ಯಾವುದೋ ಒಬ್ಬ ಬೇಡನಿಂದ ಬಾಣವನ್ನು ಹೊಡೆಸ್ಕೊಂಡು ಆ ಮನುಷ್ಯರು ಪಡುವಂಥ ಯಾತನೆಯನ್ನು ಪಟ್ಟ ಅವನು ಸತ್ತದ್ದನ್ನು ನಾವು ಅಲ್ಲಿ ಮಹಾಭಾರತ ಒಳಗೆ ಕಾಣ್ತೀವಿ. ಅದೇ ಥರ ಈ ರಾಮಾಯಣದೊಳಗೆ ಈ ರಾಮ ಅನುಭವಿಸುವಂಥ ಈ ಕೌಟುಂಬಿಕ ಸಮಸ್ಯೆ ಅದೇನು ಕಾಡಿಗೆ ಹೋಗೋಕೆ ಬರುವಂಥದ್ದ ಪ್ರಸಂಗ ಅಲ್ಲಿ ಭಾಷೆಗಳನ್ನು ಕೊಟ್ಟದ್ದು ಇವೆಲ್ಲ ಕಾರಣಗಳಿಗಾಗಿ ಅವನು ದೊಡ್ಡ ರಾಜ ಇದ್ರೂ ಅಲ್ಲಿ ಹೋಗಬೇಕಾದಂಥ ಪ್ರಸಂಗ ಇದು ಕೌಟುಂಬಿಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅವನು ಮಾನವ ಮನುಷ್ಯನ ಅಂಥೇಳಿನ ಆ ಅದನ್ನು ವಚನಕ್ಕೆ ಬದ್ದಾಗಿ ಮುಂದುವರ್ಕೊಂಡು ಹೋಗುವಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ಅದಕ್ಕಾಗಿ ಪ್ರಶ್ನೆ ಈ ಹೇಳಬೇಕು, ಉತ್ತರ ಹೇಳಬೇಕು ಅಂತಂದ್ರೆ ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ. ಈ ಎಲ್ಲ ಪಾತ್ರಗಳ ಹಿಂದೆ ಮನುಷ್ಯನ ಮನಸ್ಸು ಅನ್ನೋದು ಒಂದೇ. ಆವಾಗ ಮನುಷ್ಯನ ಮನಸ್ಸು ಬೇರೆ ಇತ್ತು, ಈಗ ಮತ್ತು ಮನುಷ್ಯನ ಮನಸ್ಸು ಇವತ್ತಿನ ಮನುಷ್ಯನ ಮನಸ್ಸು ಬೇರೆ ಅಂತ ಅಲ್ಲ. ಮನುಷ್ಯನ ಆಳದೊಳಗೆ ಇರುವಂಥ ಅಂತರಾತ್ಮ ಅನ್ನೋದು ಒಂದೇ. ಅದು ಆ ಕಾಲ ಇದು ಈ ಕಾಲ ಅನ್ನೋದು ಬಿಟ್ಟರೆ ಆವಾಗೂ ನಾವು ಪಾವಿತ್ರ್ಯಕ್ಕೆ ಪಾತಿವ್ರತಕ್ಕೆ ಏನು ಡೆಫಿನಿಷನ್ ಕೊಡ್ತಿದ್ವಿ ಈಗಲೂ ನಾವು ಅದನ್ನ ಕೊಡ್ತೀವಿ. ಅವಾಗ ಯಾವುದು ತಪ್ಪು ಅಂತ ಹೇಳ್ತಿದ್ವಿ ಈಗಲೂ ನಾವು ಅದನ್ನ ತಪ್ಪು ಅಂತ ಹೇಳ್ತೀವಿ. ಮನುಷ್ಯರು ಮಾತ್ರ ಈ

0: ಹಾಗೆ ಆ ಕಾಲದನ್ನ ಸನ್ನಿವೇಶ ಅಥವಾ ಸಂಪ್ರದಾಯ ತಿಳುವಳಿಕೆ ಬೇರೆ ಇತ್ತು, ಈಗ ಅದೆಲ್ಲ ಬೇರೆ ಹಾಗೆ ಆಗಿರೋದ್ರಿಂದ ಈ ಕಾಲದೊಳಗೆ ನಿಂತು ಆ ಕಾಲಕ್ಕೆ ಹೋಗಿ ಅಲ್ಲಿನ ಸರಿ ತಪ್ಪುಗಳನ್ನು ಡಿಸ್ಟಿಂಗ್ವಿಶ್ ಮಾಡುವುದಕ್ಕೆ ಮಾಡಬಾರ್ದು ಅಂತ ಅನ್ನೋದು ಸರಿನೂ ಅಲ್ಲ, ಮಾಡಬಹುದು. ಯಾಕಂದ್ರೆ ಮನುಷ್ಯ ಮನಸ್ಸು ಆವಾಗೂ ಅದೇ ಇತ್ತು, ಈಗನೂ ಅದೇ ಥರ ಇರೋದರಿಂದ ಹಿಂದೆ ಹೋಗಿನೂ ನಾವು ಅದನ್ನು ಮರುಕಳಿಸಿ ಇವತ್ತಿನ ಕಾಲಮಾನಕ್ಕೆ ತಕ್ಕಂಗೆ ಅದನ್ನು ನಾವು ಏನೋ ಮಾತಾಡಬಹುದು, ಅದ್ರ ಬಗ್ಗೆ ಪ್ರಶ್ನೆಯೂ ಮಾಡಬಹುದು.
1: ಸರ್, ಈಗ ನಿಮ್ಮ ನಿರಾಕರಣೆ ಈ ಒಂದು ಕಥಾ ಸಂಕಲನವನ್ನು ಹೊರತುಪಡಿಸಿ ಸ್ತ್ರೀಗೆ ಸಂಬಂಧಪಟ್ಟಂತೆ ಸ್ತ್ರೀಯನ್ನ ಪ್ರಧಾನವಾಗಿ ಮಾಡಿ ಈ ಒಂದು ನಿರಾಕರಣೆ ಅನ್ನುವಂಥ ಒಂದು ಕಥಾ ಸಂಕಲನವನ್ನ ಬರೆದಿದ್ದೀರಾ, ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ರೀತಿಯ ಕಥೆಗಳನ್ನು ಬರೀತೀರಾ ಸರ್?
0: ಇನ್ನೊಂದು ಸಂಕಲನ ಮತ್ತದೇ ಮಳೆ ಮತ್ತದೇ ನೆನಪು ಅಂತ ಹೇಳಿ ಅದ್ರಾಗ ಇಲ್ಲಿ ತನಕ ಬರೆದ ಎಲ್ಲ ಪ್ರೇಮ ಕಥೆಗಳನ್ನ ಒಟ್ಟುಗೂಡಿಸಿ ಪ್ರೇಮ ಕಥೆಗಳು ಅಂತ ಹೇಳಿ ಮಾಡಿದ್ದು. ಅದನ್ನು ಬಿಟ್ಟು ಮತ್ತೊಂದು ತಿದಿಯ ತುದಿಗೆ ಬೆಂಕಿಯ ಉಗುಳು ಅಂತ ಹೇಳಿ ಟೈಟಲ್ ಕೊಟ್ಟು ಬರೆದ ಸಂಕಲನ. ಅದರೊಳಗೆ ಸಾಮಾಜಿಕದ ಕಥೆಗಳು, ಸಾಮಾಜಿಕವಾಗಿ ಇರುವಂತ ವಿಷಯನ ಇಟ್ಕೊಂಡು ಬರೆದಿದ್ದು. ಈ ತರ ಇಲ್ಲಿ ತನಕ ಬರ್ದೇನೆ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸರ್, ಈಗ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಥಾ ಸಂಕಲನವನ್ನ ಬರೀತೀರಾ ಅಂತ ಹೇಳ್ತೀರಾ, ಯಾವ ರೀತಿ ಸರ್, ಯಾವ ರೀತಿ ಒಂದು ಸಾಮಾಜಿಕ ಕಳಕಳಿ ಇದೆ ಆ ಒಂದು ಪುಸ್ತಕದಲ್ಲಿ ಅಂತ?
2: ಸಾಮಾಜಿಕ ಅಂತಂದ್ರೆ ಈಗ ಇದು ಕತೆ ಒಳಗೆ ಬರುವುದು ಒಂದು ಕತೆ ಉದೋ ಉದೋ ಅಂತ ಹೇಳಿ, ಅದರಲ್ಲಿ ಇಬ್ಬರು ಗಂಡ ಹೆಂಡತಿ, ಆಕೆ ಮೈ ಒಳಗೆ ಯಲ್ಲಮ್ಮ ದೇವಿ ಬರ್ತಾಳು ಅಂತ ಹೇಳಿ ಗೊತ್ತಾದ್ಮೇಲೆ ಅವರಿಬ್ಬರ ನಡುವೆ, ಗಂಡ ಹೆಂಡತಿ ನಡುವಿನ ಒಂದು ಸಂಬಂಧ ಯಾವ ಥರ ಆತು. ಈಗ ನಮಗಿಲ್ಲೇ ಯಾವುದು ಅಪ್ರಸ್ತುತ ಅಂತಂದ್ರೆ ಆ ದೇವಿ ಬರ್ತಾಳು ನಿಜವಾಗ್ಲೂ ಬರ್ತಾಳು ಇಲ್ಲೋ ಅನ್ನೋದು ಅಲ್ಲಿ ಈಗ ನಮಗೆ ಮುಖ್ಯ ಆಗೋದೇ ಇಲ್ಲ. ಇಲ್ಲೇ ನಾನು ಕಥೆಯೊಳಗೆ ಬರೆದದ್ದು ಬರ್ತಾಳು ಅಂತೇಳಿ ಆದಮೇಲೆ ಅವರಿಬ್ಬರು

0: ನಡುವಿನ ಸಂಬಂಧ ಯಾವ ಥರ ಮುಂದುವರಿತು? ಸಾಮಾಜಿಕವಾಗಿ ಇಲ್ಲಿ ಹೇಳಬೇಕಂತಂದ್ರೆ, ಒಂದು ಸಮಾಜವನ್ನು ಅಲ್ಲಿ ಆಗುವಂಥ ಕೆಲವೊಂದು ಹೇರಾಪೇರಿ ಅವನ್ನ ನಾವು ಎತ್ತಿ ಹಿಡಿಬೇಕು ಹೆಂಗಂತಂದ್ರೆ, ಇಲ್ಲಿ ಒಂದು ಎರಡು ಲೈನ್ ನಾನು ಓದ್ಬಿಡ್ತೀನಿ. ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ನಿನ್ನ ಇರವು ಜಗಲಿ ಮ್ಯಾಲಷ್ಟ ತಾಯಿ, ನಮ್ಮ ಬದುಕಿನ್ಯಾಗ ನಿನಗ ತಾವು ಎಲ್ಲಿ ಐತಿ? ದೇವರು ಗುಡಿಯಾಗಿದ್ರನ ಚಂದ, ಮನ್ಯಾಗ ಗುಡಿಗಳು ಹುಟ್ಟಬಾರ್ದು. ದಿನ ತುಪ್ಪದ ದೀಪ ಹಚ್ತೀನಿ, ನೀ ಬರ್ಬ್ಯಾಡ ಹೋಗ್. ಆಕೆ ಬ್ಯಾಸರಾಗೆ ಈಗ ನಾವು ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ಸುಮ್ಮನೆ ಒಂದು ನವಾಸಿಕ್ರೆ ಸಾಕು, ಯಾರ್ಯಾರು ಏನೇನು ದುರುಪಯೋಗ ತಗೊಂಡು ದೇವರನ್ನ ಹೆಸರನ್ನ ಮುಂದೆ ಇಟ್ಕೊಂಡು ದುರುಪಯೋಗ ತಗೊಂಡು ಏನೇನು ಮಾಡುವಂಥ ಇಂಥ ದಿವಸೊಳಗೆ ಆ ಹೆಣ್ಮಗಳು ನೀನು ಗುಡಿಯಾಗಿದ್ದರನ್ನ ಚಂದ, ಮನೆಯೊಳಗೆ ಗುಡಿಗಳು ಹುಟ್ಟಬಾರ್ದು. ಅದಕ್ಕೆ ನಿನ್ನ ಜಾಗ ಎಲ್ಲಿ ಅಂತಂದ್ರೆ ಜಗಲಿ ಮೇಲೆ ಅಷ್ಟ. ಅದಕ್ಕೆ ದಿನ ನಿನಗೆ ತುಪ್ಪದ ದೀಪ ಹಚ್ತಾನೆ, ನೀ ನನ್ನ ಮೈ ಒಳಗೆ ಬರಬೇಡ ಹೋಗಂತೇಳಿ ಹಾಕಿ ದೇವರನ್ನು ತನ್ನ ನೀ ಬ್ಯಾಡ ಅಂತೇಳಿ ಹೇಳುವಂಥದ್ದು ಇದನ್ನು. ಅದರೊಂದಿಗೆ ಈಗಿನ ಕೆಲವೊಬ್ಬರು ದೇವರ ಹೆಸರಿನ ಇಟ್ಕೊಂಡು ಮಾಡುವಂಥ ಅನ್ಯಾಯ ಅಥವಾ ಏನೇನೋ ಮೋಸ ಅದನ್ನು ಇಲ್ಲಿ ಏನೋ ತೋರಿಸ್ಬೇಕಾಗಿತ್ತು ನನಗೆ. ಅದಕ್ಕಾಗಿ ಈ ಥರ ಒಂದು ಬರೆದ ಕತೆ ಅದು. ಇನ್ನು ಸಾಮಾಜಿಕವಾಗಿ ಹೇಳಬೇಕಂತಂದ್ರೆ, ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಈ ಕತೆ. ಇದೊಂದು ವೇಶ್ಯ ಕತೆ ಅದು. ಆಕೆಗೆ ಆಗುವಂಥ ಒಟ್ಟಾರೆ ಬೇಜಾರುಗಳನ್ನೆಲ್ಲ ಮುಂದಿಟ್ಕೊಂಡು ಅದು ಬರೆದಂಥ ಕತೆ ಅದು. ಕುದಿ ಆಕೆಯೊಳಗೆ ಇರುವಂಥ ಒಂದು ಕುದಿಯನ್ನು ಮುಂದಿಟ್ಕೊಂಡು ಬರೆದಂಥ ಕತೆ. ಅಲ್ಲಿ ಆಕೆ ಮೇಲೆ ದಿವಸ ನಡೆಯುವಂಥ ಒಂದು ಆಕೆ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವಂಥ ಅಂತ ಅದನ್ನೆಲ್ಲನೂ ನನಗೆ ಅದು ನಾವೆಲ್ಲ ಅಂದ್ಕೊಂತೀವಿ ಸಮಾಜದ ಒಂದು ಭಾಗ ವೇಶ್ಯರು ಇರದೇ ಇದ್ರೆ ಸಮಾಜದ ಸ್ವಾಸ್ಥ್ಯ ಕೆಡ್ತೈತಿ, ಅದಕ್ಕಾಗಿ ವೇಶ್ಯಾವೃತ್ತಿ ಅನ್ನೋದು ಒಂದು ಇರಬೇಕು. ಇದು ಒಂದು ಸಮಾಜದ ನಮ್ಮ ಸಮಾಜದ ಒಂದು ವಾದ. ಇದು ಸಮಾಜ ಸುಸೂತ್ರವಾಗಿ ನಡಿಬೇಕಂತಂದ್ರೆ ಅದೊಂದು ವರ್ಗ ಇರಬೇಕು ಅಂತ ಅನ್ನೋದು. ಅದು ಸರಿ ಇರಲಿ, ಅದನ್ನು ಅದೊಂದು ಅದು ಇರಬೇಕು ಇರಬಾರ್ದು ಅನ್ನೋದ್ರ ವಿಷಯ ಇದರೊಳಗೆ ಇಲ್ಲ, ಅದು ಇಲ್ಲಿ ಪ್ರಸ್ತುತನೂ ಅಲ್ಲ. ಆದರೆ ನನಗೆ ಇಲ್ಲಿ ಈ ಕತೆ ಮುಖಾಂತರ ಏನು ಹೇಳಬೇಕಾಗಿತ್ತು ಅಂತಂದರೆ, ಆಕೆಯ ಕುದಿ ಎಷ್ಟರ ಮಟ್ಟಿಗೆ ನಾವು ಕಾಣೋದಕ್ಕೆ ಸಾಧ್ಯ? ಒಂದು ಲೈನ್ ಹೇಳ್ತೇನೆ ನಿಮಗೆ. ಮಾಂಸದ ಹಸಿವಿನವನಿಗೆ ಎದೆ ಹಾಲು ಕುಡಿಸಿ ಹೊಟ್ಟೆ ತುಂಬಿಸಲಾಗುವುದೇನು? ಪಕ್ಕದ ಕೊನೆಯಿಂದ ಹಸಿದ ಮಗುವಿನ ಅಳುವಿಗೆ ನನ್ನೆದೆಯಿಂದ ತೊಟ್ಟಿಕ್ಕುವ ಮೊಲೆ ಹಾಲನ್ನು ಅದ್ಯಾವುದೋ ಜನುಮದ ಸೇಡು ತೀರಿಸಿಕೊಳ್ಳುವವನಂತೆ ಚಪ್ಪರಿಸಿ ಕುಡಿಯುತ್ತ ಹೊಟ್ಟೆ ತುಂಬಿಸಿಕೊಳ್ಳುವವನ ಜೀವ ತನ್ನಗಿರಲೆಂದು ಹೇಗೆ ಹರಸಲಿ? ಇನ್ನು ನಿಜವಾಗ್ಲೂ ಈ ಘಟನೆಯನ್ನು ಅಲ್ಲಿ ಆ ಸಾಲುಗಳು ಆಗಿಸಿ ಬರೆಯುವಾಗ ನಾನು ಬೆವರನ್ನು ನಿಜವಾಗ್ಲು ಆ ಥರ ಕುಸಿದು ಹೋಗಿದ್ದೀನಿ ನಾನು. ಕಣ್ಣು ಮುಂದೆ ನಾವು ಒಂದು ಘಟನೆ ತೊಗೊಳ್ಳೋನು, ಹಾಕಿದ ಒಂದು ಮಗು ಪಕ್ಕದ ಕೊನೆ ಒಳಗೆ ಅಳ್ತಿರ್ತೈತಿ, ಅದಕ್ಕೆ ಹಸು ಆಗಿರ್ತೈತಿ, ಇಲ್ಲೇ ಆ ಒಬ್ಬ ಯಾರೋ ಗಿರಾಕಿ ಬಂದಿರ್ತಾನು. ಆ ಮಗುವಿನ ಅಳುಗೆ ಈ ತಾಯಿ ಎದೆಯೊಳಗೆ ಉಕ್ಕುವಂಥ ಹಾಲನ್ನು ಆ ಗಿರಾಕೆ ಹಪ ಹಪೆಯಿಂದ ಕುಡಿಯೋದನ್ನು ಅಲ್ಲಿ ಆಕೆ ದುಡ್ಡು ತೊಗೊಂಡು ಅವನ ಜೊತೆ ಮಲಗಿರ್ತಾಳು. ಅಲ್ಲಿ ಆ ಘಟನೆ, ಆ ಮಗು, ಆ ಅಳು, ಆ ಹಾಲು ಆಕೆ ಯಾರಿಗೆ ಮೋರೆ ಇಡಬೇಕಾಕೆ? ಅದು ಭಾವು ನನ್ನನ್ನು ಅತಿ ಭಾವುಕಗೊಳಿಸಿದಂಥ ಒಂದು ಸನ್ನಿವೇಶ ಅದ. ಇಂಥದ್ದೊಂದು ಕುದಿ ಆಕೆ ಒಳಗೆ ಇದ್ದಾಗ ಆಕೆ ಮತ್ತೆ ಯಾವ ಥರ ವಿಚಿತ್ರವಾದ ಮಾತುಗಳನ್ನು ಹೇಳ್ತಾಳು ಅಂತಂದ್ರೆ, ಇಲ್ಲಿ ಬರೋರು ಎಲ್ಲ ಸಂಭಾವಿತರನ್ನ, ನಮ್ಮ ಕಡೆ ಬರೋರು ಎಲ್ಲರೂ ಸಂಭಾವಿತರ, ಅಬರುಗೆ ಅಂಜುವವರೇ, ಅಬರುಗೆ ಅಂಜುವವರನ್ನ. ಆದರೂ ಇಲ್ಲಿ ಹೆಂಗೆ ಬರ್ತಾರಂತಂದ್ರೆ, ಇಲ್ಲ ಈ ಒಟ್ಟಾರೆ ಕಥೆಯೊಳಗೆ ನಾವು ಕಾಣೋದೇನಂತಂದ್ರೆ, ಆಕೆ ಒಳಗಿನ ಆ ಕುದಿ ಆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಮುಟ್ಟಿ ಆದಮೇಲೂ ನಾವು ನೀರು ಕುದಿಸ್ತಿರ್ತೀವಿ, ಅದೊಂದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಯ್ತು, ಇನ್ನು ಅದು ಮತ್ತೆ ಕುದಿಯೋದಿಲ್ಲ ಅಂತೇಳಿ ಸೈನ್ಸ್ ಏನು ನಾವು ಸೈನ್ಸ್ ಒಳಗೆ ಹೇಳ್ತೀವಿ. ಆ ಬಾಯ್ಲಿಂಗ್ ಪಾಯಿಂಟನ್ನು ದಾಟಿ ಅವಳೊಳಗೆ ಇರುವಂಥ ಆ ಕುದಿಯನ್ನು ಈ ಸಮಾಜಕ್ಕೆ ನನಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಅನ್ನೋ ಕಥೆಯನ್ನು ಅದರೊಳಗೆ ವಿಶೇಷವಾಗಿ ಬರೆದದ್ದು. ಅದಾದಮೇಲೆ ಒಂದು ತಂದೆ ಮಗನ ಸಂಬಂಧ ಕುರಿತು ಮುಕ್ತಿ ಅನ್ನೋ ಒಂದು ಕತೆ ಬರೆದ್ನಿ. ಅದರೊಳಗೆ ತಂದೆ ವಯಸ್ಸಾದ್ಮೇಲೆ ಅವನನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದಕ್ಕೆ ಅವನು ವಾಪಸ್ ಮಗಂದ ಸಹವಾಸ ಸಾಕ ಅಂತೇಳಿ ಕಾಶಿಗೆ ಹೋಗ್ತಾನಲ್ಲಿ. ಅಲ್ಲಿ ಕಾಶಿ ಒಳಗೆ ನಡೆಯುವಂಥ ಅವನ ಅಂತ ಅವನು ಒಳಗಿನ ಇಲ್ಲಿ ತನಕ ಆಗಿದ್ದ ಸರಿನೂ ಒಂದು ಒಂದು ಒಂದು ಗೊಂದಲ, ಆಮೇಲೆ ತನ್ನನ್ನು ತಾನ ಸ್ಪಷ್ಟವಾಗಿ ಕಾಣುವಂಥ ಒಂದು ಪ್ರಯತ್ನ. ಅಲ್ಲಿ ಹರಿಶ್ಚಂದ್ರ ಘಾಟ್ ಒಳಗೆ ಉರಿಯುವಂಥ ಹೆನನ ನೋಡಿಕೊಂಡ, ಅಲ್ಲಿ ಅವಂಗೆ ಅನ್ನಿಸುವಂಥದ್ದ ಅನಿಸಿಕೆ, ಆಮೇಲೆ ಆ ಗಂಗಾ ನದಿ ಅವನ ಮೇಲೆ ಮಾಡುವಂಥ ಪರಿಣಾಮ, ಅಲ್ಲಿ ವಾರಣಾಸಿ ಒಳಗೆ ಸಾಯಲೇಬೇಕು ಅಂಥೇಳಿ 8 ದಿವಸ ಬಾಡಿಗೆ ಹಿಡಿದ ಮುಕ್ತಿ ಭವನ ಅನ್ನು ಅಲ್ಲಿ ಹೋಗಿ ಸಾಯುವವರ ಮನಸ್ಥಿತಿ, ಇವನ್ನೆಲ್ಲ ಇದೊಂದು ಇದನ್ನೆಲ್ಲನೂ ಆ ಕಥೆಯೊಳಗೆ ನಾವು ನೋಡ್ತೀವಿ. ಒಬ್ಬ ಮನುಷ್ಯ ನನ್ನ ಕಥೆಯೊಳಗಿನ ಪಾತ್ರಗಳನ್ನು ನಾನು ಇಲ್ಲಿ ತನಕನೂ ಗೆಲ್ಲಿಸೋದಕ್ಕನ್ನು ನಾನು ಪ್ರಯತ್ನ ಮಾಡಿದ್ದನ್ನು ನಾನು ಎಲ್ಲ ಕಥೆಯೊಳಗನ್ನು ಓದಿದವರು ಕಾಣಬಹುದು. ಅದು ಎಲ್ಲಿ ತನಕ ಅಂತಂದ್ರೆ ಮುಕ್ತಿ ಕಥೆಯೊಳಗೆ ಬರುವ ಒಂದು 2 ಸಾಲು ಗಂಗೆ, ಅವನು ಗಂಗೆ ನದಿ ಗಂಗಾ ನದಿ ದಂಡೆ ಮೇಲೆ ಕುಂತ ಅವನ ಒಳಗೆ ಬರುವಂಥ ಒಂದು ಆಲೋಚನೆ. ಗಂಗೆಯಲ್ಲಿ ಮುಳುಗೆದ್ದರೆ ಇಡೀ ಜನ್ಮದ ಪಾಪಗಳು ಕಳೆದು ಹೋಗುತ್ತವಂತೆ. ಅದು ಯಾಕೋ ನನ್ನ ಇಡೀ ಜನ್ಮದ ಕೊಳೆಯನ್ನು ಗಂಗೆಯಲ್ಲಿ ಬಿಟ್ಟು ಗಂಗೆಯನ್ನು ಮಲಿನಗೊಳಿಸುವ ಮನಸ್ಸಾಗುವುದಿಲ್ಲ. ನನ್ನ ಎಲ್ಲ ಪಾಪಗಳು ನನ್ನೊಂದಿಗೆ ಉಳಿದುಕೊಳ್ಳಲಿ, ಇಲ್ಲದೆ ಹೋದರೆ ಇಲ್ಲಿಯವರೆಗೆ ನಾನು ಬದುಕಿದ ಬದುಕನ್ನೇ ಅಲ್ಲಗಳೆದಂತೆ ಅನ್ನುವ ತರ್ಕ ಹುಟ್ಟಿ ದೂರದಲ್ಲಿ ಸುಟ್ಟು ಹೋಗುತ್ತಿರುವ ಹೆನವೊಂದನ್ನು ಇಬ್ಬಂದಿಗೀಡಾಗಿ ದಿಟ್ಟಿಸತೊಡಗುತ್ತೇನೆ. ಅದು ನನ್ನದೇ ಹೆನವೆನ್ನುವ ಹಾಗೆ ಈ ತರ ಒಂದು ಆಂತರ್ಯವನ್ನು ಬಗೆದು ನೋಡಿಕೊಳ್ಳುವಂತ ಪ್ರಯತ್ನವನ್ನು ನಾನು ನನ್ನ ಕಥೆಗಳ ಪಾತ್ರಗಳ ಮುಖಾಂತರ ನಾನು ಮಾಡ್ತಿರ್ತೇನೆ. ನಾನು ಅದೇ ಥರ ಮದುವೆ ಅವಳನ್ನು ಕಥೆಯೊಳಗೆ ಸಾಮಾಜಿಕದ ಕಳಕಳಿ ಅಂತಂದ್ರೆ ಮಾತು ಬಂದರೆ ಅವಳನ್ನು ಒಂದು ಕಥೆಯೊಳಗೆ ಬರುವಂಥದ್ದು ಯಾವುದು ಅಂತಂದ್ರೆ ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವೆಗೂ ಬಾಳು ಕೊಟ್ಟಂತಾಗಲಿಲ್ಲ. ಅವಾಗ ಸ್ವಾತಂತ್ರ್ಯ ಕಾಲೊಳಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುವಂಥ ಕಾಲೊಳಗೆ ಸತಿ ಸಹಗಮನ ಪದ್ಧತಿಯನ್ನು ನಿಲ್ಲಿಸಿದರು. ಅಲ್ಲಿ ತನಕನೂ ಆ ವಿಧವೆ ಗಂಡನ ಜೊತೆನೇ ಸತಿ ಅಂತನ್ನೋ ಹೆಸರೊಳಗೆ ಸಹಗಮನ ಮಾಡಿಸ್ತಿದ್ರು. ಅದಕ್ಕೆ ಅದಕ್ಕೆ ಅವರ ಒಂದು ಕಾರಣನೂ ಕೊಟ್ಕೊತಿದ್ರು. ಅದರ ನಂತರ ಸಮಾಜದ ಸುಧಾರಣೆ ಅನ್ನೋ ಹೆಡ್ಡಿಂಗ್ ಒಳಗೆ ಇದು ಸಮಾಜಕ್ಕೆ ಬಾಧಕ ಅಂಥೇಳಿ ಇದನ್ನು ಈ ಪದ್ಧತಿಯನ್ನು ನಿಲ್ಲಿಸಿದರು, ಸತಿ ಸಹಗಮನ ಪದ್ಧತಿ. ಆದರೆ ನಾನು ಇವತ್ತಿಗೂ ಏನು ಹೇಳ್ತೀನಿ ಅಂತಂದರೆ ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವಿಗೂ ಬಾಳು ಕೊಟ್ಟಂತಾಗಲಿಲ್ಲ. ಇದನ್ನು ಪ್ರತಿನಿಧಿಸುವಂಥ ಕಥೆ ಅವಳು. ಈ ಥರ ನನಗೆ ಅನಿಸಿದ್ದನ್ನು ಯಾವುದೋ ಒಂದು ಕಾಡಿದ ಸಮಾಜದ ಯಾವುದೋ ಒಂದು ಪದ್ಧತಿನೋ ಇನ್ನೊಂದು ಏನೋ ಅದೇ ಕಾಡಿ ಕಾಡಿ ಕಾಡಿ ಬರೆಸ್ಕೊಂಡಂಥ ಕಥೆಗಳನ್ನು ಮಾತ್ರ ನಾನು ಬರೆದದ್ದು. ಹಂಗೆ ನೋಡಿದರೆ ನನಗೆ ಕತೆ 30 ವರ್ಷ ಒಳಗೆ ನಾ ಬರೆದದ್ದು ಈ 3 ಸಂಕಲನಗಳು ಮಾತ್ರ. ಇಲ್ಲಿ ತನಕ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಈ ಸಲ 3 ಕಥಾ ಸಂಕಲನ ಮಾಡಿನಿ, ಇನ್ನೇನವು ಬಿಡುಗಡೆ ಆಗಬೇಕು.
1: ಸರ್, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನ ಆಗಿರ್ಬೋದು ಅಥವಾ ತಿಥಿಯ ತುದಿಯ ಬೆಂಕಿಯ ಉಗುಳು ಆಗಿರ್ಬೋದು, ಇದರಲ್ಲಿ ನೋಡ್ತಾ ಹೋದ್ರೆ ಸ್ತ್ರೀಗೆ ಒಂದು ರೀತಿಯಲ್ಲಿ ನೀವು ಅವಳಿಗೆ ಸ್ತ್ರೀಯ ಶೋಷಣೆಯ ವಿರುದ್ಧ ಧ್ವನಿಯನ್ನ ಎತ್ತ ಹೋಗ್ತೀರಾ, ಹಾಗೆ ಸ್ತ್ರೀಗೆ ನ್ಯಾಯವನ್ನ ಒದಗಿಸಲು ತಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ ಅನ್ನೋದು ನಿಮ್ಮ ಈ ಕಥೆಗಳನ್ನ ಓದ್ತಾ ಹೋದ್ರೆ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗೇನೆ ಸಾಮಾಜಿಕವಾದಂತಹ ಕಳಕಳಿನೂ ಹಾಗೇನೆ ಅಷ್ಟೇ ಎದ್ದು ಕಂಡು ಬರುತ್ತೆ. ಮತ್ತೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಕಥೆಗಳನ್ನ ಬರೀತೀರಾ ಸರ್?
0: ಇನ್ನು 3ನೇ ಪ್ರಕಾರದ ಅಂತಂದ್ರೆ ಪ್ರೇಮ ಕಥೆಗಳನ್ನು ಅಂತೇಳಿ ನಾನು ಮೊದಲು ಅದನ್ನ ಒಂದು ಸಂಕಲನ, ಅದರೊಳಗೆ ಎಲ್ಲ ಇಲ್ಲಿ ತನಕ ಬರೆದ ಎಲ್ಲ ಪ್ರೇಮ ಕಥೆಗಳನ್ನು ಬರೆದದ್ದು. ಅವು ಎಲ್ಲ ಥರ ಒಂದು ಸ್ವಲ್ಪ ಭಿನ್ನವಾಗಿರ್ಬೋದು, ಆದರೆ ಪ್ರೇಮ ಕಥೆಗಳು ಅಂತೇಳಿ ನಾವೆಲ್ಲ ಓದಿರ್ತೀವಿ, ಸಿನಿಮಾನು ನೋಡಿರ್ತೀವಿ ರೀ ಆ ಥರದ. ಅವನು ಅವಳು ಅವರಿಬ್ಬರ ನಡುವಿನ ಪ್ರೇಮ, ಅವರಿಬ್ಬರನ್ನ ಅಗಲಿಕೆ, ಆ ವಿರಹ, ಅವರ ಒಬ್ಬರದ ಅಬ್ಸೆನ್ಸ್ ಒಳಗೆ ಇನ್ನೊಬ್ಬರು ಪಟ್ಕೊಳ್ಳುವಂಥ, ಅವ್ರು ಬೇಕಾ ಅನ್ನುವಂಥ ಒಂದು ಹಿಡಿತ, ಇಂಥವನ್ನೆಲ್ಲನೂ ನಾನು ನನ್ನ ಆ ಪ್ರೇಮ ಕಥೆಗಳು ಅಲ್ಲಿ ನಾನು ಬರೆದದ್ದು. ಅಲ್ಲಿ ಆದ್ರೂ ಅಷ್ಟೇ, ಈ ಪ್ರೇಮ ಕಥೆಗಳು ಅಂತಂದರೆ ಇಬ್ಬರು ಯಾಕೆ ಅವ್ರಿಗೆ ಮದುವೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತೊಂದು ಅವರಿಬ್ಬರು ಮದುವೆ ಆದ್ರೂ ಅವರಿಬ್ಬರು ಇನ್ನೂ ತನಕ ಮತ್ತೆ ಯಾಕೆ ಒಬ್ಬರನ್ನ ಇನ್ನೊಬ್ಬರು ನೆನಪಿಸ್ಕೊಂತನ ಉಳಿದ ಜೀವನ ಕಳೀತಾರೋ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ಅಲ್ಲೆಲ್ಲಿ ಸೃಷ್ಟಿ ಮಾಡಿ ಬರೆದಿದ್ದಂತ ಅವನು.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಏನು ಅಂತ?
0: ಇನ್ನು ಈ 3 ಪುಸ್ತಕಗಳು ಬಿಡುಗಡೆ ಆದ ನಂತರ ಮುಂದೆ 25ನೇ ಇಸವಿ ಒಳಗೆ ಒಂದು ಗಜಲ್ 2 ಸಂಕಲನ ತರಬೇಕು ಅಂತೇಳಿ. ಈಗಾಗಲೇ ಸುಮಾರು 200-ಷ್ಟು ಗಜಲ್ಗಳನ್ನು ನಾನು ಫೇಸ್ಬುಕ್ ಒಳಗೆ ಹಾಕೊಂತ ಇದ್ನಿ. ಇನ್ನು ಅವನ್ನೆಲ್ಲ ಇನ್ನೊಂದು ಸರ್ತಿ ತಿದ್ದುಪಡಿ ಮಾಡಿ ಅವಕ್ಕೆ ಒಂದು ವಿಶೇಷವಾದ ಹೊಳಪನ್ನು ಕೊಟ್ಟು ಗಜಲ್ 2 ಸಂಕಲನ ತರಬೇಕು ಅಂತ ಅನ್ನೋದು.
1: ಸರ್, ಈಗ ಕಾರ್ಯಕ್ರಮದಲ್ಲಿ ಈಗ ನಾನು ಬರೀಬೇಕು ಅನ್ನೋರಿಗೆ, ಆಸಕ್ತಿ ಉಳ್ಳವರಿಗೆ ತಾವು ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಬರಿಬೇಕು ಅನ್ನೋರಿಗೆ ಏನು ಹೇಳಬೇಕು ಅಂತಂದ್ರೆ ಮೊದಲನೇದು ಓದಬೇಕು. ನನಗೆ ಈಗ ಇತ್ತಿತ್ತಲಾಗೆ ಏನು ಬರೀಬೇಕು ಅಂತ ಅನ್ನಿಸ್ತಿಲ್ಲ. ಯಾಕಂತಂದ್ರೆ ಈ ಇವತ್ತಿನ ತನಕನು ಮಾರ್ಕೆಟ್ ಒಳಗೆ ಬಂದಂಥ ಅಥವಾ ಇಲ್ಲಿ ಈ ಹಿಂದೆ ನಮ್ಮ ರೈಟರ್ಸ್ ಅಂತ ಯಾರ್ಯಾರಿದ್ರು ಅವ್ರದೆಲ್ಲ ಕಥೆಗಳ ಪುಸ್ತಕಗಳನ್ನು ಓದಿ ಓದಿ ಓದಿ ಚಿತ್ತಾಲ ಅನಂತಮೂರ್ತಿ ಭೈರಪ್ಪ ಕುವೆಂಪು ಅವ್ರು ಒಂದೊಂದು ಸರ್ತಿ ಅಲ್ಲ ಎರಡೆರಡು ಸರ್ತಿ ಮೂರು ಸರ್ತಿ ಓದಿ ಆದಮೇಲೆ ನಮಗೆ ಏನು ಅನ್ಸಕ್ಕೆ ಶುರು ಆಗ್ತದೆ ಅಂತಂದ್ರೆ ಇನ್ನು ನಾವು ಬರೆಯೋದು ಏನೂ ಉಳಿದಿಲ್ಲ. ಇವತ್ತಿನ ದಿವಸ ಒಳಗೆ ನಾ ಹೇಳಬೇಕು ಅಂತಂದ್ರೆ ನಾಲ್ಕು ಪುಸ್ತಕ ಓದಿರೋದಿಲ್ಲ ಬರೆಯೋದಕ್ಕನ ಓಡಾಡ್ತಿರ್ತಾರೆ ಜನ. ನಾನು ಏನೋ ಬರೆದದ್ದನ್ನು ಬುಕ್ ಮಾಡಬೇಕು, ತೋರಿಸ್ಬೇಕು, ಅಲ್ಲೇ ಒಂದು ಫಂಕ್ಷನ್ ಮಾಡಬೇಕು, ಹೆಸರು ಮಾಡ್ಕೋಬೇಕು. ಅವ್ರಿಗೆಲ್ಲನೂ ಕೇಳಿದರೆ ಅವ್ರು ಓದಿದ್ದು ಭೈರಪ್ಪ ಓದೇ ಇಲ್ಲ, ಅವು ಇನ್ನು ಯಾವುದು ಯಶವಂತ ಚಿತ್ತಾಲದ ಶಿಕಾರಿ ಓದೇ ಇಲ್ಲ, ಅನಂತಮೂರ್ತಿ ಸಂಸ್ಕಾರ ಓದೇ ಇಲ್ಲ, ಮತ್ತು ಇವ್ರು ನೀವು ಏನು ಬರೆಯೋಕ್ಕೆ ಶುರು ಮಾಡ್ತೀರಿ ಅಂಥವ್ರಿಗೆ ಅವನ್ನೆಲ್ಲ ಓದಿಲ್ಲ ಅಂತಂದ್ರೆ ನೀವೇನು ಬರೀತೀರಿ? ಅದಕ್ಕೆ ಈ ಬರಿಬೇಕನ್ನೋದು ಇವತ್ತಿನ ತಲೆಮಾರಿನ ಹುಡುಗರಿಗೆ ತಲೆಯೊಳಗೆ ಎಷ್ಟು ಹೊಕ್ಕೊಂಡು ಬಿಟ್ಟೈತೆ ಅಂತಂದರೆ ಏನಾದರೂ ಮಾಡಿ ಪಾಪ್ಯುಲರ್ ಆಗಬೇಕು, ಏನೋ ಒಂದು ಬರೆಯೋದು. ಆದರೆ ಅವ್ರು ಬರೆದಿದ್ರೊಳಗೆ ಸತ್ವ ಇರೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಏನು ಹೇಳಬೇಕಂದ್ರೆ ಓದ್ಕೊಂತ ಹೋಗ್ರಿ. ಆಮೇಲೆ ಬರೆಯೋದು ನಾವು ಉದ್ದೇಶಪೂರ್ವಕವಾಗಿ ಕುಂತು ಬರೆದ್ರೆ ಯಾವುದು ಬರವಣಿಗೆ ಆಗೋದೇ ಇಲ್ಲ. ಅದು ಬರವಣಿಗೆ ಅನ್ನೋದು ಘಟಿಸ್ಬೇಕು, ಅದು ತನ್ನಷ್ಟಕ್ಕೆ ತಾನೇ ಅದು ಬರೆಸ್ಕೋಬೇಕು ನಮ್ಮ ಕಡೆಯಿಂದ್ರ. ಅಂದಾಗ ಮಾತ್ರ ಅದು ಬರೆದದ್ದು ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯ. ನಾವಾಗೆ ಕುಂತು ಏನೋ ಒಂದು ಬರೀತಾನೆ ಅಂತಂದ್ರೆ ಆ ಬರೆದಿದ್ರೊಳಗೆ ದಮ್ ಅನ್ನೋದು ಇರೋದೇ ಇಲ್ಲ. ಅದಕ್ಕಾಗಿ ಓದ್ರಿ ಓದ್ರಿ ಓದ್ರಿ. ಆಮೇಲೆ ಓದಿ ಆದಮೇಲೆ ನಿಮ್ಗೆ ಅನ್ನಿಸ್ತೈತಿ ನನಗೆ ನಾ ಏನು ಬರೆಯೋದನ್ನೇ ಇಲ್ಲ. ಆ ಒಂದು ಲೆವೆಲ್ ರೀಚ್ ಆಗೋ ತನಕನೂ ಓದಬೇಕು. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಘಟನೆ ಆಧಾರ ಇಟ್ಕೊಂಡು ಬರೆಯಕ್ಕೆ ಕುಂಡಿರ್ತೀವಿ ಅಂತಂದ್ರೆ ಅದು ಬರವಣಿಗೆನ ಅಲ್ಲ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಜೊತೆಗೆ ತಮ್ಮ ಬರವಣಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶಿರಗಾರ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049049 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು ಕೆ ಎಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ, ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು. ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿಯಿಂದ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ನಿಮಗೆ ಮತ್ತು ಎಲ್ಲ ಕೇಳುಗರಿಗೆ.
0: ಡಾಕ್ಟರ್ ಸರ್, ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ. ಬನ್ನಿ, ಚಿಕ್ಕ ಮಕ್ಕಳಲ್ಲಿ ಹೃದಯ ರೋಗ ಸಮಸ್ಯೆ ಯಾಕೆ ಆಗ್ತಾ ಇದೆ ಅದರ ಬಗ್ಗೆ ತಿಳಿಸಿ ಅಲ್ಲಿಂದ ಆರಂಭ ಮಾಡೋಣ ಪ್ಲೀಸ್.
1: ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹೃದಯ ರೋಗಗಳು ದೊಡ್ಡವರಿಗೆ ಮಾತ್ರ ಸೀಮಿತವಲ್ಲ. ಹುಟ್ಟಿದ ನವಜಾತ ಶಿಶು ಹಿಡ್ಕೊಂಡು ಅವರಿಗೆ ಶಾಲೆಯಲ್ಲಿ ಇರುವಂತ ಮಕ್ಕಳಾಗ್ಲಿ ಅಥವಾ ಜಸ್ಟ್ ಅಡೋಲಸೆಂಟ್ ಅಂತೀವಲ್ಲ, ಅರೌಂಡ್ 9 to 15 years, ಈ ಏಜ್ ಗ್ರೂಪ್ದಲ್ಲಿ ಕೂಡ ಹೃದಯ ರೋಗಗಳು ಕಂಡು ಬರ್ತಾ ಇದೆ. ಇದು ಮೋರ್ ಆಫ್ ಇನ್ಕ್ರೀಸ್ಡ್ ಇನ್ ಡಿಟೆಕ್ಷನ್ ರೇಟ್. ಅಂದ್ರೆ ಈ ರೋಗ ಈಗ ಹೊಸದಾಗಿ ಬಂದಿರುವಂತ ರೋಗ ಅಲ್ಲ, ಇದು ನಮ್ಗೆ ಗೊತ್ತಾಗ್ತಾ ಇದೆ. ಈ ರೋಗ 50 ವರ್ಷದಿಂದನೂ ಇತ್ತು, 100 ವರ್ಷದಿಂದೂ ಇತ್ತು. ಆದರೆ ಆವಾಗ ಈ ರೀತಿ ಫೆಸಿಲಿಟೀಸ್ ಎಲ್ಲ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರಾಗಲಿ, ಚಿಕ್ಕ ಮಕ್ಕಳ ತಜ್ಞರಾಗಲಿ, ಈಗ ಸ್ಮಾಲ್ ತಾಲೂಕಾ ಪ್ಲೇಸಸ್ದಲ್ಲಿ ಕೂಡ ಇದ್ದಾರೆ. ಅಲ್ಲಿ ಅವರು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡಿ ವಿದಿನ್ ಅ ಮ್ಯಾಟರ್ ಆಫ್ 1 week ಆಫ್ ಲೈಫ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ. ಸಸ್ಪೆಕ್ಟ್ ಮಾಡಿದ ಮೇಲೆ ಆ ಮಕ್ಕಳು ಹೈಯರ್ ಸೆಂಟರ್, ನಮ್ಮ KLE ಹಾಸ್ಪಿಟಲ್ ಥರ ಈ ರೀತಿ ಹೈಯರ್ ಸೆಂಟರ್ಗಳಲ್ಲಿ ಬಂದು we have got all the facilities illi, we can immediately diagnose, not only diagnose, ad diagnose maadi takshana adakke bekaguvanta medical management agli athwa cardiac cath lab nalli maaduvanta life saving procedure agirabodu ಅಥವಾ ಶಸ್ತ್ರಚಿಕಿತ್ಸೆ, ನಿಯೋನೆಟಲ್ ಆ್ಯಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಕೂಡ ಮಾಡಿ ಅದು ವಿ ಕ್ಯಾನ್ ಸೇವ್ ದೆಮ್, ಸಾಲ್ವೇಜ್ ಮಾಡಲಿಕ್ಕೆ ತುಂಬ ಅವಕಾಶಗಳಿವೆ. ಆ್ಯಂಡ್ ಈ ಒಂದು ಪ್ರೊಸೆಸ್ನಲ್ಲಿ ಜನರಿಗೆ ಏನು ಇನ್ಫಾರ್ಮೇಷನ್ ಹೋಗ್ತಾ ಇದೆ ಅಂದರೆ ಇನ್ಸಿಡೆನ್ಸು ತುಂಬ ಜಾಸ್ತಿ ಆಗಿದೆ ಅಥವಾ ಹೊಸದಾಗಿ ಬರ್ತಾ ಇದೆ. ಅದು ಒಂದು 10% ನಿಜವಾಗಿರ್ಬೋದು, ಬಟ್ 90% ಇದು ಮೋರ್ ಆಫ್ ಬೆಟರ್ ಫೆಸಿಲಿಟೀಸ್ ಆ್ಯಂಡ್ ಸ್ಕಿಲ್ಡ್ ಪೀಪಲ್ ಅವೈಲೇಬಲ್. ಸೊ ವಿ ಆರ್ ಪಿಕಿಂಗ್ ಅಪ್ ದೀಸ್ ಕೇಸಸ್ ಅಟ್ ದ ರೈಟ್ ಟೈಮ್ ಅಂಡ್ ಅವ್ರಿಗೆ ವಿ ಆರ್ ಗಿವಿಂಗ್ ದಮ್ ದ ಕರೆಕ್ಟ್ ಟ್ರೀಟ್ಮೆಂಟ್ ಆಸ್ ವೆಲ್.
0: ಉತ್ತಮವಾಗಿ ಹೇಳಿದ್ರಿ ಸರ್. ಅಂತ ಸಂದರ್ಭದಲ್ಲಿ ಈಗ ಹೃದಯ ರೋಗ ಮಕ್ಕಳಲ್ಲಿ ಎಸ್ಪೆಷಲಿ ಅದರ ಕಾರಣಗಳು ಅದರ ಬಗ್ಗೆ ತಿಳಿಸಿ.
1: ಇವು ಕಾರಣಗಳು ಮುಖ್ಯವಾಗಿ ಕಾರಣಗಳು ಅಂದ್ರೆ ಜನ್ಮದಿಂದ ಬರುವಂತ ತೊಂದರೆಗಳು, ಅಂದ್ರೆ ಅವಕ್ಕೆ ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತೀವಿ. ಕಂಜನೈಟಲ್ ಡಿಫೆಕ್ಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಫ್ರೀಕ್ವೆಂಟ್ಲಿ ಸಿಗುತ್ತೆ ಅಂತ ನೀವು ನಮ್ಗೆ ಕೇಳಿದ್ರೆ, ಅಪ್ರಾಕ್ಸಿಮೇಟ್ಲಿ 1,000 ನ್ಯೂ ಬೋರ್ನ್ಸ್ ಹುಟ್ಟಿದ್ರೆ ಅದರಲ್ಲಿ 8-10% ಮಕ್ಕಳು ಈ ರೀತಿ ತೊಂದರೆ ಇರುತ್ತದೆ. ಇವರಿಗೆ ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತಾರೆ. ಅದರಲ್ಲಿ ವಾಸ್ಟ್ ಮೆಜಾರಿಟಿ ಅರೌಂಡ್ 70% ಮೇಜರ್ ಪ್ರಾಬ್ಲಮ್ ಇರಲ್ಲ, ಆದರೂ 30% ಬೇಬೀಸ್ಗೆ ಮೇಜರ್ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಈಗ ನೀವು ಜಸ್ಟ್ 1,000 ಅಂತ ನಾ ಹೇಳಿದೆ, ಬಟ್ ಇಫ್ ಯು ಟೇಕ್ ದ ಕ್ರೂಡ್ ಬರ್ತ್ ರೇಟ್ ಆಫ್ ಇಂಡಿಯಾ, ಅಪ್ರಾಕ್ಸಿಮೇಟ್ಲಿ 3.5 lakh ಬೇಬೀಸ್ ಆರ್ ಬಾರ್ನ್ ವಿತ್ ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಆಲ್ ಅಕ್ರಾಸ್ ಇಂಡಿಯಾ ಸೊ ಪರ್ ಇಯರ್. ಸೊ ಈ 3.5 ಅರೌಂಡ್ 80,000 to 90,000 ಬೇಬೀಸ್ಗೆ ಪರ್ ಇಯರ್ ಇಮಿಡಿಯೇಟ್ಲಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅವ್ರ ಲೈಫ್ನ ಸೇವ್ ಮಾಡುವಂತ ಇದೊಂದು ಡೇಟಾ ಇದೆ, ನ್ಯಾಷನಲ್ ಡೇಟಾ ಇದು. ಇದು ಲೇಟೆಸ್ಟ್ 2024 ಸೆನ್ಸಸ್ ಪ್ರಕಾರ ನಮ್ಮಲ್ಲಿ ಕಾನ್ಫರೆನ್ಸ್ನಲ್ಲಿ ಪಬ್ಲಿಷ್ ಆಗಿರುವಂಥ ಡೇಟಾ. ಸೊ ಅಂಥ ಫೆಸಿಲಿಟೀಸು ಈ ಥರ ನ್ಯೂಬಾರ್ನ್ ಕಾರ್ಡಿಯಾಕ್ ಸರ್ಜರಿ ಆಗಲಿ, ನ್ಯೂಬಾರ್ನ್ ಪ್ರೊಸೀಜರ್, ನಿಯೋನೆಟಲ್ ಕ್ಯಾತ್ ಲ್ಯಾಬ್ ಪ್ರೊಸೀಜರ್ ಮಾಡುವಂಥ ಆಲ್ ಓವರ್ ಇಂಡಿಯಾ ಸೆಂಟರ್ಸ್ನು ತುಂಬ ಕಮ್ಮಿ. ಅದರಲ್ಲಿ ನಮ್ಮದು KLE ಹಾಸ್ಪಿಟಲು ವಿ ಆರ್ ಒನ್ ಆಫ್ ದ ಪೈನಿಯರ್ಸ್ ಡೂಯಿಂಗ್ ಹಿಯರ್ ಇನ್ ನಾರ್ತ್ ಕರ್ನಾಟಕ. ನಾವು ಇದು ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಬಿಟ್ಟು ಮತ್ತೆ ಯಾವ ಥರ ಕಾರಣಗಳು ಇವೆ ಅಂತ ನೀವು ಕೇಳಿದರೆ, ಇನ್ಫೆಕ್ಷನ್ಸ್ ನೆಕ್ಸ್ಟ್ ಕಾಮನ್ನು, ಈ ಒಂದು ಕಾವಾಸಾಕಿ ಅಂತ ಒಂದು ಡಿಸೀಸ್ ಇದೆ, ಅಥವಾ ಇದು ಕೋವಿಡ್ ಆದಮೇಲೆ ಒಂದು ಮಿಸ್ಸಿ ಅಂತ ಒಂದು ಇನ್ಫೆಕ್ಷನ್ ಇತ್ತು, ಮಲ್ಟಿ ಇನ್ಫ್ಲಮೇಟರಿ ಸಿಸ್ಟಮಿಕ್ಕು, ಈಗೆಲ್ಲ ತುಂಬ ಕಮ್ಮಿಯಾಗಿದೆ, ಬಟ್ ಈ ಎಲ್ಲ ಒಂದು ಕಾಮನ್ನು. ಮತ್ತು ಇನ್ನೊಂದು ಭಾಳ ರೇರ್ ಟೈಪ್ ಆಫ್ ಡಿಸೀಸು ಲೈಕ್ ಬ್ಲಡ್ ಪ್ರೆಷರ್ನು ಇರ್ಬೋದು ಚಿಕ್ಕ ಮಕ್ಕಳಲ್ಲಿ. ಆ್ಯಂಡ್ ಈ ಅಡಲ್ಟ್ಸ್ನಲ್ಲಿ ಬರುವಂಥವು ಏನು ಬ್ಲಾಕ್ದು ಆಗುತ್ತವಲ್ಲ, ಕೊರೋನರಿ ಆರ್ಟ್ ಡಿಸೀಸ್, ಆ ಥರ ರೋಗ ಯಾವುವು ಯೂಶ್ವಲಿ ಚಿಕ್ಕ ಮಕ್ಕಳಲ್ಲಿ ಇರೋಲ್ಲ. ಸೊ ಅಟ್ ಲೀಸ್ಟ್ ಚಿಲ್ಡ್ರನ್ ಆರ್ ಸೇವ್ಡ್ ಫ್ರಮ್ ದ್ಯಾಟ್ ಅಪ್ ಟು ಅಟ್ ಲೀಸ್ಟ್ 15 to 18 years. ವೆರಿ ರೇರ್ಲಿ ಕೊರೋನರಿ ಆರ್ಟ್ ಡಿಸೀಸ್ ಆಲ್ಮೋಸ್ಟ್ ನಿಲ್ ಅನ್ಬೋದು.
0: ಡಾಕ್ಟರ್ ಸರ್ ಬಹಳ ವಿವರವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ಪ್ರಶ್ನೆ, ಮಕ್ಕಳಲ್ಲಿ ಹೃದಯ ರೋಗ ಇದೆ ಅಂತ ಏನಾದರೂ ಲಕ್ಷಣಗಳು, ಎನಿ ಸಿಂಪ್ಟಮ್ಸ್ ಅದರ ಬಗ್ಗೆ?
1: ಇದು ಒಂದು ಬಹಳ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಯಾಕಂದ್ರೆ ಅಡಲ್ಟ್ಸ್ನಲ್ಲಿ ಚೆಸ್ಟ್ ಪೇನ್ ಇದ್ರೆ ದೇ ಇಮಿಡಿಯೇಟ್ಲಿ ದೇ ವಿಲ್ ಡೈರೆಕ್ಟ್ ದೆಮ್ಸೆಲ್ಸ್ ಟು ಕಾರ್ಡಿಯಾಲಜಿಸ್ಟ್. ಈಗ ಚೆಸ್ಟ್ ಪೇನ್ ಆಯಿತು ಅಂದರೆ ಅದು ಹಾರ್ಟ್ದು ಇರಲಿ ಅಥವಾ ಇರದೇ ಇರಲಿ, ದೇ ವಿಲ್ ಫೈಂಡ್ ಎಮ್ ಬಿ ಬಿ ಎಸ್ ಡಾಕ್ಟರ್ ಅಲ್ಲ ಎಮ್ ಡಿ ಅಲ್ಲ ಡೈರೆಕ್ಟ್ ಡಿ ಎಮ್ ಆಗಿರುವಂಥ ಕಾರ್ಡಿಯಾಲಜಿಸ್ಟ್ ಕಡೆ ಹೋಗ್ತಾರೆ.
0: ಓಕೆ,
1: ಅದು ಕ್ಲಿಯರ್ ಕಟ್ ಇದೆ ಅಡಲ್ಟ್ಸ್ನಲ್ಲಿ. ಬಟ್ ಚಿಕ್ಕ ಮಕ್ಕಳಲ್ಲಿ ದ ಕನ್ಫ್ಯೂಸಿಂಗ್ ಪ್ಯಾಟರ್ನ್ ಏನಿದೆ ಅಂದರೆ ಹಾರ್ಟ್ ರೋಗ ಇರುವಂಥ ಸಿಂಪ್ಟಮ್ಸು ಅವು ಟಿಪಿಕಲ್ ಇರಲ್ಲ. ಅವು ಎಂತ ಚೆಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಫ್ರೀಕ್ವೆಂಟ್ಲಿ ಅವ್ರಿಗೆ ಪದೇ ಪದೇ ಕೆಮ್ಮು, ಕಫ ಆಗೋದು, ಎದೆ ತುಂಬೋದು, ಎದಿನಲ್ಲಿ ಸೌಂಡ್ ಬರೋದು, ಹಾಲು ಕುಡಿಲಿಕ್ಕೆ ಶಕ್ತಿ ಇಲ್ದಂಗಿರೋದು, ಅಥವಾ ಸ್ವಲ್ಪ ಹೊತ್ತು ಹಾಲು ಕುಡಿದು ಬಿಟ್ಟು ಬಿಟ್ಬಿಡ್ತದೆ ಮಗು. ಆಮೇಲೆ ತಾಯಿ ಹಾಲು ಕಮ್ಮಿ ಸೇವಿಸಿದರೆ ಅದಕ್ಕೆ ಎಕ್ಸ್ಟ್ರಾ ಸ್ವೆಟಿಂಗ್ ಅದು ಆಗಿ ಪರ್ಸ್ಪಿರೇಷನ್ ಬೆವರು ಬರೋದು, ಮತ್ತು ತೂಕ ಬೆಳೆಯಲ್ಲ, ಈ ರೀತಿ ತೂಕ ಕಮ್ಮಿ ಆಗಿರುವುದು. ಸೊ ಈ ಎಲ್ಲ ಸಿಂಪ್ಟಮ್ಸ್ನಲ್ಲಿ ಅಥವಾ ಈ ಥರ ಏನು ಪ್ರೆಸೆಂಟೇಷನ್ ಇದೆಯಲ್ಲ, ಇದರಲ್ಲಿ ಡೈರೆಕ್ಟ್ಲಿ ಹಾರ್ಟ್ ಇನ್ವಾಲ್ವ್ ಆಗಿದೆ ಅಂತ ಅಟೆಂಡರ್ಸ್ಗಾಗಲಿ ಅವ್ರ ಪೇರೆಂಟ್ಸ್ಗಾಗಲಿ ಯಾರಿಗೂ ಅನಿಸೋಲ್ಲ. ಯಾಕಂದರೆ ಅವರೇನು ತಿಳ್ಕೊತಾರೆ, ಇದು ಏನಾದರೂ ನುಂಗಲಿಕ್ಕೆ ತೊಂದರೆ ಇರ್ಬೋದು, ಅದಕ್ಕೆ ಹಾಲು ಕುಡಿತಾ ಇಲ್ಲ, ಅಥವಾ ಪದೇ ಪದೇ ಕೆಮ್ಮಾಗಿದೆ, ಒಳಗೆ ನಿಮೋನಿಯಾ ಆಗ್ತಾಯಿದೆ, ಲಂಗ್ಸು ಅಲರ್ಜಿ ಆಗಿರ್ಬೋದು, ಅಥವಾ ಅಸ್ತಮಾ ಫ್ಯಾನ್ ಆಗಿರ್ಬೋದು ಅಂತ ಈ ಥರ ದೇ ಗೆಟ್ ಕನ್ಫ್ಯೂಸ್ಡ್. ಬಟ್ ಡೈರೆಕ್ಟ್ ಚೆಸ್ಟ್ ಪೇನ್ ಅಂತ ಏನು ದೊಡ್ಡವರು ಒಂದು ಅರೌಂಡ್ 10-15 ವರ್ಷ ಮೇಲೆ ವಯಸ್ಸದವರು, ಏನು ಹುಡುಗರು ಇರ್ತಾರಲ್ಲ, ಹುಡುಗರಾಗಲಿ ಹುಡುಗಿಯರು, ಈ ಏಜ್ ಗ್ರೂಪ್ದವರು ಅವ್ರು ಚೆಸ್ಟ್ ಪೇನ್ ಅಂತ ಒಂದು ಸಿಂಪ್ಟಮ್ ಹೇಳ್ಬೋದು. ಖರೆ ಅಡಲ್ಟ್ಸ್ನಲ್ಲಿ ಕಾಮನ್ ಆಗಿ ಚೆಸ್ಟ್ ಪೇನ್ ಅತ್ತಂದು ಸ್ವೆಟಿಂಗ್ ಚೆಸ್ಟ್ ಪೇನ್ ಬಂದರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಥಿಂಕ್ ಇಸ್ ಕೊರೋನರಿ ಹಾರ್ಟ್ ಡಿಸೀಸ್. ಖರೆ ಚಿಕ್ಕ ಮಕ್ಕಳಲ್ಲಿ ಚೆಸ್ಟ್ ಪೇನು ಹಾರ್ಟ್ದಿಂದ ಇರುವುದು ಭಾಳ ರೇರು. ದ ಕಾಮನೆಸ್ಟ್ ಕಾಸ್ ಆಫ್ ಚೆಸ್ಟ್ ಪೇನ್ ಅಗೇನ್ ಚಿಕ್ಕ ಮಕ್ಕಳಲ್ಲಿ ಇದು ಮಸ್ಕ್ಯುಲರ್ ಸ್ಕೆಲಿಟಲ್, ಐದರ ಬೋನ್ ಇಂಜುರಿ ಆಗಿರ್ಬೋದು, ಅಥವಾ ಮಸಲ್ ಇಂಜುರಿ, ಲಿಗಾಮೆಂಟ್ ಇರು, ಅಥವಾ ಹೆವಿ ಸ್ಕೂಲ್ ಬ್ಯಾಗ್ ವಾಪರಿಸಿರ್ಬೋದು, ಅಥವಾ ಕ್ರಿಕೆಟ್ ಅದು ಆಡುವಾಗ ಚಂಡು ಬಡದಿರ್ಬೋದು, ಅಥವಾ ಒಮ್ಮೆ ಲಂಗ್ ನೆಗ್ ಇನ್ಫೆಕ್ಷನ್ ಆಗಿ ರೇರ್ ಕಾಸ್ ಹಾರ್ಟ್ದು ಇರಬಹುದು, ರೇಸ್ ಅರೌಂಡ್ 10-20%. ಬಟ್ ವಾಸ್ಟ್ ಮೆಜಾರಿಟಿ ಚೆಸ್ಟ್ ಪೇನು ಚಿಕ್ಕ ಮಕ್ಕಳಲ್ಲಿ ಹೃದಯದಿಂದ ಅಲ್ಲ.
0: ಖಂಡಿತ ಸರ್. ಅಂಡ್ ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು. ಡಾಕ್ಟರ್ ಸರ್, ಈಗ ಮಕ್ಕಳಲ್ಲಿ ಹೃದಯ ಸಮಸ್ಯೆಗಳನ್ನು ಜನ್ಮಕ್ಕಿಂತ ಮೊದಲೇ ಕಂಡುಹಿಡಿಯಬಹುದಾ?
1: ಹೌದು, ಇದು ಅರೌಂಡ್ ಇದಕ್ಕೆ ಒಂದು ಟೆಸ್ಟಿಂಗ್ ಮಾಡ್ತಾರೆ, ಆ ಟೆಸ್ಟಿಂಗ್ ಹೆಸರು ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತಾರೆ. ಸೊ ಬೇಸಿಕಲಿ ಅಲ್ಟ್ರಾಸೌಂಡ್ ಟೆಸ್ಟಿಂಗ್ನೇ ಅದು. ನಾವೇನು ಮಕ್ಕಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡ್ತೇವೆ, ಅದನ್ನೇ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕೂಡ ಮಾಡ್ಬೋದು. ಅರೌಂಡ್ 18-20 ವೀಕ್ಸ್ ಅವ್ರದ್ದು ಏನು ಪ್ರೆಗ್ನೆನ್ಸಿ ಡ್ಯೂರೇಷನ್ ಇದೆ, ಅದರಲ್ಲಿ ಮಾಡಿಬಿಟ್ಟು ನಾವು ಈ ಮಾಡೋ ಟೆಸ್ಟ್ ಮಾಡೋ ಉದ್ದೇಶ ಏನಂದರೆ ಸ್ಮಾಲ್ ಹೋಲು ಅಲ್ಲಿ ಇಲ್ಲಿ ಅಂತ ಅದನ್ನೆಲ್ಲ ಕಂಡುಹಿಡಿಯೋದಲ್ಲ. ಇದರದ್ದು ಮೇನ್ ಮೋಟಿವ್ ಅಥವಾ ಇದೇನು ಉದ್ದೇಶ ಏನು ಈ ಟೆಸ್ಟ್ ಮಾಡೋದಂದರೆ, ಕೆಲವೊಂದು ಹಾರ್ಟ್ನಲ್ಲಿರುವಂಥ ತೊಂದರೆ ಅಥವಾ ಕಾಯಿಲೆಗಳು ಅವು ನಾನ್ ಕಾಂಪ್ಯಾಟಬಲ್ ವಿತ್ ಲೈಫ್ ಇರ್ತವೆ. ಅಂದರೆ ಅದು ಮಗು ಹುಟ್ಟಿದ ತಕ್ಷಣ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡದೇ ಇದ್ದಾಗ ಅವು ನ್ಯಾಚುರಲ್ ಲೈಫ್ ಪ್ರೋಗ್ರೆಸ್ ಆಗಲಿಕ್ಕೆ ತೊಂದರೆ, ಅದು ಇಮಿಡಿಯೇಟ್ಲಿ ದೇ ಮೇ ನಾಟ್ ಸರ್ವೈವ್. ಇಂಥ ಮೇಜರ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಗೆ ನಾವು ಕಂಡುಹಿಡಿಲಿಕ್ಕೆ ಸಾಧ್ಯ. ಸೊ ಅಂಥ ಒಂದು ಕಂಡೀಷನ್ ಇದ್ದಾಗ ನಾವು ಅಟ್ ಲೀಸ್ಟ್ ವಿ ಕ್ಯಾನ್ ಡೂ ಕೌನ್ಸಿಲಿಂಗ್. ಅವ್ರಿಗೆ ಅಟೆಂಡರ್ಸ್ ಹೇಳ್ಬೋದು ಕೆ ನಿಮ್ಮ ಮಗು ಈ ಥರ ಇದೆ, ತೊಂದರೆ ಆದಮೇಲೆ ಹುಟ್ಟಿದ ಮೇಲೆ ಈ ರೀತಿ ತೊಂದರೆ ಆಗ್ಬೋದು. ದೆನ್ ಇಟ್ ಇಸ್ ಅಪ್ ಟು ದಿ ಅಟೆಂಡರ್ಸ್ ವೆದರ್ ವೆದರ್ ಇಟ್ ದೇ ಹ್ಯಾವ್ ಟು ಕಂಟಿನ್ಯೂ ಆರ್ ನಾಟ್, ದಟ್ ಇಸ್ ಅ ಸೆಪ್ರೇಟ್ ಡಿಸ್ಕಷನ್. ಬಟ್ ಅವ್ರಿಗೆ ಅದು ಅಟ್ ಲೀಸ್ಟ್ ಪ್ರಿಪೇರ್ಡ್ ಇರ್ತಾರೆ. ಸೆಕೆಂಡು, ಅವರು ಕಂಟಿನ್ಯೂ ಮಾಡ್ತಾ ಇದ್ರೆ ಅವ್ರ ಡೆಲಿವರಿನೂ ನಾವು ಪ್ಲ್ಯಾನ್ ಮಾಡಿ ಮಾಡ್ಬೋದು. ಅವರು ಸಪೋಸ್ ಒಂದು ಯಾವ್ದಾದ್ರು ತಾಲೂಕಾ ಪ್ಲೇಸ್ನಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಅಲ್ಲಿ ಫೆಸಿಲಿಟಿ ಇರಲ್ಲ, ಅಂಥಲ್ಲಿ ಅವ್ರು ಏನಾದರೂ ಹೆರಿಗೆ ಮಾಡಿಸ್ತಾ ಇದ್ರೆ ಅದನ್ನು ನಾವು ಡೈರೆಕ್ಟ್ಲಿ ಅವ್ರಿಗೆ ನಮ್ಮ KLE ಥರ ಹಾಸ್ಪಿಟಲ್ನಲ್ಲಿ ಅವ್ರಿಗೆ ಪ್ಲ್ಯಾನಿಂಗ್ ಮಾಡಿ ಇಲ್ಲೇ ಡೆಲಿವರಿ ಮಾಡಿದರೆ ಇಮಿಡಿಯೇಟ್ಲಿ ಏನಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೂ ಕೂಡ ಈ ಇಂಪಾರ್ಟೆಂಟ್ ಪ್ರೆಷಸ್ ಟೈಮ್ ವೇಸ್ಟ್ ಆಗಲ್ಲ. ಸೊ ಈ ಥರ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಬರುತ್ತೆ. ಫೀಟಲ್ ಇಕೋಕಾರ್ಡಿಯೋಗ್ರಫಿ ಈಗ ಮಾಡ್ತಾ ಇದ್ದೇವೆ ನಾವು. ಅಪ್ರಾಕ್ಸಿಮೇಟ್ಲಿ ಅಬೌಟ್ 4-5 ಕೇಸಸ್ ಪರ್ ಡೇ ಫೀಟಲ್ ಇಕೋ ಮಾಡ್ತಾ ಇದ್ದೇವೆ ನಮ್ಮಲ್ಲಿ. ಇದನ್ನು ರೇಡಿಯಾಲಜಿಸ್ಟ್ದವರು ಕೂಡ ಮಾಡ್ತಾರೆ, ಕಾರ್ಡಿಯೋಲಜಿಸ್ಟ್ ಅಷ್ಟೇ ಮಾಡ್ಬೇಕಂತಲ್ಲ, ರೇಡಿಯಾಲಜಿದವರು ಕೂಡ ಮಾಡ್ತಾರೆ. ಪ್ಲಸ್ ಇದರಲ್ಲಿ ಒಂದು ಸೆಪ್ರೇಟ್ ಬ್ರಾಂಚ್ನೂ ಡೆವಲಪ್ ಆಗಿದೆ, ಫೀಟಲ್ ಮೆಡಿಸಿನ್ ಬ್ರಾಂಚ್ ಅಂತ. ಸೊ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಸೊ ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಬ್ರಾಂಚ್.
0: ಫ್ಯಾಂಟಾಸ್ಟಿಕ್ ಡಾಕ್ಟರ್ ಸರ್. ಅವಾಗ ಕಂಜನೈಟಲ್ ಡಿಸೀಸ್, ಇನ್ನೊಂದು ಹೇಳಿದ್ರಿ ಕಾವಾಸಾಕಿ ಅಂತ, ಹಂಗಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಇದು ಕಾವಾಸಾಕಿ ಡಿಸೀಸ್ ಅಂದ್ರೆ ಇದು ಆಕ್ಚುಲಿ ಇದು ಹೆಸರು ಜಪನೀಸ್ ನೇಮ್. ಇದು ಕಾವಾಸಾಕಿ ಅಂದ್ರೆ ಈ ರೋಗ ಜಪಾನ್ದಲ್ಲಿ ಫಸ್ಟ್ ಕಂಡು ಬಂದಿತ್ತು. ಅವರು ಡಾಕ್ಟರ್ ಹೆಸರು ಅವ್ರ ಹೆಸರ ಮೇಲೆ ಯಾರು ಕಂಡು ಹಿಡಿದಿದ್ದಾರೆ ಅವ್ರ ಹೆಸರ ಮೇಲೆ ಇದು ರೋಗ ಹೋಗಿದೆ. ಇದರಲ್ಲಿ ಏನಿದೆ, ಒಂದರ ವೈರಸ್ ತರ ಇನ್ಫೆಕ್ಷನ್ ಆಗುತ್ತೆ ಫಸ್ಟ್, ಫೀವರ್ ಆಗುತ್ತೆ, ಆಮೇಲೆ ಒಂದು 10-15 ದಿವಸ ಆದ್ಮೇಲೆ ಕಂಟಿನ್ಯೂಸ್ ಹೈ ಗ್ರೇಡ್ ಫೀವರ್ ಬರ್ತವೆ. ಪೂರೆ ಅದು ಜ್ವರ ಎಷ್ಟು ಹೈ ಗ್ರೇಡ್ ಇರುತ್ತೆ ಅಂದರೆ, ಅದು ನೀವು ಪ್ಯಾರಾಸಿಟಮಾಲ್ ಆಗಲಿ ಏನಾದರೂ ತೊಗೊಂಡ್ರು ಕೂಡ ಇಮಿಡಿಯೇಟ್ಲಿ ವಿದಿನ್ 2 ಅವರ್ಸ್ ಮತ್ತೆ ಫೀವರು, ಆ್ಯಂಡ್ ಫೀವರ್ ಲಾಸ್ಟ್ ಫಾರ್ ಅಬೌಟ್ 10 ಡೇಸ್, 8 ಡೇಸ್, 10 ಡೇಸ್. ಎಲ್ಲರೂ ವರಿಯ ಮಾಡ್ತಾರೆ ಎದಕ್ಕೆ ಇದು ಕಡಿಮೆ ಆಗ್ತಾಯಿಲ್ಲ ಏನು. ಆ್ಯಂಡ್ ರುಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ನಲ್ಲಿ ಯಾವ ಬ್ಯಾಕ್ಟೀರಿಯಾ ಅಥವಾ ಮಲೇರಿಯಾ, ಟೈಫಾಯ್ಡ್ ಈ ಥರ ರೋಗದ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಅವು ಯಾವ ಗುಣ ಆಗಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣಗಳಿವೆ. ಅದರಲ್ಲಿ ಬಾಡಿ ಮೇಲೆ ರೆಡ್ ಕಲರ್ ರ್ಯಾಶ್ ಬರುತ್ತೆ, ನಾಲ್ಗೆ ಎಲ್ಲ ರೆಡ್, ಟೊಮ್ಯಾಟೊ ಸ್ಟ್ರಾಬೆರಿ ತರ ರೆಡ್ ಕಲರ್ ಆಗುತ್ತೆ, ಸ್ಕಿನ್ ಅಲ್ಲಿ ಎಲ್ಲ ಪೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಐಸ್ನು ಎಲ್ಲ ರೆಡ್ ಇಂಜೆಕ್ಷನ್ ಆಗಿದ್ದಾರೆ ತರ ಕೆಂಪು ಕಣ್ಣಾಗುತ್ತೆ. ಸೊ ಇದು ಒಂದು ಸೆಪರೇಟ್ ಡಿಸೀಸ್ ಇದೆ. ಇದರಲ್ಲಿ ಹಾರ್ಟ್ಗೆ ಏನು ಸಂಬಂಧ ಆಯ್ತು ನೀವು ಕೇಳ್ಬೋದು. ಇದರಲ್ಲಿ ಅರೌಂಡ್ 1 ಮಂತ್ ಆದಮೇಲೆ ಅವು ಹಾರ್ಟ್ದಿಂದ ಏನು ಸಪ್ಲೈ ಆಗುವಂಥ ಮೇನ್ ಕೊರೋನರಿ ಆರ್ಟ್ರಿ ಅಂತೇವಲ್ಲ,

ರೈಟ್ ಸೈಡದಾಗಲಿ ಲೆಫ್ಟ್ ಸೈಡದಾಗಲಿ, ಅದರಲ್ಲಿ ಒಂಥರ ಎನ್ಯೂರಿಸಮ್, ಎನ್ಯೂರಿಸಮ್ ಅಂದರೆ ಬಲೂನ್ ಥರ ಉಬ್ಬುತ್ತವೆ. ಅವು ಬಲೂನ್ ಗತೆ ಉಬ್ಬಿದ್ಮೇಲೆ ರೌಂಡ್ ಆದಮೇಲೆ ಅದರೊಳಗೆ ಬ್ಲಡ್ ಕ್ಲಾಟ್ ಆಗುತ್ತೆ, ಅಂದಮೇಲೆ ಮುಂದ್ಗಡೆ ಬ್ಲಡ್ ಹೋಗಲ್ಲ, ಅದು ಹಾರ್ಟ್ ವೀಕ್ ಆಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು. ರೇರ್ ಕಾಂಪ್ಲಿಕೇಶನ್, ಒನ್ ಆಫ್ ದ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಇನ್ ಚಿಲ್ಡ್ರನ್ ಅಂತ ಲಿಸ್ಟ್ ಮಾಡ್ತಾ ಹೋದರೆ ಇದು ಒನ್ ಆಫ್ ದ ರೇರ್ ಕಾಸ್. ಬಟ್ ಇವೆಲ್ಲ ಟೇಕ್ ಹೋಮ್ ಮೆಸೇಜಸ್, ಡೋಂಟ್ ವರಿ ಅಬೌಟ್ ಕವಾಸಕಿ ಡಿಸೀಸ್, ಇಟ್ ಇಸ್ ಅ ವೆರಿ ರೇರ್ ಥಿಂಗ್. ಬಟ್ ಈ ಥರ ನಿಮ್ಗೇನು ಲಕ್ಷಣ ಹೇಳಿದ್ನಲ್ಲ, ಇದರಲ್ಲಿ ಹಂಗಿದ್ದಾಗ ಒಂದು ಇಕೋ ಕಾರ್ಡಿಯೋಗ್ರಫಿ ಮಾಡಿ ಹಾರ್ಟ್ದು ಇನ್ವಾಲ್ವ್ಮೆಂಟ್ ಇದೇನಾ ಅಥವಾ ಇಲ್ಲ, ಅಥವಾ ನಿಮ್ಮಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಸಸ್ಪೆಕ್ಟ್ ಮಾಡಿದಾಗ ಮಾಡ್ಲಿಕ್ಕೆ ಬರುತ್ತೆ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅಂತ ಸಂದರ್ಭದಲ್ಲಿ ಸರ್, ಇದು ಮಕ್ಕಳಲ್ಲಿ ಅರಿತಿಮಿಯಾಗಳು ಅಪಾಯಕಾರಿಯೇ? ಅದ್ರ ಬಗ್ಗೆ ಸ್ವಲ್ಪ ಅದ್ರಗಿಂತ ಮುಂಚೆ ಅರಿತಿಮಿಯಾ ಅಂದ್ರೆ ಏನು?
2: ಅರಿತಿಮಿಯಾ ಅಂದ್ರೆ ಅದರಲ್ಲಿ ಹೆಸರಿನಲ್ಲೇ ಅದರದ್ದು ಮೀನಿಂಗ್ ಇದೆ. ರಿದಮ್ ಅಂದ್ರೆ ಒಂದು ಪ್ರಾಪರ್ ಫೋಕಸ್ಡ್ ಸಿಂಕ್ರನೈಸ್ಡ್ ಮೆಥಡ್ ಅಲ್ಲಿ ನಮ್ಮ ಹಾರ್ಟ್ ಬಡಿತ ಇರುತ್ತೆ. ಅದರಲ್ಲಿ ಒಂದು ಮೂರ್ನಾಲ್ಕು ಹಾರ್ಟ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಇದೆ. ಒಂದು ಫಸ್ಟ್ ಲೊಕೇಶನ್ ಹಾರ್ಟ್ ಬೀಟ್ ಅನ್ನ ಜನರೇಟ್ ಮಾಡುತ್ತೆ. ಅಂದ್ರೆ ಇದು ಒಂಥರ, ಈಗ ನೀವು ಕೇಳಬಹುದು ಏನು ಎಕ್ಸಾಕ್ಟ್ಲಿ ಹಾರ್ಟ್ ಅಂದ್ರೆ, ಇದು ಇಲೆಕ್ಟ್ರಿಕ್ ಮೋಟರ್ ಪಂಪ್ ಇದ್ದಂಗೆ. ಮೋಟರ್ ಪಂಪ್ ಹಾರ್ಟ್ ಅದರಲ್ಲಿ ಹೊರಡ್ತಾ ಇರೋದು ಇಲೆಕ್ಟ್ರಿಸಿಟಿ ಅಂದ್ರೆ ಅದು ಓನ್ ತಂದೇ ಒಂದು ಓನ್ ಇಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಟೂ ಕಾಂಪೊನೆಂಟ್ಸ್, ಒಂದು ಇಲೆಕ್ಟ್ರಿಕಲ್ ಕಾಂಪೊನೆಂಟ್ ದಟ್ ರಿಸಲ್ಟ್ಸ್ ಇನ್ ಟು ಮೆಕ್ಯಾನಿಕಲ್ ಕಾಂಟ್ರಾಕ್ಷನ್ ಕಾಸಿಂಗ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಅಂದ್ರೆ ಬ್ಲಡ್ ಹೊರಗೋಗು. ಸೊ ಇದು ಇಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಎರಡೂ ಕೂಡ ಹಾರ್ಟ್ನೇ ತಂದು ಕರೆಂಟ್ ತಾನೇ ತಯಾರು ಮಾಡ್ತೈತಿ. ಅದೊಂದು ಸಿಂಕ್ರನಿನಲ್ಲಿ ಇರುತ್ತೆ, ಅಂದ್ರೆ ರಿದಮ್ನಲ್ಲಿ ಇರುತ್ತೆ. ಎರಿದಿಮೆ ಅಂದ್ರೆ ಆ ರಿದಮ್ ಡಿಸ್ಟರ್ಬ್ ಆಗುತ್ತೆ, ಅಂದ್ರೆ ಹಾರ್ಟ್ ಬಡಿತ ಜಾಸ್ತಿನೂ ಆಗ್ಬಹುದು, ತುಂಬಾ ಜಾಸ್ತಿ, ಅಥವಾ ನಾರ್ಮಲ್ ಕಿಂತ ತುಂಬಾ ಕಮ್ಮಿನೂ ಆಗ್ಬಹುದು. ಎರಡು ತರ ಎರಿದಿಮೆ ಇದೆ. ಅದರಲ್ಲಿ ಮೇಜರ್ ಆಗಿ ಕಂಡು ಬರುವಂಥದ್ದು ಈ ಸುಪ್ರಾ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿ ಅಂತಾರೆ. ಒಮ್ಮಿಂದೊಮ್ಮೆ ಹಾರ್ಟ್ ರೇಟ್ 180, 200, 220 ಪರ್ ಮಿನಿಟ್ಗಿಂತ ಜಾಸ್ತಿ ಆಗುತ್ತೆ. ಯೂಶ್ವಲಿ ಮಕ್ಕಳು, ಚಿಕ್ಕ ಮಕ್ಕಳು, ಏಕ್ದಮ್ ಭಾಳ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಏನು ಸಿಂಪ್ಟಮ್ ಗೊತ್ತಾಗಲ್ಲ, ಅವ್ರಿಗೆ ಹೇಳಲಿಕ್ಕೆ ಬರಲ್ಲ. ಖರೆ ಒಂದು 15-16 ವರ್ಷದ ಹುಡುಗರದ್ದಿದ್ದಾಗ ಅವ್ರು ಹೇಳ್ತಾರೆ, ನಮ್ಗೆ ಎದಿ ಫಾಸ್ಟ್ ಫಾಸ್ಟ್ ಫಾಸ್ಟ್ ಬೆಳೀತಾ ಇದೆ. ಅವ್ರಿಗೊಂಥರ ಡಿಸ್ಕ್ರೈಬ್ ಮಾಡೋಕ್ಕೆ ಬರೋಂಗಿಲ್ಲ ಏನು ಸಿಂಪ್ಟಮ್ ಇದೆ. ಅವ್ರು ಹೇಳ್ತಾರೆ ಏನೋ ಒಂಥರ ಒಂಥರ ಆಗ್ತಾ ಇದೆ ಒಂಥರ ಅಂತ. ಅದೇ ಇದು ಭಾಳ ಇಂಪಾರ್ಟೆಂಟ್, ಅದು ಒಂಥರ ಒಂಥರ ಅಂತೇನು ಅಂತಾರಲ್ಲ, ಅದು ಇಂಪಾರ್ಟೆಂಟ್ ಸಿಂಪ್ಟಮ್. ಅದು ಅವ್ರಿಗೆ ಏನು ಡಿಸ್ಕ್ರೈಬ್ ಮಾಡೋಕ್ಕೆ ಬರಲ್ಲ, ಅದು ಪ್ರಾಬಬ್ಲಿ ದ್ಯಾಟ್ ಈಸ್ ದ ವೇ ದೇ ಟೆಲ್. ಬಟ್ ಹಾರ್ಟ್ ರೇಟ್ ಕಮ್ಮಿನೂ ಆಗ್ತವೆ ಕೆಲವೊಂದು ಕಂಡೀಷನ್ನಲ್ಲಿ. ಅದು ನಾರ್ಮಲಿ ಅಪ್ ಟು 60 to 110, 120 ಚಿಕ್ಕ ಮಕ್ಕಳಲ್ಲಿ ನಾವು ಈ ರೇಂಜ್ನಾಗ ಹೇಳ್ತೀವಿ ಹಾರ್ಟ್ ರೇಟ್ ಇರ್ಬೋದು. 60 per minute ಕಮ್ಮಿ ಆಗ್ಬೋದು, ಅಥವಾ 40-50 ಆದಾಗ ಮತ್ತೆ ನಾವು ಅವ್ರಿಗೆ ಒಂದು ಪೇಸ್ ಮೇಕರ್ ಅಂತ ಹಾಕ್ತೀವಿ. ಪೇಸ್ ಮೇಕರ್ ಹಾಕಿ ಅದನ್ನು ಹಾರ್ಟ್ ರೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ಬರ್ತದೆ.
1: ಡಾಕ್ಟರ್ ಸರ್, ಆಗಲಿ ತಾವು ಆರಂಭದಲ್ಲಿಯೂ ಕೂಡ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ, ಆ್ಯಂಡ್ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಅಂದರೆ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ. ಆದರೆ ಅದರಿಗಿಂತ ಮುಂಚೆ ಈಗ ಬಹಳ ಮುಖ್ಯವಾದದ್ದು, ಹೃದಯ ಸಮಸ್ಯೆಗಳಿರುವ ಮಕ್ಕಳು ಸಾಮಾನ್ಯ ಜೀವನ ನಡೆಸಬಹುದಾ, ಅದರ ಬಗ್ಗೆ ತಿಳಿಸಿ. ಆ್ಯಂಡ್ ಏನೆಲ್ಲ ಕಾಳಜಿ ಅವ್ರು ವಹಿಸಬಹುದು?
2: ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಆ ಥರ ಏನಿದೆ, ಏನು ಮೈನರ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಅವರು ನಿಯರ್ ನಾರ್ಮಲ್ ಲೈಫ್ನೇ ಇರ್ತಾರೆ. ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಅವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಅದು ಮಾಡದೇ ಇದ್ದಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ ನ್ಯಾಚುರಲಿ. ಈ ಥರ ಈಗಿನ ದಿವಸದಲ್ಲಿ ಆ ಥರ ಯಾವ ಪೇಷಂಟು ನಾವು ಮೆಡಿಕಲ್ ಫಾಲೋಅಪ್ನಲ್ಲಿ ಇಡಲ್ಲ. ಯಾರಿಗೆ ಸರ್ಜರಿ ಬೇಕು ಖಂಡಿತವಾಗಿ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಆ್ಯಂಡ್ ಮೋಸ್ಟ್ ಆಫ್ ದ ಅಟೆಂಡರ್ಸು ಮಾಡಿಸ್ಕೊಡ್ತಾರೆ. ಸೊ ಅದನ್ನು ಈಗ ಯಾಕಂದರೆ ಅದು ನಾವೆಲ್ಲ ಫ್ರೀನಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ದುಡ್ಡದ ಇಲ್ಲ ಅಂತಂದು ಮನೆಗೆ ಹೊಳ್ಳಿ ಹೋಗೋದು ಅಂಥ ಪೇಷಂಟ್ ತುಂಬ ಕಮ್ಮಿಯಾಗಿದೆ. ಆ್ಯಂಡ್ ದೇ ಕ್ಯಾನ್ ಲಿವ್ ನಿಯರ್ ನಾರ್ಮಲ್ ಲೈಫ್ ಈವನ್ ಆಫ್ಟರ್ ಅಂಡರ್ಗೋಯಿಂಗ್ ಮೇಜರ್ ಕಾರ್ಡಿಯಾಕ್ ಸರ್ಜರಿ, ಅಪ್ರಾಕ್ಸಿಮೇಟ್ಲಿ 80-90%. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನನ್ನ ಮಗಳು ಅದಾಳೆ ನಾಳೆಕ್ಕೆ ಮದುವೆ ಆಗ್ಬೋದಾ, ಹಾರ್ಟ್ ಸರ್ಜರಿ ಆಗಿದೆ, ಆಮೇಲೆ ಮದುವೆ ಆದಮೇಲೆ ಅವ್ರು ಪ್ರೆಗ್ನೆಂಟ್ ಆಗ್ಬೋದಾ ಅಂತ. ಡೆಫಿನೆಟ್ಲಿ ಇಟ್ಸ್ ಕಾಂಪ್ಯಾಟಬಲ್

0: With surgery is compatible with pregnancy as well as the normal life. Kelond problem nelli now avarge avoid competitive sports and avoid ಎಕ್ಸೆಸಿವ್ ಕಾಂಪಿಟೇಟಿವ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಡ್ವೈಸ್ ಮಾಡ್ತೀವಿ. ಅದರ ಅರ್ಥ ಏನು? ಮನೋರಂಜನೆಗೋಸ್ಕರ ಏನು ಆಟ ಆಡಬೇಕು ಮಕ್ಕಳು, ಅದೆಲ್ಲ ಆಡ್ಬೋದು. ಆದರೆ ಕೆಲವೊಂದು ಹುಡುಗರು ದೇ ಗೋ ಬಿಯಾಂಡ್ ದ ಲಿಮಿಟ್ಸ್, ಅಂದರೆ ದೇ ಅವ್ರು ಬ್ಯಾಡ್ಮಿಂಟನ್ ಆಡುವಾಗ ಬೆಳಗ್ಗೆ 4 ಗಂಟೆಗೆ ಅದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಜನ ನಾನು ಮಾಡ್ತಾ ಇರೋದು ನೋಡಿದ್ದೀನಿ, ಇಲ್ಲಿ ಹಾರ್ಟ್ ಪೇಷಂಟ್ ಅವರಲ್ಲ, ನಾರ್ಮಲ್ ಹುಡುಗರು. ಕೆಲವು ಮಂದಿ ಅವರು 4 o'clock ಎದ್ದು ಸ್ವಿಮ್ಮಿಂಗ್ ಹೋಗ್ತಾರೆ, ಇದು ಮಾಡ್ತಾರೆ. ಸೊ ಎಕ್ಸೆಸಿವ್ ಸ್ಟ್ರೆಸ್ಸು ಸ್ಟ್ರೇನು ಆನ್ ಆಲ್ರೆಡಿ ಆಪರೇಟೆಡ್ ಹಾರ್ಟು, ವಿ ಯೂಶಲಿ ಅವಾಯ್ಡ್ ದಟ್.
1: ಬಹಳ ಮುಖ್ಯವಾಗಿತ್ತು ಆ ಕ್ರೀಡೆ ಬಗ್ಗೆ ತಾವು ಹೇಳಿದ್ರೆ, ಯಾಕೆಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಸ್ಪರ್ಧೆ, ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಸ್ಪಿರಿಟ್ ಇದರಲ್ಲಿ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಪೇರೆಂಟ್ಸು ಪುಷ್ ಮಾಡ್ತಾರೆ, ಕೆಲವೊಬ್ಬರಿಗೆ ಗೊತ್ತೇ ಇರುವುದಿಲ್ಲ ಕಿ ಮಕ್ಕಳಿಗೆ ಹೃದಯ ಸಮಸ್ಯೆಗಳಿದಾವ ಅಂತ. ಅಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ ಸರ್, ಅಂಡ್ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಈಗ ಹೃದಯದ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಅಂತ ಇದರ ಟಾಪಿಕ್ ಬಗ್ಗೆ ಮಾತನಾಡುವಾಗ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ, ಆ್ಯಂಡ್ ಏನಾದರೂ ಸ್ಟ್ರೆಸ್ ಒತ್ತಡ, ಮಾನಸಿಕ ಒತ್ತಡ, ವಿಲ್ ಇಟ್ ಇಂಡ್ಯೂಸ್ ಟು ಹೃದಯದ ಸಮಸ್ಯೆಗಳು?
0: ಇದು ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ಆಫ್ ದ ಡೇ ಟು ಡೇ ಲೈಫ್, ಯೂಶಲಿ ಇದು ಮಕ್ಕಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಮಕ್ಕಳಲ್ಲಿ ಯೂಶಲಿ ಆ ಥರ ಸ್ಟ್ರೆಸ್ ಬಿಲ್ಡ್ ಆಗಲ್ಲ. ಯಾರಿಗೆ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರ್ತಾವಲ್ಲ ಅಲ್ಲೇ ಯೂಶಲಿ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಫಿಸಿಕಲ್ ಹಾರ್ಮ್. ಬಟ್ ಅಡಲ್ಟ್ಸ್ನಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ಅದರಿಂದನೇ ಬರೋದು ಶುಗರ್, ಬಿ ಪಿ ಆ್ಯಂಡ್ ದೆನ್ ದ ಫರ್ದರ್ ಕ್ಯಾಸ್ಕೇಡ್ ಫಾಲೋಸ್. ಬಟ್ ಸ್ಟಿಲ್ ವಿ ಶುಡ್ ನೆವರ್ ಟ್ರೈ ಟು ಪ್ರೆಷರೈಸ್ ಚಿಲ್ಡ್ರನ್. ಬೇರೆ ಥರ ತೊಂದರೆ ಬರ್ಬೋದು, ಹಾಡ್ದೇ ಬರದೇ ಇದ್ರೂ ಈ ಇತ್ತೀಚಿನ ದಿವಸದಲ್ಲಿ ನೋಡ್ಬೋದು ನೀವು 95% ಆದರೂ ಕೂಡ ಮಕ್ಕಳು ಹ್ಯಾಪಿ ಇರಲ್ಲ. ದೇ ವಾಂಟ್ ಟು ಗೋ ಪುಷ್ ದೆಮ್ಸೆಲ್ಸ್ ಟು 97%, 98%. ಇದು ಅಕಾಡೆಮಿಕ್ಸು. ಸ್ಪೋರ್ಟ್ಸ್ದಲ್ಲಿ ಕೂಡ ಇದೇ ರೀತಿ, ಸ್ಪೋರ್ಟ್ಸ್ದಲ್ಲಿ ದೇ ಇನ್ ಸ್ಪೈಟ್ ಆಫ್ participating in district level, they are not unhappy, they want to participate at national level. So that is a different topic altogether.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು. ಡಾಕ್ಟರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಸಮಸ್ಯೆಗಳು, ಅಂತ ಸಂದರ್ಭದಲ್ಲಿ ಪೋಷಕರು ಪೇರೆಂಟ್ಸ್ ಪಾತ್ರ ಏನಾಗಿರಬೇಕು, ಯಾರವ್ರ ಮಕ್ಕಳಿಗೆ ಏನಾದರೂ ಇಂಥ ಸಮಸ್ಯೆ ಇದೆ, ವಾಟ್ಸ್ ದೇರ್ ರೋಲ್?
0: ಹಿಯರ್ ಪೇರೆಂಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್. ಯಾಕಂದರೆ ಡಿಸಿಷನ್ ರೈಟ್ ಫ್ರಾಮ್ ಡಿಸಿಷನ್ ಮೇಕಿಂಗ್ ಟು ಎಕ್ಸಿಕ್ಯೂಟಿಂಗ್ ದ ಡಿಸಿಷನ್ ಅಬೌಟ್ ದೇರ್ ಮೆಡಿಕೇಶನ್ಸ್ ಆರ್ ದ ಸರ್ಜರಿ ಆರ್ ದೇರ್ ಫಾಲೋ ಅಪ್, ಎಲ್ಲನೂ ಕೂಡ ಪೇರೆಂಟ್ಸ್ ಮೇಲೆ, ಬಿಕಾಸ್ ಚೈಲ್ಡ್ ಇಸ್ ಅ ಮೈನರ್ ಆ್ಯಂಡ್ ದೇ ಕಾಂಟ್ ಟೇಕ್ ದೇರ್ ಓನ್ ಡಿಸಿಷನ್ಸ್. ಹೀಗೆ ಇದ್ದಾಗ ಕೆಲವೊಂದು ಸಿನೇರಿಯೋನಲ್ಲಿ ನಾವು ನೋಡ್ತೀವಿ ದೇರ್ ಇಸ್ ಅ ಡಿಸ್ಹಾರ್ಮೋನಿ ಬಿಟ್ವೀನ್ ದ ಫಾದರ್ ಆ್ಯಂಡ್ ದ ಮದರ್ ಆ್ಯಸ್ ಟು ವೈ this child had the problem. Andre they try to play the blame game, especially kelon the village population alli in nearby taluka places alli I have seen such cases. It's not that it is common, but these are my observations. Kelon time avaru the in-laws iddavaru social mele blame martare nin intadu aitu, but then we have to tell that there's nothing to do, nobody has to be blamed. Most of the times ee tara rogu ಇವು ಜೆನೆಟಿಕ್ ಮ್ಯೂಟೇಷನ್ಸ್ನಿಂದ ಆಗ್ತವೆ. ಮ್ಯೂಟೇಷನ್ಸ್ ಅಂದರೆ ಇಟ್ ಈಸ್ ನಾಟ್ ಅ ಪ್ರಿಡಿಕ್ಟೇಬಲ್ ಮ್ಯಾನರ್, ಸಡನ್ ಸ್ಪಾಂಟೇನಿಯಸ್ ಮ್ಯೂಟೇಷನ್ ಆಗಿಬಿಟ್ಟು ಏನಾದರೂ ಮುಂಚೆ ನಮ್ಮಲ್ಲಿ ಈ ಥರ ಯಾರೂ ಫ್ಯಾಮಿಲಿನಲ್ಲಿ ಇರಲಿಲ್ಲ, ಅದು ಹೆಂಗೆ ಬಂತ್ರಿ ಅಂತ ಅವ್ರನ್ನ ಅವ್ರು ಸಹಜವಾಗಿ ಅವ್ರು ಕೇಳ್ತಾರೆ. ಬಟ್ ಇಟ್ ಬಿಕಮ್ಸ್ ಇಟ್ ಇಸ್ ಅವರ್ ಟಾಸ್ಕ್ ಟು ಟ್ರೈ ಟು ಎಕ್ಸ್ಪ್ಲೇನ್ ದಮ್ ಆ್ಯಂಡ್ ವಿ ಟೆಲ್ ದಮ್ ಹೌ ಟು ಗೋ ಅಬೌಟ್ ಇಟ್.
1: ಖಂಡಿತ ಸರ್, ಇದು ಬಹಳ ಮುಖ್ಯವಾದ ಒಂದು ಇದಿತ್ತು. ಏಕೆಂದ್ರೆ ಪೋಷಕರು ಪೇರೆಂಟ್ಸ್ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆಗಳು ಯಾವೆಲ್ಲ ಇದೆ? ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ.
0: ಈಗ ನಮ್ಮಲ್ಲಿ ಎರಡು ತರ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕೇಳುಗರಿಗೆ ಗೊತ್ತಿರ್ಬೋದು, KLE ಆಸ್ಪತ್ರೆಯಲ್ಲಿ ನಾವು ಎರಡು ತರ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ. ಒಂದು ಕಂಪ್ಲೀಟ್ ಕಾರ್ಪೊರೇಟ್ ಸ್ಟೈಲ್ KLE ಹಾಸ್ಪಿಟಲ್, ಇನ್ನೊಂದು ಪ್ರಭಾಕರ್ ಕೊರೆ ಅವ್ರದ್ದು KLE ಚಾರಿಟೇಬಲ್ ಹಾಸ್ಪಿಟಲ್ ಅಂತಾರೆ. ಸೊ ಚಾರಿಟೇಬಲ್ ಅಂದರೆ ಆಲ್ಮೋಸ್ಟ್ ನಿಯರ್ ಫ್ರೀ ಇದ್ದಂಗೆ ಆಲ್ಮೋಸ್ಟ್ ಫ್ರೀನೇ ಅನ್ಕೊಳ್ಬಹುದು. ಓನ್ಲಿ 100-200 ರುಪೀಸ್ ಐ ಸಿ ಯು ಚಾರ್ಜ್ ಅಂತ ಪರ್ ಡೇ ಇಸ್ಕೋತಾರೆ. ಅದ್ ಬಿಟ್ರೆ ದೇರ್ ಇಸ್ ನೋ ರೂಮ್ ಚಾರ್ಜ್, ನೋ ಡಾಕ್ಟರ್ ಚಾರ್ಜ್, ನೋ ನರ್ಸಿಂಗ್ ಚಾರ್ಜ್. ಆ ಪಾರ್ಟ್ನಲ್ಲಿ ಅವ್ರಿಗೆ ಅಟೆಂಡರ್ಸ್ ಇನಿಷಿಯಲ್ ಈಗ ಹೆಂಗ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ನಾವು ಅಡ್ಮಿಟ್ ಮಾಡಿ ಇವಾಲ್ಯೇಟ್ ಮಾಡ್ತೇವೆ ಅಂದಾಗ ಅಡ್ಮಿಷನ್ ಆದ್ರೆ ಎಷ್ಟು ಬಿಲ್ ಬರ್ತೈತೆ ಅಂತ ಕೇಳ್ತಾರೆ ಫಸ್ಟ್ ಕ್ವಶನ್.

0: ಸೊ ನಾವು ಫ್ರೀನಾಗ ಅಡ್ಮಿಟ್ ಮಾಡ್ತೇವೆ, ಮುಂದಿನ ಟೆಸ್ಟಿಂಗ್ನು ಮಾಡಿ ನೋಡಿ ಮುಂದಿನ ನಿಮಗೆಲ್ಲ ಹೇಳ್ತೇವೆ. ಅಂದಮೇಲೆ 70-80% ಪೇಷಂಟ್ ಆರ್ ಹ್ಯಾಪಿ. ಅಂದಮೇಲೆ ಈ ಅಡ್ಮಿಷನ್ ಇಲ್ಲಾದ್ರೆ ಏನಾಗ್ತಾಯಿತ್ತು ಮುಂಚೆ, ಫ್ರೀ ಹಾಸ್ಪಿಟಲ್ ಇಲ್ಲದಾಗ, ನಾವು ಇನಿಷಿಯಲಿ ಓನ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದಾಗ ನೀವು ಅಡ್ಮಿಟ್ ಆಗಬೇಕು, ಎಲ್ಲಿ ಅಡ್ಮಿಟ್ ಆಗೋದು, ICU ಅಡ್ಮಿಟ್ ಆಗೋದು, ICU ಬಿಲ್ ಎಷ್ಟಾಗ್ತದೆ, ದಿವಸ ಒಂದು 4,000 ಆಗಲಿ 5,000, ನಿಮ್ಮ 3-4 ದಿವಸನಾಗ ನಮ್ಮ 15-20,000 ಇಲ್ಲೇ ಹೋದು, ಇದರ ನಂತರ ನಮ್ಗೆ ಗುರುತಾಗೋದು ಆಪರೇಷನ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲ. ಸೊ ಈ ತರ ಹಿಂಗೆ ಇದ್ದಾಗ ಅವರು ಭಯಪಟ್ಟು ಹೋಗ್ತಾ ಇದ್ರು. ಈಗ ಆ ಸಂದರ್ಭ ಇಲ್ಲ. ನಮ್ಮಲ್ಲಿ ಹೊರಗಿನ ಹಾಸ್ಪಿಟಲ್ನಲ್ಲಿ ಕೂಡ ಡೆಲಿವರಿ ಆಗಿರುವಂತಹ ಬೇಬೀಸ್ ತಗೊಂಡು ಬರ್ತಾರೆ, ಅಲ್ಲಿ ಹೋಗ್ಬಿಡ್ರಿ ನೀವು ಕೇಲಿಗೆ ಅದು ಹಾರ್ಟ್ ಆಪರೇಷನ್ ಆಗ್ಬೇಕಂತ ಹೇಳಿ ಅವ್ರನ್ನ ಕೂಡ ನಮ್ಮಲ್ಲಿ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನೂ ಇವ್ಯಾಲ್ಯುವೇಟ್ ಮಾಡಿ ಇನಿಷಿಯಲ್ ಟೆಸ್ಟಿಂಗು ಆ್ಯಂಡ್ ಕಾರ್ಡಿಯಕ್ ಸರ್ಜನ್ ಅದು ಒಪಿನಿಯನ್ ಆಗುವವರಿಗೆ ಅವ್ರದ್ದು ಏನಿದೆ ಅದೆಲ್ಲನೂ ನಾವು ಫ್ರೀನಲ್ಲೇ ಮಾಡ್ತೇವೆ. ಅದ ನಂತರ ಕಾಸ್ಟ್ ಆಫ್ ಪ್ರೊಸೀಜರ್ ನೀವು ಕೇಳ್ಬೋದು. ಕಾಸ್ಟ್ ಆಫ್ ಪ್ರೊಸೀಜರ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇವರು ಕಡೆ BPL ಕಾರ್ಡ್ ಇರ್ತವೆ. ಸೊ KL ಇದಾಗ ಅದು BPL ಯೋಜನಾದಲ್ಲಿ ಮಾಡುವಂಥ ಯೋಜನೆಗಳು ತುಂಬ ಫ್ರೀನಲ್ಲಿ ಮಾಡಿಕೊಡ್ತಾರೆ. ಅದಲ್ಲದೆ ಕೆಲವು ಮಂದಿ ESI ಸ್ಟಾಫ್ ಇರ್ಬೋದು, ESI ಅವ್ರಿಗೆ ESIದಲ್ಲಿ ದೇ ಕ್ಯಾನ್ ಅವೇಲ್ ದ ಸೇಮ್ ಸರ್ವಿಸಸ್ ಇನ್ ದ ಕಾರ್ಪೊರೇಟ್ ಸೈಡ್. ಅಂದರೆ ಫ್ರೀ ವಾರ್ಡ್ಗೆಲ್ಲಿ ಇರೋದು ಬೇಕಾಗಿಲ್ಲ, ಪೇಯ್ಡ್ ವಾರ್ಡ್ನಲ್ಲಿ ಇದ್ದು ಕೂಡ ಅವರು ESI ಸ್ಕೀಮ್ನಲ್ಲಿ ಮಾಡ್ಬೋದು. ಅಥವಾ ಜ್ಯೋತಿ ಸಂಜೀವಿನಿ ಅಂತ ಗೌರ್ಮೆಂಟ್ ಸರ್ವಿಸ್ ಸ್ಟಾಫ್ ಮಕ್ಕಳಿಗೆ ಅದು ಅಲ್ಲಿ ಫ್ರೀ ಮಾಡ್ತೀವಿ. ಪ್ಲಸ್ ಇನ್ನೊಂದು ನಿಯರ್ಲಿ 100 ಹುಡುಗರು ಮಕ್ಕಳಿಗೆ ಎಸ್ಪೆಷಲಿ ಕೆಲವೊಂದು ಸಿನೇರಿಯಲ್ಲಿ ಏನಾಗ್ತವೆ, ಅವರು BPL ಕಾರ್ಡ್ ಇರಲ್ಲ. ಯಾಕೆ ಅಂದರೆ ಅವರು ಎಲ್ಲಿ ಬಿಹಾರದಿಂದ ಲೇಬರ್ ಇರ್ಬೋದು ಅಥವಾ ಜಾರ್ಖಂಡದಿಂದ ಬಂದಿರ್ತಾರೆ, ಅವ್ರು ಏನೋ ಒಂದು ಇಲ್ಲಿ ಜಾಬ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಯಾವ ಅಡ್ರೆಸ್ ಪ್ರೂಫ್ ಇರಲ್ಲ, ಮತ್ತು ಯಾವ್ದು BPL ಕಾರ್ಡ್ಲಿಕ್ಕೆ ಅವ್ರಿಗೆ ಇರಲ್ಲ, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಲಿ. ಅಂಥ ಸಿಚುವೇಶನ್ ಇದ್ದಾಗ ಒಂದು ಗಿಫ್ಟ್ ಆಫ್ ಲೈಫ್ ಅಂತ ಒಂದು ಯೋಜನೆ ಇದೆ. ರೋಟ್ರಿ ಕ್ಲಬ್ಬು ಮತ್ತು KL ಹಾಸ್ಪಿಟಲ್ MOU ಅಮೇರಿಕಾದಿಂದ ಡಾಲರ್ಸ್ನಲ್ಲಿ ಅವರು ದೇ ಸ್ಪಾನ್ಸರ್ ದ ಕಾರ್ಡಿಯಕ್ ಸರ್ಜರಿ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಸೊ ನಮ್ಮಲ್ಲಿ ಡಾಕ್ಟರ್ ಗಣಂಜಯ ಸಾಳ್ವೆ ಅಂತ ವೆರಿ ಫೇಮಸ್ ಪಿಡಿಯಾಟ್ರಿಕ್ ಕಾರ್ಡಿಯಕ್ ಸರ್ಜನ್, ಹೀ ಹ್ಯಾಸ್ ಆಪರೇಟೆಡ್ ನಿಯರ್ಲಿ 25 ಸಚ್ ಕೇಸಸ್ ಇನ್ ರೋಟ್ರಿ ಗಿಫ್ಟ್ ಆಫ್ ಲೈಫ್ ಸ್ಕೀಮ್. ಎವ್ರಿ ಡೇ ಮಾಡ್ತಾ ಇರೋದು ಫ್ರೀ ಸರ್ಜರಿ, ಅದು ಬೇರೆ. ಇದು ಯಾವುದೂ ಈ BPL ಇಲ್ಲ, ಅವ್ರ ಕಡೆ ಯಾವ ಡಾಕ್ಯುಮೆಂಟು ಇಲ್ಲ, ನೀವು ಜಸ್ಟ್ ಹಂಗೆ ಫ್ರೀನಲ್ಲಿ ಮಾಡಿಕೊಡಿ, ಇಲ್ಲದೆ ನಾನು ಮಗುನ ಮನೆಗೆ ಕರ್ಕೊಂಡು ಹೋಗ್ತೇವೆ, ನಮ್ಮ ಹತ್ರ ಇಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ನಾವು ಫ್ರೀನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಖರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಎಲ್ಲಿದೆ, ಅವರು ಡೈಲಿ ವೇಜ್ ಲೇಬರ್ ಇರ್ತಾರೆ, ಅವ್ರಿಗೆ ಇಲ್ಲಿ ಒಂದು 10 ದಿವಸ ಇಲ್ಲಿದ್ದರೆ 10 ದಿವಸದ ಅವ್ರದ್ದು ಪಗಾರ ಅಥವಾ ಅವ್ರದ್ದು ಉತ್ಪನ್ನ ಏನು ಅವ್ರು ಜನರೇಟ್ ಮಾಡ್ತಾಯಿದ್ರು, ಆ ಮನೆಯಲ್ಲಿ ಅವರು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಏನು ಡಿಪೆಂಡೆಂಟ್ ಇದ್ರು, ಅದು ಕೂಡ ಅವ್ರಿಗೂ ಮೈ ಮೇಲೆ ಬಂದಿರುತ್ತೆ. ಸೊ ಅಂಥ ಸಿಚುವೇಶನ್ ಇದ್ದಾಗ ಈ ಗಿಫ್ಟ್ ಆಫ್ ಲೈಫು ರೋಟ್ರಿದು ಈ ಇದರಲ್ಲಿ ಕೂಡ ನಮ್ಮಲ್ಲಿ ಆಪರೇಷನ್ ಮಾಡಿ ಬಹಳಷ್ಟು ಬೇಬೀಸ್ಗೆ ನ್ಯೂ ಲೈಫ್ ಒಂದು ಒದಗಿಸಿಕೊಟ್ಟಿದೆ.
1: ಅದ್ಭುತ ಸರ್. ಸರ್, ಚಿಕಿತ್ಸೆ ಆ್ಯಂಡ್ ಸೌಲಭ್ಯಗಳ ಬಗ್ಗೆ ಮಾತಾಯಿತು. ಈಗ KL's ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್, ಆವಾಗಲೇ ತಾವು ಹೇಳಿದ್ರಿ ಈ ಕಂಜನ್ಯಾಟಲ್ ಹಾರ್ಟ್ ಡಿಸೀಸ್ ಪತ್ತೆ ಹಚ್ಚಲಿಕ್ಕೆ ಯಾವುದೋ ಒಂದು ಮಷಿನ್ ಇಲ್ಲ, ಅಂಥವು ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಇದು ಕಂಜನ್ಯಾಟಲ್ ಹಾರ್ಟ್ ಡಿಫೆಕ್ಟ್ಗೆ ಮೇನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಒಂದು ಇನ್ವೆಸ್ಟಿಗೇಷನ್ ಇರೋದು, ಅದು ಇಕೋಕಾರ್ಡಿಯೋಗ್ರಫಿ ಅಂತ. ಅದರಲ್ಲಿ ನಾವು ಎಲ್ಲ ಫೀಟಲ್ ಆಗಲಿ ಅಥವಾ ಪಿಡಿಯಾಟ್ರಿಕ್ ಇಕೋಕಾರ್ಡಿಯೋಗ್ರಫಿ ಮೋಸ್ಟ್ ಆಫ್ ದ ಕೇಸಸ್ ನಾವು ಮಾಡ್ತೀವಿ. ಎದರಲ್ಲಿ ಇಕೋಕಾರ್ಡಿಯೋಗ್ರಫಿದಾಗ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗಲ್ಲ, ಅವು ನಮ್ಮಲ್ಲಿ ಇನ್ನೊಂದು ವೆರಿ ಹೈ ಎಂಡ್ ಮಷಿನ್ ಇದೆ KL CT ಪಲ್ಮನರಿ ಎಂಜಿಯೋಗ್ರಫಿ ಅಂತ. ಸೊ ರೇಡಿಯೋಲಜಿಸ್ಟ್ ಕೂಡ ಅಲ್ಲಿ ದೇ ಆರ್ ವೆಲ್ ಟ್ರೈನ್ಡ್ ಇನ್ ಡಿಟೆಕ್ಟಿಂಗ್ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್. ಅಲ್ಲಿ 128 ಸ್ಲೈಸು, ಮಲ್ಟಿ ಡಿಟೆಕ್ಟರ್ CT ಸ್ಕ್ಯಾನು, ಕಾರ್ಡಿಯಾಕ್ MRI ಫೆಸಿಲಿಟಿ ಇದೆ. ಈ ರೀತಿ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಅಂತಿದೆ, ಅದರಲ್ಲಿ ನಾವು ಡಯಾಗ್ನೋಸ್ಟಿಕ್ ಸ್ಟಡಿ ಮಾಡಿಬಿಟ್ಟು ಪ್ರೆಷರ್ಸದ್ದು ಮೆಜರ್ ಮಾಡಿ ಸರ್ಜರಿಗೆ ರೆಫರ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಇದೆ ನಮ್ಮಲ್ಲಿ.
1: ಅದ್ಭುತ ಸರ್. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ದಿನದ್ದು ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
0: ಈಗ ಟೇಕ್ ಹೋಮ್ ಮೆಸೇಜ್ ಅಂತ ಯೂಶ್ವಲಿ ಈ ಥರ ನಾವು ಹೇಳ್ತೀವಿ. ಸೊ ಟೇಕ್ ಹೋಮ್ ಮೆಸೇಜ್ ಅಂದರೆ ಚಿಕ್ಕ ಮಕ್ಕಳಲ್ಲಿ ಕೂಡ ಹೃದಯ ರೋಗ ಇರ್ತವೆ, ಬಟ್ ಇದು ಅಷ್ಟು ಕಾಮನ್ ಅಲ್ಲ. ಸೊ ನೀವೆಲ್ಲರೂ ಪ್ಯಾನಿಕ್ ಆಗುವಂಥ ಏನು ವಿಷಯ ಇಲ್ಲ. ಇದು ಹೊಸದಾಗಿ ಇತ್ತಿತ್ತಲಾಗಿ ಎಪಿಡೆಮಿಕ್ ಆಗಿದೆ ಅಥವಾ ಈ ಇತ್ತಿತ್ತಲಾಗಿ ನ್ಯೂಸ್ನಲ್ಲಿ ನೀವು ಕೇಳ್ತಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಭಾಳ ಎಪಿಡೆಮಿಕ್ ಆಗಿ ಆಗ್ತಾಯಿದೆ ಸೌತ್ ಕರ್ನಾಟಕನಲ್ಲಿ ಆ ಥರ ಅಂತ. ಭಯಪಡಿಸೋಕ್ಕೆ ನಮಗೇನು ಇಷ್ಟ ಇಲ್ಲ. ಇದು ಮುಂಚೆಯಿಂದ ಬರ್ತಾ ಇರುವಂಥ ಇವೆಲ್ಲ ಡಿಫೆಕ್ಟ್ಸು ಇತ್ತೀಚೆಗೆ ಡಿಟೆಕ್ಷನ್ ರೇಟು ಹೆಚ್ಚಾಗಿದೆ. ಸೊ ವಿ ಆರ್ ಪಿಕಿಂಗ್ ಅಪ್ ಆ್ಯಂಡ್ ಮ್ಯಾನೇಜಿಂಗ್ ದ

0: ನೀವು ಯಾವುದಾದರೂ ಮಕ್ಕಳಿಗೆ ಚಿಕ್ಕ ಮಕ್ಕಳು ತಜ್ಞರು ಯಾವಾಗ ಹೇಳ್ತಾರೆ ಇವ್ರದ್ದು ಹಾರ್ಟ್ ನೀವು ಚೆಕ್ ಮಾಡಿಸ್ಬೇಕಂತ, ಖಂಡಿತವಾಗಿ ನೀವು ಹೋಗಿ ಇಕೋಕಾರ್ಡಿಯೋಗ್ರಫಿ ಅಥವಾ ಮತ್ತೆ ಯಾವುದಾದ್ರು ಟೆಸ್ಟ್ ಅವರು ಅಡ್ವೈಸ್ ಮಾಡಿರ್ತಾರೆ ಅದನ್ನು ಮಾಡಿಸಿ ಟ್ರೀಟ್ಮೆಂಟು ಬೆಲ್ಗಾಮ್ ಕೆ ಎಲ್ ಇ ಹಾಸ್ಪಿಟಲ್ನಲ್ಲಿ ಈ ಅಥವಾ ನೀವೆಲ್ಲಾದರೂ ಇರ್ಬೋದು, ನಿಮ್ಮಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಮಾಡಿ. ವೆರಿ ಗುಡ್ ಸಕ್ಸಸ್ ರೇಟ್ ಇದೆ ಆ್ಯಂಡ್ ಲಾಂಗ್ ಟೈಮ್ ಲಾಂಗ್ ಟರ್ಮ್ ನಿಯರ್ ನಾರ್ಮಲ್ ಲೈಫ್ ಕೂಡ ಅವರು ಇರ್ತಾರೆ. ಸೊ ನಥಿಂಗ್ ಟು ಪ್ಯಾನಿಕ್ ಅಂಡ್ ವರಿ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿರೇಶ್ ಮಾನ್ವಿ ಸರ್ ಅವರು, ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಬೆಳಗಾವಿಯಿಂದ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ. ಥ್ಯಾಂಕ್ ಯು ಪಯ್ಯವರೇ. ಥ್ಯಾಂಕ್ ಯು ಎಲ್ಲ ಕೇಳೋದ್ರಿ. ನಮಸ್ಕಾರ.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಮಹಿಳೆಯರಿಗಾಗಿಯೇ ಇರುವಂತಹ ವೇದಿಕೆ ಇದು, ಮಹಿಳಾ ವೇದಿಕೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸ್ಟುಡಿಯೋ ತರಂಗ ಎಂಬ ಸಂಸ್ಥೆಯ ಮೂಲಕ ಮಕ್ಕಳಲ್ಲಿ ವಿಶಿಷ್ಟ ಕಲಿಕಾ ಸಾಮರ್ಥ್ಯವನ್ನ ಬೆಳೆಸುತ್ತಾ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಕ್ರಿಯೇಟಿವ್ ಎಜುಕೇಷನ್ ಅವಾರ್ಡ್ ಪಡೆದಂತಹ ರಶ್ಮಿ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಈಗ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಬಾಲ್ಯಕ್ಕೆ ಹೋಲಿಸಿದ್ರೆ ನಮ್ಮ ಮಕ್ಕಳ ಬಾಲ್ಯ ಅನ್ನುವಂಥದ್ದು, ಎಲ್ಲೋ ಅವರ ಸ್ವಚ್ಛಂದದ ಬಾಲ್ಯ ಅನ್ನುವಂಥದ್ದು ಎಲ್ಲೋ ಕಳೆದು ಹೋಗ್ತಾ ಇದೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್?
1: ಮಕ್ಕಳ ಬಾಲ್ಯ ಕಳೆದು ಹೋಗ್ತಾ ಇದೆ ಅನ್ನೋದಂತೂ ಖಂಡಿತ ನಿಜಾನೇ. ಅಂದ್ರೆ ನಾವು ಆಡ್ತಾ ಇದ್ದಂತ ಆಟಗಳಾಗ್ಲಿ ಪಾಠಗಳಾಗ್ಲಿ ಇವಾಗ ಎಲ್ಲ ತುಂಬಾನೇ ಬದಲಾವಣೆಗಳನ್ನು ಕಂಡು ಬಂದಿದ್ದೀವಿ ನಾವು. ಇವಾಗ ಆಟ ಅಂತಂದ್ರೆ ಅದು ಒಂದು ಮೊಬೈಲ್ನ ಆಟ ಆಗ್ಬಿಟ್ಟಿದೆ. ಇವಾಗ ಹೊರಗಡೆ ಹೋಗಿ ಮಕ್ಕಳ ಆಟ ಆಡೋದು ತುಂಬಾನೇ ಕಡಿಮೆ ಆಗಿದೆ. ಮತ್ತೆ ಇವಾಗ ಎಲ್ಲ ಆಟಗಳನ್ನು ಈಗ ನಾವು ಸ್ವಚ್ಛಂದವಾಗಿ ನಾವು ಆಟ ಆಡ್ತಾ ಇದ್ವಿ, ನಮ್ಗೆ ಯಾರು ಕಲಿಸ್ಕೊಡ್ತಾ ಇರ್ಲಿಲ್ಲ, ಏನೂ ಮಾಡ್ತಾ ಇರ್ಲಿಲ್ಲ. ನಾವು ಏನೇ ಕಲಿತರು ಅದು ಶಾಲೆ ಮುಖಾಂತರನೇ ಕಲಿತಾ ಇದ್ವಿ. ಇವಾಗ ಶಾಲೆ ಬಿಟ್ಟು ಇನ್ನೆಲ್ಲ ಕಡೆ ಕಲಿತೀವಿ. ಇವತ್ತಿನ ಹಾರ್ಡ್ ಫ್ಯಾಕ್ಟ್ ಅದು. ಶಾಲೆ ಒಂದು ಬಿಟ್ಟು ಈಗ ನಮಗೆ ಹೆಂಗಿತ್ತು, ಕೆಲವೊಂದು ಆಟಗಳಾಗ್ಲಿ ಮಕ್ಕಳಿಗೆ, ಇವಾಗ ನಮಗೆ ಖೋಖೋ ಇರ್ತಿತ್ತು, ನಮಗೆಲ್ಲ ಶಾರ್ಟ್ ಪುಟ್ ಇತ್ತು, ಲಾಂಗ್ ಪುಟ್ ಇತ್ತು, ಎಲ್ಲ ಇತ್ತು. ಅದು ಇವಾಗೆಲ್ಲ ನನ್ನ ಪ್ರಕಾರ ಎಲ್ಲ ಕಡೆ ಅದು ಕಡಿಮೆನೇ ಆಗಿಬಿಟ್ಟಿದೆ ಅಂತ ಅನ್ಕೋತೀನಿ ನಾನು. ಇವಾಗಿನ ಮಕ್ಕಳಿಗೆ ಎಲ್ಲ ಸ್ವಲ್ಪ ಹೈಫೈ ಆಟಗಳು, ಬ್ಯಾಡ್ಮಿಂಟನ್ ಆಗಲಿ, ಕ್ರಿಕೆಟ್ಸ್ ಆಗಲಿ, ಎಲ್ಲ ಟೂರ್ನಮೆಂಟ್ಸ್ಗೆ ಹೋಗೋದು ಮಾಡೋದು. ನಾವು ಓದ್ತಿದ್ದಾಗಲೂ ಬ್ಯಾಡ್ಮಿಂಟನ್ ಇತ್ತು, ಎಲ್ಲಾನು ಟೆನ್ನಿಸ್ ಇತ್ತು, ಎಲ್ಲ ಇತ್ತು. ಬಟ್ ನಾ ಹೇಳೋದೇನಂದ್ರೆ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೇ ನಾವು ಎಲ್ಲ ನಮ್ಮ ಶಾಲೆಗಳಲ್ಲೇ ಕಲಿತಿದ್ವಿ. ಅವಾಗ ಏನೇ ಇದ್ರೂ ನಮ್ಗೆ ಕಂಟಿನ್ಯೂಸ್ ಆಗಿ, ಈಗ ನಮ್ಗೆ ಸ್ಪೋರ್ಟ್ಸ್ ಡೇ, ಇವಾಗಿನ ಸ್ಪೋರ್ಟ್ಸ್ ಡೇಗೂ ಅವಾಗಿನ ಸ್ಪೋರ್ಟ್ಸ್ ಡೇಗೂ ಬಹಳ ವ್ಯತ್ಯಾಸ ಇದೆ. ಈಗ ನಾನು ನನ್ನ ಮಕ್ಕಳ ಸ್ಪೋರ್ಟ್ಸ್ ಡೇ ನೋಡಿದಾಗ ನನಗೆ ಹಂಗೆ ಅನ್ಸುತ್ತೆ, ಈಗ ನಾವು ಹೆಂಗೆ ನಾವು ಎಲ್ಲ ಗ್ರೌಂಡ್ ತಯಾರು ಮಾಡ್ತಿದ್ವಿ. ಮಕ್ಕಳ ಕಡೆನೆ ಅವಾಗೆಲ್ಲ ಗ್ರೌಂಡ್ ತಯಾರಿ ಮಾಡಿಸೋರು, ಹುಲ್ಲು ಬೆಳೆದಿದ್ರೆ ಹುಲ್ಲನ್ನ ಕೀಳಿಸೋರು ಗ್ರೌಂಡಿಂದ, ನಮಗೆಲ್ಲ ತಯಾರಿ ಮಾಡಿ ಅದನ್ನು ಹೆಂಗೆ ಒಂದು ಕ್ಲೀನ್ ಮಾಡಿ ನಾವು ಹೆಂಗೆ ಅದನ್ನು ಲೈನ್ಸ್ ಹಾಕ್ತಿದ್ವಿ. ಈಗ ನಾವೊಂದು ರನ್ನಿಂಗ್ ರೇಸ್ ಮಾಡಬೇಕು ಅಂದರೆ ಟ್ರ್ಯಾಕ್ಗಳು ನಾವು ಹೆಂಗೆ ಬರೀತಿದ್ವಿ, ಅದೆಲ್ಲ ನಮಗೆ ನಮ್ಮ ಪಿ ಟಿ ಮಾಸ್ಟರ್ಗಳು ಹೇಳ್ಕೊಡ್ತಾ ಇದ್ರು ಯಾವ ಥರ ಮಾಡಬೇಕು ಏನು. ಮತ್ತು ನಮ್ಗೆ ಅದಲ್ಲದೆ ನನಗೆ ನೆನಪಿದ್ದಂಗೆ ನಮಗೆ ಥಿಯರಿ ಕೂಡ ಇತ್ತು. ಅವಾಗ ಈಗ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಹೆಂಗಿರುತ್ತೆ, ಒಂದು ಟೆನ್ನಿಸ್ ಕೋರ್ಟ್ ಹೆಂಗಿರುತ್ತೆ, ಒಂದು ಹಾಕಿ ಕೋರ್ಟ್ ಹೆಂಗಿರುತ್ತೆ, ಆ ಥರ ಎಕ್ಸಾಮ್ಸ್ ಕೂಡ ಬರೀತಿದ್ವಿ ನಾವು. ಇವಾಗಿನ ಮಕ್ಕಳಿಗೆ ಇವಾಗಿನ ಶಿಕ್ಷಣ ಪದ್ಧತಿಯಲ್ಲಿ ನಾನು ಕಂಡಂಗೆ ಅದೆಲ್ಲ ಸ್ವಲ್ಪ ಕಡಿಮೆನೇ ಇದೆ ಅನ್ಕೋತೀನಿ ನಾನು. ನಾನಂತೂ ನನ್ನ ಮಕ್ಕಳಿಗಂತೂ, ಈಗ ನನ್ನ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗ್ತಾರೆ, ಆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದೆಲ್ಲ ನಾನು ಕಲಿಸ್ಕೊಡೋದನ್ನು ನಾನು ನೋಡಿಲ್ಲ. ಬೇಸಿಕ್ ನಮ್ದೀಗ ನೀವೊಂದು ಗೌರ್ಮೆಂಟ್ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳನ್ನ ನೋಡಿ, ನಮ್ಮ ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳನ್ನ ನೋಡಿ, ನನ್ನ ಪ್ರಕಾರ ಅವ್ರಿಗೆ ಯಾಕೆ ಧೈರ್ಯ ಜಾಸ್ತಿ, ಅವ್ರಿಗೆ ಯಾಕೆ ಆತ್ಮವಿಶ್ವಾಸ ಜಾಸ್ತಿ, ನಮ್ಮ ಮಕ್ಕಳಿಗೆ ಯಾಕೆ ಆತ್ಮವಿಶ್ವಾಸ ಕಡಿಮೆ, ಧೈರ್ಯ ಕಮ್ಮಿ. ಇವತ್ತಿನ ದಿವಸ ನಾವು ಎಲ್ಲ ಥರ ಅನುಕೂಲಗಳನ್ನು ಕೊಡ್ತೀವಿ ನಮ್ಮ ಮಕ್ಕಳಿಗೆ, ಇಲ್ಲಿ ಮಕ್ಕಳಿಗೆ, ನಮ್ಮ ಪಟ್ಟಣದ ಮಕ್ಕಳಿಗೆ. ಈಗ ನಾವು ಬೆಳಗಾಂ ಅಂತ ನಾನು ತಗೊಂಡ್ರು, ಬೆಳಗಾಂ ಒಂದು ಪಟ್ಟಣ, ಸುತ್ತಮುತ್ತ ಹಳ್ಳಿಗಳಿವೆ. ಬಟ್ ನಾವು ಹಳ್ಳಿಗಳಿರೋ ಮಕ್ಕಳುಗಳನ್ನ ನೋಡಲಿ, ಪಟ್ಟಣದಲ್ಲಿರೋ ಮಕ್ಕಳನ್ನ ನೋಡಿ, ಅವರ ಆತ್ಮಸ್ಥೈರ್ಯ ಆಗಲಿ, ಅವ್ರಿಗಿರೋವಂತಹ ಒಂದು ಏನಂತಾರೆ ಅದು ಕ್ವಿಕ್ ಸೆನ್ಸ್, ಈಗ ನಾವು ಇದು ಹಿಂಗಂತಂದ್ರೆ ಇದ್ರ ಹಿಂಗೆ ರಿಯಾಕ್ಷನ್ ಆಗುತ್ತೆ ಅಂತ ನಮ್ಮ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಗೊತ್ತಿರುತ್ತೆ. ನಮ್ಮ ಮಕ್ಕಳಿಗೆ ಅದು ಕಡಿಮೆ. ಅದು ಏನಕ್ಕೆ ಅಂತಂದ್ರೆ, ನೀವು ಹೇಳಿದ್ರಲ್ಲ ಕೆಲವೊಂದು ಆಟ ಪಾಠಗಳು ನಾವು ಅಲ್ಲಿ ಸ್ಕೂಲಲ್ಲಿ ನಾವು ಕಲಿಸ್ಕೊಡುವಂಥ ಪದ್ಧತಿಗಳು ಅದೆಲ್ಲ ನಮ್ಮ ಮಕ್ಕಳು ಹಿಂದೆ ಉಳಿದ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಸಾಧಾರಣ ನಾನು ಕಲ್ತಿದ್ದಕ್ಕೂ ಈಗ ಕಲ್ತಿದ್ದಕ್ಕೂ ಎಲ್ಲೇನೂ ಹೋಲಿಕೆನೇ ಇಲ್ಲ. ನಾವು ಸ್ವಚ್ಛಂದವಾಗಿ ಆಟ ಆಡ್ತಾ ಇದ್ದವರು, ಹಳ್ಳಿಗಳಲ್ಲಿ ಬೆಳೆದವರು, ಹೆಂಗಂದ್ರೆ ಹಂಗಿದ್ದವರು, ಯಾರು ನಮ್ಮನ್ನು ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ. ಇವಾಗ ನಾವು ಪೇರೆಂಟ್ಸೂ ಇವಾಗಿನ ಹೊರಗಿನ ಜಗತ್ತು ನೋಡಿದ್ರೆ ತಂದೆ ತಾಯಿಗಳಿಗೂ ಒಂದು ಭಯ ಇದೆ ಹೊರಗಿಂದು ಈಗ ಏನೇನು ನಡೀತಾ ಇದೆ ಮಕ್ಕಳ ಮೇಲೆ ದೌರ್ಜನ್ಯಗಳಾಗಲಿ ಇದಾಗಲಿ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳಿಗೂ ಭಯ, ನಾನು ಇವತ್ತು ಹಿಂಗೆ ಕಳಿಸಿದ್ರೆ ಏನಾಗುತ್ತೋ ಮುಂದೇನಾಗುತ್ತೋ ಅನ್ನೋ ಭಯದಲ್ಲಿ ನಾವು ಕಳಿಸ್ತಿಲ್ಲ, ಅವರು ಕಲ್ತ್ಕೋತಾ ಇಲ್ಲ. ಕೊನೆಗೆ ಅದು ಆಗ್ತಿರೋದು ಒಂದೇ, ಇಲ್ಲ ಒಂದು ಟಿವಿ ಮಾಧ್ಯಮ, ಇಲ್ಲ ಒಂದು ಮೊಬೈಲ್ ಮಾಧ್ಯಮ, ಬರೀ ಇದರಲ್ಲೇ ಆಟಗಳನ್ನ ಆಡಿ ಮಕ್ಕಳಿಗೆ ನೀವು ಹೇಳ್ದಂಗೆ ಸ್ವಲ್ಪ ತಮ್ಮ ಬಾಲ್ಯತನವನ್ನು ಕಳ್ಕೊತಿದ್ದಾರೆ ಅಂತ ನಾನು ಅನ್ಕೋತೀನಿ.
0: ಈಗ ಪಠ್ಯದ ಜೊತೆ ಜೊತೆಗೆ ಮಕ್ಕಳಿಗೆ ಈ ಒಂದು ಪಠ್ಯೇತರ ಚಟುವಟಿಕೆಗಳು ಅವರ ಕಲಿಕೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಏನಾದರೂ ತರುತ್ತಾ ಇದ್ವು ಅಂತ
1: ನಾನು ಓದ್ತಾ ಇರೋದು. ಈಗ ನಾನು ಭಾರತೀಯ ಜ್ಞಾನ ಪರಂಪರೆಯಿಂದ ಒಂದು ದೃಷ್ಟಿಯಿಂದ ಮಾತಾಡಬೇಕಂದ್ರೆ ಖಂಡಿತ ಬದಲಾವಣೆಗಳನ್ನ ತರುತ್ತೆ, ಇಲ್ಲ ಅಂತ ಇಲ್ಲ. ಈಗ ನಾವು ಓದ್ತಾ ಇದ್ದಾಗ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳಿದ್ದೆ, ಈಗ ನಾವು ಒಂದು ಧರ್ಮಶಾಸ್ತ್ರದ ಎಕ್ಸಾಂಪಲ್ನೇ ನಾವು ತಗೊಂಡ್ತಂದ್ರೆ, ಈಗ ಹಳೆ ಕಾಲದಲ್ಲಿ ನಾವು ತೋರಿಸ್ತೀವಿ, ಈಗ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ನಾನು ಹೇಳಿದಾಗ, ಈಗ ರಾಮ ಲಕ್ಷ್ಮಣ ಎಲ್ಲ ರಾಜಕುಮಾರಗಳು ಗುರುಕುಲಕ್ಕೆ ಕಳಿಸ್ತಿದ್ರು. ಅವಾಗ ಅವರು ಎಷ್ಟೇ ಅವರ ಪೊಸಿಷನಲ್ಲಿದ್ದರು, ರಾಜಕುಮಾರರಾಗಿದ್ದರು, ಅವರು ಸಾಧಾರಣ ವಿದ್ಯಾರ್ಥಿಗಳ ಥರ ಗುರುಕುಲದಲ್ಲಿ ಓದಬೇಕಾಗಿತ್ತು. ಅದೇನಕ್ಕೆ ಅಂದರೆ ಅವನು ತಾನು ರಾಜ ಅನ್ನೋ ಒಂದು ಅಹಂಕಾರ ಬಿಟ್ಟು ಎಲ್ಲರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ಕಲಿಸೋದಿತ್ತು. ಇವತ್ತಿಗೂ ನಮ್ಗೆ ಅದೇ ಬೇಕಾಗಿದೆ. ಇವತ್ತಿನ ನಮ್ಮದು ಎಜುಕೇಷನ್ ಸಿಸ್ಟಮ್ಗೂ ಅದೇ ಬೇಕಾಗಿದೆ ನಾವು. ಬಟ್ ಆ ಥರ ಗುರುಕುಲಗಳನ್ನ ನಾವು ನಿರ್ಮಾಣ ಮಾಡ್ತಿಲ್ಲ ನನ್ನ ಪ್ರಕಾರ. ಈಗ ನಾನು ಒಂದೇ ನಾನು ಹೇಳ್ಕೊಟ್ಟಂಗೆ ನಾನು ಒಂದು ಮಗುಗೆ ಒಂದು ಸಂಸ್ಕಾರ ಕೊಡ್ತೀನಿ ಅಂತಂದರೆ ನನ್ನ ಸಂಸ್ಕಾರ ನಾನು ಹೇಗೆ ಕೊಡಲಿ ಅನ್ನೋದು ಒಂದು ಪ್ರಶ್ನೆ. ಎಷ್ಟೊಂದು ಪೇರೆಂಟ್ಸ್ ನನ್ನ ಕೇಳ್ತಾರೆ ಹೇಗೆ ಮಾಡೋದು. ಈಗ ನಮ್ಮ ಥರ ಕ್ಲಾಸಸ್ಗೆ ಬರೋರಿದ್ದಾರೆ, ನಾವು ಅಷ್ಟೊಂದು ಈಗ ನಾನು ನನ್ನ ಏರಿಯಾ ಈ ಕಡೆ ಸುತ್ತಮುತ್ತ ನನಗೆ ಎಷ್ಟೊಂದು ಜನ ಅಂತಾರೆ ಈ ಕಡೆ ಬಂದು ನೀವು ಕ್ಲಾಸ್ ತಗೊಳ್ಳಿ ಕ್ಲಾಸ್ ಮಾಡಿ, ನನಗೂ ಕೆಲವೊಮ್ಮೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಾವು ಪಠ್ಯದಲ್ಲಿ ನಾವು ಏನು ಇನ್ಕ್ಲೂಡ್ ಮಾಡ್ಬೋದು ನನ್ನ ಪ್ರಕಾರ ಅಂತಂದರೆ, ನಾವು ರಾಮಾಯಣ ಮಹಾಭಾರತ ನಮ್ಮದು ಭಗವದ್ಗೀತಾ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಒಂದು ಪೌರಾಣಿಕವಾಗಿ ಹೇಳ್ಕೊಡೋದಲ್ದೇನೆ ಅದರಿಂದ ನಾವು ಮಕ್ಕಳಿಗೆ ಯಾವ ಥರ ಒಂದು ಆತ್ಮವಿಶ್ವಾಸನ ಕಲ್ಪಿಸಬಹುದು, ಅದರಿಂದ ಅವರು ನೀತಿಗಳನ್ನ ಏನು ಕಲಿಯಬಹುದು ಆ ಥರ ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಸಿಂಪ್ಲರ್ ವೇನಲ್ಲಿ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ. ಇದು ಈಗ ನಾವು ಈಗ ಪಾಂಡವರಲ್ಲಿ ಹೋದಾಗ ಅವರು ಬರೀ ಅವ್ರಿಗೆ ಬೇಕಾಗಿದ್ದು ಒಂದೇ ಯುದ್ಧಶಾಸ್ತ್ರ ಒಂದೇ ಅವ್ರಿಗೆ ಬೇಕಾಗಿದ್ದು, ಯಾಕಂದ್ರೆ ಅವರು ಕ್ಷತ್ರಿಯರಾಗಿದ್ದರು. ಬಟ್ ಅವರು ಗುರುಕುಲಕ್ಕೆ ಹೋದಾಗ ಅವ್ರಿಗೆಲ್ಲ ಕಲಿಸ್ಕೊಡ್ತಿದ್ರು, ಹಾಡಾಗಲಿ ಪಾಠ ಆಗಲಿ ಆಟ ಆಗಲಿ ಎಲ್ಲ ಕಲಿಸ್ತಿದ್ರು ಅವ್ರಿಗೆ. ಒಂದು ಈಜು ಕಲಿಸೋದ್ರಿಂದ ನಾವು ನೋಡ್ತೀವಿ ಪಾಂಡವರಿಗೆ ಎಲ್ಲ ಕಲಿಸ್ಕೊಡ್ತಿದ್ರು. ಏನಕ್ಕೆ ಕಲಿಸ್ಕೊಡ್ತಿದ್ರು ಅವಾಗ? ಯಾಕಂದರೆ ಒಂದು ಮಗುವಿನ ಒಂದು ಮಾನಸಿಕ ಸಮತೋಲನ ಆಗಬೇಕಂದ್ರೆ ಆ ಮಗು ಎಲ್ಲದರಲ್ಲೂ ಎಲ್ಲ ಗೊತ್ತಿರಬೇಕು ಅದಕ್ಕೆ. ಇಲ್ಲ ಬರೀ ಪಾಠ ಒಂದೇ, ಈಗ ಇಲ್ಲ ಬರೀ ಪಾಠ ಒಂದು ಇಲ್ಲ ಬರೀ ಆಟ ಒಂದು, ನಾವು ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ನಮ್ಮ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ನಾನು ಹೇಳೋದು ಒಳ್ಳೆ ಒಳ್ಳೆಯ ವಿಷಯಗಳಿದೆ ಕಲಿಯುವಂಥದ್ದು, ಬಟ್ ಅದನ್ನು ಹೇಗೆ ಕಲಿಸಬೇಕು ಏನು ಕಲಿಸಬೇಕು ಅನ್ನೋದನ್ನು ನಮಗಿವತ್ತು ನಮ್ಮ ಶಿಕ್ಷಣ ಇದರಲ್ಲಿ ಅದನ್ನು ಅಳವಡಿಸ್ಕೊಳ್ಳೋವಂಥ ಬಹಳ ಇಂಪಾರ್ಟೆನ್ಸ್ ಇದೆ. ಮತ್ತು ಬಹಳ ಕಲಿತಾರೆ ಮಕ್ಕಳು. ಇವಾಗ ನೀವು ನೋಡಿ, 10th ನಾನು ಪಾಸಾಗಿಲ್ಲ, ಸೂಸೈಡ್. ಇವಾಗಿನ ಮಕ್ಕಳ ಮನಸ್ಥಿತಿ ಏನಕ್ಕೆ ಅದು ಆಗ್ತಿರೋದು? ಯಾಕಂದ್ರೆ ನಾವು ಬ್ಯಾಲೆನ್ಸ್ಡ್ ಆಗಿ ಮಕ್ಕಳನ್ನ ಬೆಳೆಸೋಕ್ಕೆ ಆಗ್ತಾ ಇಲ್ಲ. ಕಾಂಪಿಟೇಷನ್ ಅಂತ ಒಂದು ಹೇಳಿಬಿಟ್ಟು ಎಲ್ಲರಿಗೂ ಪರ್ಸೆಂಟೇಜ್ ಬೇಕು,

0: ಕೃಷ್ಣ ದೇವರು, ಆದ್ರೂ ಅವನು ಸುಧಾಮನಿಗೋಸ್ಕರ ಕೃಷ್ಣ ಎಲ್ಲ ಬಿಟ್ಟು ಎಲ್ಲ ಮಾಡ್ತಾನೆ. ನಾವು ಅದರಿಂದ ಮಕ್ಕಳಿಗೆ ಏನು ಕಲಿಸ್ತೀವಿ? ಒಂದು ಫ್ರೆಂಡ್ಶಿಪ್ ಅನ್ನೋದು ಹೆಂಗಿರಬೇಕು, ಒಂದು ಸ್ನೇಹ ಅನ್ನೋದು ಹೆಂಗಿರಬೇಕು. ಅವನು ದೇವರಾದ್ರೂ ಇವನು ಮನುಷ್ಯ ಆದ್ರೂ ದೇವರು ಮನುಷ್ಯನ ಲೆವೆಲ್ಗೆ ಇಳಿದು ಕಳಿಸುತ್ತೆ ಅಂದರೆ ಅದು ನಮಗೇನು ತೋರಿಸುತ್ತೆ, ಮಕ್ಕಳಿಗೆ ನಾವು ಹೀಗೆ ಹೇಳ್ಕೊಡ್ಬೇಕಾಗುತ್ತೆ. ಇದೆಲ್ಲ ಹೇಳ್ಕೊಡೋದ್ರಿಂದ ನನ್ನ ಪ್ರಕಾರ ಏನಾಗುತ್ತೆ, ಮಕ್ಕಳಿಗೆ ಎಲ್ಲ ಥರನೂ ಒಂದು ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೂ ಇತ್ತ, ನಾನು ಹೀಗೂ ಆಗಬಹುದಾ ಅನ್ನೋ ಒಂದನ್ನು ನಾವು ಯಾವತ್ತು ಮಕ್ಕಳಿಗೆ ನಮ್ಮ ಶಿಕ್ಷಣದಲ್ಲಿ ಅಳವಡಿಸ್ತೀವಿ, ನನ್ನ ಪ್ರಕಾರ ಅವರು ಮಾನಸಿಕವಾಗಿ ಬಹಳ ಚೆನ್ನಾಗಿ ಬೆಳೀತಾರೆ ಅಂತ ನನಗನ್ಸುತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ಮಕ್ಕಳಲ್ಲಿ ಭಾರತೀಯ ಪೌರಾಣಿಕ ಕಥೆಗಳ ಮೂಲಕ, ಸಂಸ್ಕೃತಿ ಮೌಲ್ಯಗಳ ಮೂಲಕ, ಭಾರತೀಯ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಒಂದು ಸ್ಟುಡಿಯೋ ತರಂಗ ಕೂಡ ಕಾರ್ಯನಿರತರವಾಗಿದೆ, ಅದರ ಕಾರ್ಯಗಳ ಬಗ್ಗೆ ಮಾತಾಡೋದಾದ್ರೆ.
0: ಈಗ ನಾವು ಸ್ಟುಡಿಯೋ ತರಂಗ್ನಲ್ಲಿ ಮೇಜರ್ ಒಂದು ನಾವು ಕ್ಲಾಸಸ್ನ ತಗೋತೀವಿ. ಇದರಲ್ಲಿ ನಾನು ಹೇಳ್ದಂಗೆ ಸಂಸ್ಕೃತ ಶ್ಲೋಕಗಳ ಕ್ಲಾಸಸ್ ತಗೋತೀವಿ, ಮತ್ತೆ ಕಥೆಗಳ ಹೇಳ್ಕೊಳೋದು. ಕಥೆಗಳ ಮೂಲಕ ನಾವು ಏನಿದೆ ಕಲೆಗಳನ್ನ ರಚಿಸೋದು, ಕಥೆಗಳ ಮೂಲಕ ಕಲೆಯನ್ನು ರಚಿಸಿ, ಕಲೆಯ ಮೂಲಕ ಕಥೆಗಳನ್ನು ರಚಿಸಿ, ಎರಡೂ ನಡೆಯುತ್ತೆ. ಈಗ ನಾನು ಕತೆ ಹೇಳ್ಕೊಡ್ತಾ ಕಲೆ ಮಾಡ್ತೀನಿ, ಕಲೆ ಮಾಡ್ತಾ ಕತೆ ಹೇಳ್ಕೊಡ್ತೀನಿ. ಅದರಲ್ಲಿ ಏನಾಗುತ್ತೆ, ನಾವು ಇವಾಗಿನ ಒಂದು ಟೆಕ್ನಾಲಜಿಕಲ್ ಎಜುಕೇಷನ್ ಟೈಪ್ ಮಾತಾಡ್ಬೇಕಂದ್ರೆ ನಿಮಗೆ ಮಕ್ಕಳದು ಗ್ರಾಸ್ ಮೋಟರ್ ಸ್ಕಿಲ್ಸ್ ಆಗಲಿ, ಫೈನ್ ಮೋಟರ್ ಸ್ಕಿಲ್ಸ್ ಆಗಲಿ, ಅದೆಲ್ಲ ಅವ್ರಿಗೆ ಬೆಳ್ಕೊಂಡು ಹೋಗುತ್ತೆ. ಅದಲ್ಲದೇ ಅವರೇನು ನಮ್ಮ ಭಾರತೀಯ ಮೌಲ್ಯಗಳು, ನಮ್ಮ ಹಳೆಯ ಪರಂಪರೆಗಳು ಏನಿದ್ದು, ಯಾವುದನ್ನು ಏನಕ್ಕೆ ಮಾಡ್ತಿದ್ವಿ. ಈಗ ನಾವು ಮಕ್ಕಳಿಗೆ ನಾವು ಇದನ್ನೇ ಹೇಳ್ಕೊಡ್ತೀವಿ. ಈಗ ನಾವು ಯುಗಾದಿ ಮಾಡ್ತೀವಿ, ಯುಗಾದಿನ ಬೇರೆ ಬೇರೆ ಒಂದು ಪ್ರಾಂತ್ಯದಲ್ಲಿ ಯಾವ ಥರ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ. ಕೆಲವೊಂದು ಈಗ ನಾವು ಸಂಕ್ರಾಂತಿ ತಗೊಂಡ್ರು, ಕರ್ನಾಟಕದಲ್ಲಿ ಒಂಥರ ಸಂಕ್ರಾಂತಿ ನಡೆಯುತ್ತೆ, ಆಂಧ್ರ ಪ್ರದೇಶನಲ್ಲಿ ಒಂಥರ ಸಂಕ್ರಾಂತಿ ನಡೆಯುತ್ತೆ. ಆ ಜಾಗಕ್ಕೆ ಆ ಮೌಲ್ಯಕ್ಕೆ ಯಾವ್ಯಾವ ಥರ ಹಬ್ಬಗಳು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಈಗ ನಾವು ನವರಾತ್ರಿ, ದುರ್ಗಾ ಪೂಜೆ ಎಲ್ಲ ಕಡೆ ಮಾಡ್ತೀವಿ, ಆದರೆ ನಾವು ಕಲ್ಕತ್ತಾಗ ಹೋದಾಗ ಅದೊಂದು ಬೇರೆ ಶೈಲಿಯ ದುರ್ಗಾ ಪೂಜೆ, ನಾವು ಇಲ್ಲಿ ಮಾಡಿದಾಗ ಬೇರೆ ಶೈಲಿ, ಬೆಳಗಾಂನಲ್ಲಿ ಬೇರೆ ಶೈಲಿ, ಬೆಂಗಳೂರಿನಲ್ಲಿ ಬೇರೆ, ಮೈಸೂರಿನಲ್ಲಿ ಬೇರೆ. ಹತ್ತತ್ರ ನಾವು ಒಂದು 300-400 ಕಿಲೋಮೀಟರ್ ವ್ಯತ್ಯಾಸದಲ್ಲೂ ಅದೇ ದುರ್ಗಾ ಪೂಜೆ ಅದೇ ನವರಾತ್ರಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ. ನಾವು ಏನಕ್ಕೆ ಮಾಡ್ತೀವಿ ಅದನ್ನು, ನಾವು ಮಾಡ್ತೀವಿ. ಇವಾಗಿನ ಮಕ್ಕಳಿಗೆ ಎಷ್ಟು ಬುದ್ಧಿ ಇದೆ ಅಂದರೆ, ನಾನು ಇದನ್ನು ತಗೊಂಡ್ರೆ ಇದೇನಕ್ಕೆ, ಪ್ರಶ್ನೆಗಳು, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನನಗನ್ಸುತ್ತೆ ನಮ್ಮ ದೊಡ್ಡವ್ರಿಗೆ ನಮ್ಮ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂದರೆ ಭಾರತೀಯ ಜ್ಞಾನ ಪರಂಪರೆ ಥರ ಇನ್ನೊಂದು ಒಂಥರ, ಅದು ನಿಮಗೆ ಡಿಕ್ಷನರಿ ಥರ, ಅದು ನನ್ನ ಪ್ರಕಾರ ಒಂದು ಡಿಕ್ಷನರಿ ಇದ್ದಂಗೆ. ನೀವು ಏನು ಕಲಿಸಬೇಕು, ಏನಕ್ಕೆ ಆಗ್ತಿದೆ. ಈಗ ನಮಗೆ ಕೆಲವು ಹಳೆ ನಮಗೆ ಅಜ್ಜಿ ತಾತ ಅಂದರೆ ಹೇಳ್ಕೊಡ್ತಿದ್ರು, ಇವಾಗ ಅಜ್ಜಿ ತಾತ ಅಂದರೆ ಇಲ್ಲ. ಸೊ ಅದನ್ನು ಹೇಳ್ಕೊಡೋ ಜವಾಬ್ದಾರಿ ಯಾರ್ದು, ಇಲ್ಲ ಒಂದು ಇಲ್ಲ ಕ್ಲಾಸಸ್ ಥರ ನಮ್ಮ ಥರ ಮಾಡೋರು, ಇಲ್ಲ ತಂದೆ ತಾಯಿ ಸ್ವತಃ ಮಾಡುವಂಥದ್ದು ಈ ಥರ. ಸೊ ಈಗ ನಾವು ಅದನ್ನು ಇದು ಒಂದು ಅಡ್ವಾಂಟೇಜ್ ಥರನೇ ಆಯಿತು ನಮಗೆ. ನಾವು ಪೂರ್ತಿ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಕಲೆ ಮೇಲೇ ನಾವು ಕೆಲಸ ಮಾಡ್ತಿದ್ದೀವಿ. ಈಗ ಬೇರೆ ದೇಶಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿನ ನಮ್ಮ ಕಲೆಯನ್ನು ಕಲೀಲಿಕ್ಕೆ ಜನ ಬರ್ತಾರೆ. ಈಗ ನೀವು ಆಯುರ್ವೇದ ತಗೊಳ್ಳಿ, ಈಗ ನಾವು ಇಂಡಿಯನ್ ನಾಲೆಜ್ ಸಿಸ್ಟಮ್ ಭಾರತೀಯ ಜ್ಞಾನ ಪರಂಪರೆ ಅಂದ ತಕ್ಷಣ ಅದರಲ್ಲಿ ಗಣಿತ ಬಂತು, ಆಯುರ್ವೇದ ಬಂತು, ಯೋಗ ಬಂತು, ಎಲ್ಲಾನು ಕವರ್ ಮಾಡುತ್ತೆ ನಮ್ದು, ಇನ್ಕ್ಲೂಡಿಂಗ್ ಆಸ್ಟ್ರಾನಮಿ ಕೂಡ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಕವರ್ ಮಾಡುತ್ತೆ. ಬಟ್ ಅದನ್ನು ಓದ್ತಾ ಇರೋದು ಯಾರು, ಭಾರತೀಯರ ಬಿಟ್ಟು ಬರೀ ವಿದೇಶದವರೇ ಓದ್ತಿದ್ದಾರೆ ಅದನ್ನು. ಸೊ ಅದನ್ನ ನಾವು ಹೆಂಗೆ ರೂಟ್ ನಲ್ಲಿ ಮಾಡಬಹುದು ಅನ್ನೋದನ್ನ ನಾವು ಮಾಡ್ತಿದ್ವಿ. ಈಗ ನಾವು ಸದ್ಯಕ್ಕೆ ಬರೀ ಬೀಜ ಬಿತ್ತಿದೀವಿ, ಅದು ಪೂರ್ತಿ ಗಿಡ ಆಗಿ ಮರ ಆಗಿ ಬೆಳಿಲಿಕ್ಕೆ ಇನ್ನೂ ಒಂದು ಹಲವು ವರ್ಷ ನಡೆಯುತ್ತೆ. ಆದ್ರೂ ನಮ್ಮ ಗಿಡ ಚಿಗುರು ಒಡೆದಿದೆ, ಸ್ಟುಡಿಯೋ ತರಂಗ ಏನಿದೆ ನಮ್ಮ ಬೀಜ ಅಂತೂ ಚಿಗುರು ಒಡೆದಿದೆ. ಇವಾಗ ನಾವು ಭಾರತೀಯ ನಮ್ಮ ಪರಂಪರೆಯಲ್ಲಿ ಏನು ಆಗಿತ್ತು, ಏನಾಗಿಲ್ಲ, ಮತ್ತೆ ಅದರಿಂದ ಏನೇನು ನಮಗೆ ಉಪಯೋಗಗಳಾಗಿತ್ತು, ಮಕ್ಕಳಿಗೆ ಅದನ್ನು ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಿದ್ವಿ. ಅದರ ಸಮಸಮಕ್ಕೂ ಅವರ ತಂದೆ ತಾಯಿಗಳಿಗೂ ತಿಳಿಸುವಂತ ಪ್ರಯತ್ನಗಳನ್ನ ನಮ್ಮ ಸ್ಟುಡಿಯೋ ತರಂಗಿಂದ ನಾವು ಮಾಡ್ತಾ ಬಂದಿದ್ದೀವಿ.
1: ಮೇಡಮ್, ತಾವು ಹೇಳ್ತಾ ಇದ್ರಿ, ಈಗ ಈ ಮಕ್ಕಳ ಒಂದು ಕಲಿಕೆ ಯಾನದಲ್ಲಿ ಪೋಷಕರ ಪಾತ್ರ, ತಂದೆ ತಾಯಿ ಪಾತ್ರ ಬಹಳ ಮಷ್ಟು ಮುಖ್ಯವಾದದ್ದು ಅಂತ ಹೇಳಿದ್ರಿ. ಯಾವ ರೀತಿ ಮುಖ್ಯವಾಗುತ್ತೆ, ಅವರು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ತಂದೆ ತಾಯಿ ಪೋಷಕರು ಅಂತ?
0: ಅದೊಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ನಾನು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ನಾನು ಹೇಳುವುದೇನೆಂದರೆ, ಮೊದಲು ನಾನು ಒಂದು ತಾಯಿಯಾಗಿ, ಇಲ್ಲ ನಾನು ಒಂದು ತಂದೆ ಆಗಿ ನನ್ನ ಮಕ್ಕಳಿಗೆ ನಾನು ಏನು ಹೇಳ್ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಅದು ನನಗೆ ಗೊತ್ತಿಲ್ಲ ಅಂದರೆ ನಾನು ಏನು ಹೇಳ್ಕೊಡ್ಲಿ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ನನಗೆ ಒಂದು ಇವೆಂಟ್ ಮಾಡಿದ್ವಿ ನಾವು ರೀಸೆಂಟ್ ಆಗಿ ಬೆಳಗಾಂನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅವ್ರ ಜೊತೆಗೆ. ರೋಡಲ್ಲಿ ನಾವು ಆಟ ಆಡಿಸಿದ್ವಿ, ಮಹಾತ್ಮ ಫೂಲೆ ರೋಡಲ್ಲಿ. ರೋಡಲ್ಲಿ ನಾವು ದೊಡ್ಡ ದೊಡ್ಡ ಇದನ್ನ ಮಾಡಿ ಚೌಕಾಬಾರ ಆಗಲಿ, ನಮ್ದು ಅಳುಗುಳಿ ಮನೆ ಆಗಲಿ, ಹಾವು ಏಣಿ ಆಟ ಅಂದ್ರೆ ನಮ್ಗೆ ಅದರಲ್ಲಿ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿ ಸಿಕ್ತಂದ್ರೆ ಮಕ್ಕಳು ಆಡ್ತಾ ಇರಲಿಲ್ಲ, ಬರೀ ದೊಡ್ಡವರೇ ಆಟ ಆಡ್ತಾ ಇದ್ರಲ್ಲಿ. ಅಂದ್ರೆ ನಾನು ಫೋಟೋಸ್ ಕೂಡ ಶೇರ್ ಮಾಡಿದ್ದೆ, ಬರೀ ದೊಡ್ಡವರೇ ಆಡ್ತಾ ಇದ್ದಾರೆ, ಮಕ್ಕಳು ಕಡಿಮೆ. ಮಕ್ಕಳೆಲ್ಲ ತಿರ್ಗಾ ಆ ಕಡೆ ಎಲ್ಲೋ ಕ್ರಿಕೆಟ್ ಅಂತೆ ಅದಕ್ಕೆ ಹೋಗ್ತಾ ಇದ್ದಾರೆ.

0: ಬಟ್ ನಾವು ಮಕ್ಕಳನ್ನ ಎಳ್ಕೊಂಬಂದೇ ಆಟ ಆಡ್ಸಕ್ ಕೂಡಿಸಿದ್ವಿ. ಈ ತರನು ಒಂದು ನಮ್ ಇದ್ರಲ್ಲಿ ಆಟ ಇದೆ. ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಆಡ್ತಿದ್ರು, ನಿಮ್ ತಂದೆ ತಾಯಿಗಳು ಆಟ ಆಡ್ತಿದ್ರು, ನೀವು ಆಟ ಆಡಿ. ಒಂದ್ ಎರಡು ಆಟ ಆಡಿದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತ ಅದ್ರ ಮೇಲೆ ಆಡ್ಲಿಕ್ಕೆ. ಸೊ ನಾವು ಇದನ್ನ ನಾವು ಯಾಕೆ ಆಟ ಆಡಿಸ್ತಿಲ್ಲ ಮಕ್ಕಳಿಗೆ? ನಾವು ಅದನ್ನ ನಾವು ವಿಡಿಯೋ ಗೇಮ್ ಕೊಟ್ಟು ಆಟ ಆಡಿಸೋ ಬದಲು ಈ ತರ ಮನೇಲಿ ಕೂತಿ ನೀವು ನಾಲ್ಕು ಜನ ಆಟ ಆಡ್ರಿ. ಈಗ ನಾವು ಅಂತೀವಿ ಫ್ಯಾಮಿಲಿ ಟೈಮ್, ದೊಡ್ಡದಾಗಿ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪದ ಹೇಳ್ಬಿಡ್ತೀವಿ, ಫ್ಯಾಮಿಲಿ ಟೈಮ್, ಫ್ಯಾಮಿಲಿ ಟೈಮ್. ಆ ಫ್ಯಾಮಿಲಿ ಟೈಮ್ ಏನು? ಬರೀ ಊಟಕ್ಕೆ ಕೂತ್ಕೊಂಡಾಗ ನೀನು ಊಟ ಮಾಡು. ಅಲ್ಲಿ ಊಟ ಮಾಡ್ಬೇಕಾದ್ರು ನಾನು ಮೊಬೈಲ್ ನೋಡ್ಕೊಂಡು ಅಪ್ಪ ಹಿಂಗ್ ಸ್ಕ್ರೋಲ್ ಮಾಡ್ತಿರ್ತಾನ, ಅಮ್ಮ ಸ್ಕ್ರೋಲ್ ಮಾಡ್ತಿರ್ತಾಳೆ, ಮಕ್ಕಳು ಸ್ಕ್ರೋಲ್. ಇದು ಫ್ಯಾಮಿಲಿ ಟೈಮ್ ಅಂತೂ ಖಂಡಿತ ಅಲ್ಲ ನನ್ನ ಪ್ರಕಾರ. ಫ್ಯಾಮಿಲಿ ಟೈಮ್ ಏನಂತಂದ್ರೆ ಇವತ್ತು ನೀವು ಕೂತು ಮಾತಾಡ್ತೀರಿ, ನಿನಗೇನು ಪ್ರಾಬ್ಲಮ್ ಇದೆ, ಇವತ್ತು ಕ್ಲಾಸ್ ಹೆಂಗೆ ನಡೀತು, ಇವತ್ತು ಸ್ಕೂಲಲ್ಲಿ ನಿನಗೇನಾಯಿತು. ಈಗ ನಮ್ಮ ತಂದೆ ತಾಯಿಗಳು ನಾವು ನಮಗೆ ತಂದೆ ತಾಯಿ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ನಾವು ಬರೀ ಅಜ್ಜಿ ತಾತ ನಮ್ಮ ಜೊತೆ ಜನ ಮಕ್ಕಳಿರೋರು, ಮನೆ ತುಂಬ ಮಕ್ಕಳು. ನಾವು ಅದು ಹಂಗಾಯ್ತು ಹಿಂಗಾಯ್ತು, ನಮಗಿಂತ ದೊಡ್ಡ ಮಕ್ಕಳು ಅಂದರೆ ನಮ್ಮ ಈಗ ದೊಡ್ಡಪ್ಪನ ಮಕ್ಕಳು, ಮಗ ದೊಡ್ಡವನಾಗಿತ್ತು ಅಂದರೆ ಅವ್ನು ನಮ್ಗೆ ಅವಾಗ ತುಂಬ ಜ್ಞಾನ ಕೊಡೋರು, ಏ ಅದು ಹಂಗಲ್ಲ ಇದು ಹಿಂಗಲ್ಲ ಅಂತ ನಮಗೆ ಸೇಫ್ ಗಾರ್ಡ್ ಮಾಡೋರು. ಅವಾಗ ನಮ್ಮ ತಂದೆ ತಾಯಿ ಬರೋ ಅವಶ್ಯಕತೆನೇ ಇರಲಿಲ್ಲ ನಮಗೆ. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ, ನಾನು ಪೇರೆಂಟ್ಸ್ನ ಕೇಳ್ಕೊಳ್ಳೋದಿಷ್ಟೇ, ಏನೋ ಗೊತ್ತಿಲ್ಲ, ಬಟ್ ಅಜ್ಜ ಅಜ್ಜಿ ಖಂಡಿತ ಬೇಕ್ರಿ ಮಕ್ಕಳಿಗೆ ನನ್ನ ಪ್ರಕಾರ. ಈಗ ನೀವು ಶಿಕ್ಷಣ ಬಿಟ್ಬಿಡ್ರಿ, ಮನೆಯಲ್ಲೇ ಶಿಕ್ಷಣ ಕೊಡ್ರಿ. ನಾವು ನನ್ನ ಪ್ರಕಾರ ನಾವು ಹೊರಗೆ ಏನು ಕಲಿತೀವಿ ಅನ್ನೋದಕ್ಕಿಂತ ಮನೆ ನಾಲ್ಕು ಜನದಲ್ಲಿ ನಾವು ಹೆಂಗೆ ಬದುಕ್ತಿದ್ದೀವಿ, ನಾವು ಹೆಂಗೆ ಅದನ್ನು ಒಂದು ಮಕ್ಕಳಿಗೆ ತೋರಿಸ್ತೀವಿ, ಅದ್ರ ಮೇಲೇನೆ ಮಕ್ಕಳು ಕಲಿತಾರೆ ಅಂತ ನನ್ನದೊಂದು ಅನಿಸಿಕೆ. ಈಗ ನಾ ಅಪ್ಪ ಅಮ್ಮನ ಮಾತಾಡ್ಸಲ್ಲ, ಅಮ್ಮ ಅಪ್ಪನ ಮಾತಾಡ್ಸಲ್ಲ, ಎಲ್ಲರಿಗೂ ಬ್ಯುಸಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಡಿಮೆ ಆಗಿ ನಮ್ಮ ಸ್ವತಃ ಪೇರೆಂಟ್ಸೇ ಇಂಟ್ರೆಸ್ಟ್ ತಗೋಬೇಕು. ಅವರು ನೀವು ಹೆಂಗೆ ಹೇಳಿದ್ರಿ, ನಿಮ್ಮ ಬಾಲ್ಯ ಹೆಂಗಿತ್ತು, ನಾನು ನನ್ನ ಬಾಲ್ಯ ನೆನೆಸ್ಕೊಂಡು ನನ್ನ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು ನಾನು ಅಂತಂದ್ರೇ ನಾವು ಈ ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ನಮ್ಮ ಆಟಗಳನ್ನಾಗಲಿ ನಮ್ಮ ಕಲಿಕೆಗಳನ್ನಾಗಲಿ ನಾವು ತೊಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಹೊತ್ತು. ಈಗ ನಾನು ಮರ್ತೇ ಬಿಟ್ಟರೆ ಕೆಲವೊಂದು ಜ್ಞಾನ ನನ್ನಲ್ಲಿ ಉಳ್ಕೊಂಡ್ಬಿಡ್ತದೆ, ನನ್ನ ಮಗು ತಂಕ ಹೋಗೋದೇ ಇಲ್ಲ. ಸೊ ನಾನು ಸ್ವತಃ ತಂದೆ ತಾಯಿ ನಾನೇನು ಮಾಡ್ತಿದ್ದೆ, ಇಲ್ಲ ನಾನು ನನ್ನ ಅಜ್ಜ ಅಜ್ಜಿ ಕತೆ ಹೇಳಬೇಕು ಮಕ್ಕಳಿಗೆ, ಮತ್ತು ನಾನು ಹೆಂಗೆ ಬದುಕು ಬಂದೆ ಅದನ್ನು ಕತೆಗಳು ಹೇಳಬೇಕು. ನೀನು ಹಂಗಿರು ಅಂತ ನಾವು ಹೇಳೋದಿಲ್ಲ, ನಾನು ಹೆಂಗಿದ್ದೆ ಅಂತ ಮಕ್ಕಳಿಗೆ ತಿಳಿಸ್ಕೊಡೋದು. ಮಕ್ಕಳಿಗಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಇಂಥ ಒಂದು ಆಟ ಇತ್ತು. ಈಗ ನನಗೆ ಅಲ್ಲಿ ಮಕ್ಕಳು ಬಂದು ರೋಡ್ನಲ್ಲಿ ನಾವು ಆಡಿಸ್ಬೇಕಾದ್ರೆ ಅಂದ್ರೆ, ಮೇಡಮ್ ನೋ ಬಡಿ ಪ್ಲೇಸ್ ಇನ್ ಅವರ್ ಹೌಸ್, ವಿ ಡೋಂಟ್ ನೋ ಮೇಡಮ್. ಅದು ಈಗ ನಾನು ಆಟ ಆಡಿದ್ರೆ ಗೊತ್ತಿರುತ್ತೆ, ಈಗ ನನ್ನ ಮಕ್ಕಳಿಗೆ ನನ್ನ ಮನೇಲಿ ಗೊತ್ತಿದೆ, ಯಾಕಂದ್ರೆ ನಾನು ಆಟ ಆಡ್ತೀನಿ ಅವ್ರ ಜೊತೆ. ಸೊ ಹಂಗಾಗಿ ಅವ್ರು ನನ್ನ ಜೊತೆ ಆಟ ಆಡ್ತಾರೆ. ನಾನು ಪೇರೆಂಟ್ಸ್ನಲ್ಲಿ ಕೇಳ್ಕೊಳ್ಳೋದು ಅದೊಂದೇನೆ, ನೀವೇನು ಕಲ್ತಿದ್ರಿ ಅದನ್ನು ಹೊಸದಾಗಿ ಕಲಿಸ್ಕೊಡಿ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ನಾನು ಮೊನ್ನೆ ನಾನು ಆಟ ಆಡಿಸಿದೆ ಅಂತ ಹೇಳಿದ್ನಲ್ಲ, ಅದು ಎಲ್ಲರಿಗೂ ಒಂದು ಅಚ್ಚರಿ ಆಗ್ಬಿಡ್ತು. ಆಟ ಹಳೇದು, ಆಟನೂ ಹಳೇದು, ಸಿಸ್ಟಮ್ ಕೂಡ ಹಳೇದು, ಅಪ್ಪ ಅಮ್ಮನೂ ಹಳಬ್ರೆ, ಬಟ್ ಮಕ್ಕಳಿಗೆ ಅದೆಲ್ಲ ಹೊಸದು. ಸೊ ಹಾಗಾಗಿ ನಮ್ಮ ನಾವು ಏನು ನಾವು ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಬಂದಿದ್ದೀವಿ ಅದನ್ನು ನಿಮ್ಮ ಮಕ್ಕಳೊಂದಿಗೆ ಹಂಚ್ಕೊಳ್ಳಿ. ಅದನ್ನು ನೀವು ಹೆಂಗೆ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ಜೊತೆ ಬೆಳೆದಿದ್ರಿ, ನೀವೇನು ಆಟ ಆಡ್ತಿದ್ರಿ, ನೀವು ಮಾಡಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ, ಅದನ್ನೇ ನೀವು ಮಕ್ಕಳ ಜೊತೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ.
1: ಖಂಡಿತ ಮೇಡಮ್. ಮೇಡಮ್ ತಾವು ಹೇಳ್ತಾ ಇದ್ರಿ ಒಂದು ಪೌರಾಣಿಕ ಮೌಲ್ಯಗಳ ಮೂಲಕ ಮಕ್ಕಳ ಕಲಿಕೆಯಲ್ಲಿ ಒಂದು ಸಾಕಷ್ಟು ನಾವು ಬದಲಾವಣೆಗಳನ್ನ ತರಬಹುದು ಅಂತ ಹೇಳ್ತಾ ಇದ್ರಿ. ಇನ್ನು ಈ ಒಂದು ಆಧುನಿಕ ಸಮಾಜಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಆಧುನಿಕ ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಈ ಒಂದು ಪೌರಾಣಿಕ ಮೌಲ್ಯಗಳು ಎಷ್ಟು ಮುಖ್ಯವಾಗುತ್ತೆ ಅಂತ?
0: ಪೌರಾಣಿಕ ಮೌಲ್ಯಗಳು ಖಂಡಿತ ಮುಖ್ಯವಾಗುತ್ತೆ, ಯಾಕಂದ್ರೆ ನಾವೀಗ ಆಧುನಿಕದಲ್ಲಿ ಮೌಲ್ಯಗಳೇ ಕೊಡ್ತಲ್ಲ, ಇವಾಗಿಂದ ಇದ್ರಲ್ಲಿ ಮೌಲ್ಯ ಕೊಡ್ತಿಲ್ಲ, ಬರೀ ನಾವು ಅವ್ರಿಗೆ ಹೇಳ್ಬಿಡ್ತಾ ಇದೀವಿ ಅಷ್ಟೇ, ನೀವು ಇದನ್ನು ಹಿಂಗೆ ಮಾಡಬೇಕು, ನೀವು ಇದನ್ನು ಹಿಂಗೆ ಮಾಡಬೇಕು. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ನಿಮಗಂದರೆ, ಈಗ ನನ್ನ ಮಗ 3ನೇ ಕ್ಲಾಸ್, ಸೊ ನನ್ನ ಮಗ 3ನೇ ಕ್ಲಾಸಿಗೆ ಓದ್ತಿದ್ರೆ ನಾನು ನನ್ನ ಅವ್ರ ಪೇರೆಂಟ್ಸ್ಗಳನ್ನ ನಾನು ನೋಡ್ತೀನಿ. ಎಕ್ಸಾಮ್ಗೆ ಕೇಳಲಿಕ್ಕೆ ಅಂತ ಸ್ಕೂಲಿಗೆ ಬರ್ತಾರೆ, PTM ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಆ PTMನಲ್ಲಿ ಮಕ್ಕಳಿಗೆ ನೀವು ಪೇರೆಂಟ್ಸ್ನ ನೋಡಬೇಕು, ಮಕ್ಕಳು ಆಟ ಆಡ್ತಿರ್ತಾರೆ, ಪೇರೆಂಟ್ಸು ಅಂದರೆ ನೀಟ್ ಎಕ್ಸಾಮ್ ಬರೀತಾ ಇರೋಂಗೆ ಟೆನ್ಷನ್ ತೊಗೊಂಡಿರ್ತಾರೆ. 3ನೇ ಕ್ಲಾಸ್ ಇದ್ರಿ, ನಾನು ನನ್ನ ಮಗ ಏನು ಬರೀತಾನೆ ಅಂತಲೂ ಕೇಳೋದಿಲ್ಲ. ಅದು ನನ್ನ ಪದ್ಧತಿ, ಅದು ನನಗದು ಇಟ್ ಡಸಂಟ್ ಹೋಲ್ಡ್ ವ್ಯಾಲ್ಯೂ ಫಾರ್ ಮೀ. ನನ್ನ ಪ್ರಕಾರ ಒಂದು ಆಟ ಆಡೋ ವಯಸ್ಸು, ಕಲಿತಾನೆ, ಕಲಿಯೋ ಟೈಮ್ ಕಲಿತೇ ಕಲಿತಾರೆ, ನಮ್ಗೆ ಯಾರು ಕೇಳಿದ್ರು, ನಾವು ಕಲ್ತಿಲ್ವ, ಇವತ್ತು ನಾನು PhD ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಪ್ರಕಾರ ಇಟ್ ಡಸಂಟ್ ಹೋಲ್ಡ್ ಎನಿ ವ್ಯಾಲ್ಯೂ. ಮಾಡೋ ಟೈಮ್ನಲ್ಲಿ ಮಾಡೇ ಮಾಡ್ತಾರೆ, ಬಟ್ ಆ ಮಗುಗೆ ಯಾವುದು ಮುಖ್ಯ, ಯಾವುದು ಸರಿ, ಯಾವುದು ತಪ್ಪು, ಅದು ಮಗು ಗೊತ್ತಿರ್ಬೇಕು. ನಾವು ಅಷ್ಟು ಕಲಿಸ್ತಂದ್ರೆ ನಾವು ಒಂದು ಪೇರೆಂಟ್ಸ್ ಆಗಿ ನಾವು ಗೆದ್ದು ಅಂತ ನಾವು ಹೇಳ್ತೀವಿ. ಇದೆಲ್ಲ ನಮ್ಗೆ ಹೆಂಗೆ ಬರುತ್ತೆ? ಈಗ ನಮಗೆ ಟೆಕ್ನಾಲಜಿ ಇರಲಿಲ್ಲ ನಾವು ಓದ್ತಿರ್ಬೇಕಾದ್ರೆ, ಬಟ್ ನಮ್ಮ ಆತ್ಮಸ್ಥೈರ್ಯ ಎಷ್ಟಿದೆ ಇವತ್ತು, ನಾವು ಏನೇ ಬಂದರೂ ಗೆಲ್ತೀವಿ ಅನ್ನೋಷ್ಟು ಆತ್ಮಸ್ಥೈರ್ಯ ನಮ್ಮ ತಂದೆ ತಾಯಿಗಳು ನಮಗೆ ತುಂಬಿದ್ದಾರೆ. ಇವತ್ತಿನ ಮಕ್ಕಳಿಗೆ ಅದು ಆತ್ಮಸ್ಥೈರ್ಯ ಇದೆಯಾ? ಖಂಡಿತ ಇಲ್ಲ. ಒಂದು ಮಾರ್ಕ್ ಕಡಿಮೆ ಆಯಿತು ಬಾ ಅಂತ ಅಳ್ಳಿಕ್ಕೆ ಶುರು ಮಾಡ್ತಾವೆ ಮಕ್ಕಳು. ಈಗಿನ ನಾನು ನೋಡಿರೋ ಹಾಗೆ ಮಕ್ಕಳುಗಳು ಅದು ಹಂಗಾಯ್ತು ಇದು ಹಿಂಗಾಯ್ತು ಅದು ಹೆಂಗಾದ್ರೂ ಆಗ್ಲಿ ಜೀವನ ಅಂತೂ ಮಾಡ್ಬೇಕ ನಾವು ಖಂಡಿತ ಜೀವನ ಮಾಡೋ ಅಷ್ಟು ನಾವು ಮಕ್ಕಳಿಗೆ ಇವತ್ತಿನ ದಿವಸ ನಮ್ಮ ಭಾರತೀಯ ಜ್ಞಾನ ಪರಂಪರೆ ನನ್ನ ಪ್ರಕಾರ ಅದೊಂದು ಬಹಳ ಮಹತ್ತರದ ಒಂದು ಅಡ್ವಾಂಟೇಜ್ ಅನ್ಕೋತೀನಿ ನಾನು. ಅದನ್ನ ಓದಿಸ್ದಾಗ ಅದನ್ನ ಸರಿಯಾಗಿ ಕಲಿಸೋ ರೀತಿಯಲ್ಲಿ ಕಲಿಸಿದಾಗ ನಮ್ಮ ಇವಾಗಿನ ಮಕ್ಕಳಿಗೆ ಬೇಕಾಗಿರೋದೇನು ಅಂತಂದ್ರೆ ನಾನು ಏನೇ ಬರಲಿ ನಾನು ಜೀವನ ಮಾಡ್ತೀನಿ ಅನ್ನೋ ಅಷ್ಟು ಅವ್ರಿಗೆ ಆತ್ಮಸ್ಥೈರ್ಯ ಬರಬೇಕು. ಇವತ್ತು ಡರ್ತ್ ನೀಡ್ ಆಫ್ ಅವರ್ ಅದು. ಯಾಕಂದ್ರೆ ನಾನು ನೋಡಿರೋ ಮಕ್ಕಳಿಗೆ ಇಮ್ಮಿಡಿಯೇಟ್ ಆಗಿ ನನಗೆ ಇದು ಗೊತ್ತಿಲ್ಲ ಅಳಕ್ ಶುರು ಮಾಡ್ತಾರೆ. ಅದೇನೋ ಡಿಪ್ರೆಷನ್ ಅಂತೆ. ನನಗೆ ಇವತ್ತಿಗೂ ಡಿಪ್ರೆಷನ್ ಅಂದ್ರೆ ಏನು ಗೊತ್ತಿಲ್ಲರಿ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಅದು ಏನಕ್ಕೆ ಡಿಪ್ರೆಷನ್ ಗೊತ್ತಿಲ್ಲ ನನಗೆ. ಎರಡು ಮಾರ್ಕ್ ಕಡಿಮೆ ಆಯಿತು ಡಿಪ್ರೆಷನ್, ನನ್ನ ಮಗಳು ಮಾತಾಡ್ತಿಲ್ಲ, ಮೂರನೇ ಕ್ಲಾಸ್ ಹುಡುಗರು ಡಿಪ್ರೆಷನ್. ಅರೆ ಏನು ಅಂದ್ರೆ ಏನು ಡಿಪ್ರೆಷನ್ ಅದು? ನಾವು ಇಲ್ಲಿ ರಾಮನ್ ಬಗ್ಗೆ ಮಾತಾಡ್ತೀವಿ, ಕೃಷ್ಣನ್ ಬಗ್ಗೆ ಮಾತಾಡ್ತೀವಿ, ಧ್ರುವನ್ ಬಗ್ಗೆ ಮಾತಾಡ್ತೀವಿ, ನಚಿಕೇತನ್ ಬಗ್ಗೆ ಮಾತಾಡ್ತೀವಿ. ಅವರು 5 ವರ್ಷದಲ್ಲಿ ಏನ್ ಸಾಧಿಸಿದ್ರು ಅದು ನಮ್ಮ ಭಾರತೀಯ ಜ್ಞಾನ ಪರಂಪರೆ. ಮೂರನೇ ಕ್ಲಾಸ್ ಹುಡುಗನ ಅಪ್ಪ ಅಮ್ಮ ಅದೇ ನಾನು ಹೇಳಿದ್ನಲ್ಲ, ಎಲ್ಲ ನೋಟ್ಸ್ ರೀ, ಏನ್ರಿ ಮೇಡಮ್ ನೀವು ಇದೇನು ಮಾಡ್ತೀರ್ರಿ ಅಂದ್ರೆ ನನಗನ್ಸ್ತದೆ ಇವ್ರೇನು ಸಿ ಇ ಟಿ ಎಕ್ಸಾಮ್ ಬರೀತಾ ಇದ್ರೋ, ಮೂರನೇ ಕ್ಲಾಸ್ ಎಕ್ಸಾಮ್ ಬರೀತಾ ಇದ್ರೋ, ನನಗೆ ಅದೇ ಗೊತ್ತಾಗಂಗಿಲ್ಲ ನನಗೆ. ಅವ್ ಪೇರೆಂಟ್ಸ್ನ ನನ್ಗೆ ಈಗ ನೀವು ಏನು ಕಲಿಸ್ಬೇಕು ಅದನ್ನು ಕಲಿಸ್ರಲ್ಲ, ಇದು ಹೆಂಗಿದ್ರು ಓದ್ತಾವ ಮಕ್ಕಳು. ಅವಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯನೇ ನಾವು ಮಕ್ಕಳಿಗೆ ಕೊಡ್ತಿಲ್ಲ. ಇಷ್ಟೆಲ್ಲ ನಾವು ನಮ್ಮ ಫುಲ್ ಒಂದು ಜ್ಞಾನ ಭಂಡಾರ ನಾವು ಇಟ್ಕೊಂಡಿದ್ದೀವಿ. ಜನ ಅಲ್ಲೆಲ್ಲೋ ಡಿಪ್ರೆಷನ್ಗೆ ಹೋಗ್ತಾರೆ ಆ ದೇಶದಲ್ಲಿ, ಆ ಡಿಪ್ರೆಷನ್ ಕಳ್ಕೊಳ್ಳೋಕ್ಕೆ ನಮ್ಮ ಭಾರತಕ್ಕೆ ಬರ್ತಾರೆ, ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಬುಕ್ಗಳನ್ನ ಓದ್ತಾರೆ, ಅದರಿಂದ ಏನು ಕಲಿಬೇಕು ಅನ್ನೋದು ಓದ್ತಾರೆ, ಇಲ್ಲಿಂದ ಕಲ್ಕೊಂಡು ಹೋಗಿ ಅವರಲ್ಲಿ ನಂಬರ್ ಒನ್ ಆಗ್ತಾರೆ. ನಮ್ಮವರು ಅಲ್ಲಿದನ್ನು ಓದ್ಬಿಟ್ಟು ಇಲ್ಲಿ ಡಿಪ್ರೆಷನ್ಗೆ ಬರ್ತಾರೆ. ಸೊ ನನಗೆ ಇವತ್ತಿಗೂ ಅದು ಅರ್ಥ ಆಗಿಲ್ಲ. ನಾನು ಎಲ್ಲಾರನ್ನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಸಂಸ್ಕೃತಿಯ ನಮ್ಮ ಕತೆಗಳ ಬಗ್ಗೆ ಮಕ್ಕಳ ಹತ್ರ ಮಾತಾಡಿ. ನಾನು ಇವತ್ತಿಗೂ ಅದೇ ಅಂತಿದ್ದೀನಿ, ನೀವು ಧ್ರುವ ನಚಿಕೇತನ್ಗೂ ಹೋಗಬೇಡಿ, ಸ್ವತಃ ನೀವು ಹೆಂಗೆ ಬೆಳೆದು ಬಂದ್ರಿ ಅದು ಕತೆ. ನಿಮ್ಮ ಅಜ್ಜಿ ತಾತ ಹೆಂಗೆ ಬೆಳೆದು ಬಂದರು, ಅವರು ರೈತರಾಗಿರ್ತಾರೋ ಇಲ್ಲ ಸ್ಕೂಲ್ ಮಾಸ್ಟರ್ ಆಗಿರ್ತಾರೋ ಅದು ಬೇಡ, ಬಟ್ ಅವರು ಜೀವನ ಶೈಲಿ ಹೆಂಗೆ ನಡೆಸ್ಕೊಂಡು ಬಂದಿದ್ದಾರೆ, ಒಂದು ಕಂಪ್ಲೀಟ್ ಜೀವನ ಶೈಲಿ ಅವ್ರದ್ದು. ಈಗ ನಮ್ಮವ್ರದ್ದು ನೋಡ್ರಿ 30-40 ವರ್ಷಕ್ಕೆ ಅದೇನೋ ಅಂತಾರೆ, ಅದೇನೋ ರೋಗ ಬಂತಂತೆ, ಇನ್ನೊಂದು ಬಂತಂತೆ, ಮತ್ತೊಂದು ಬಂತು, ಅದು ನಮ್ಮ ಜೀವನ ಶೈಲಿ. ನಾವು ಮಕ್ಕಳಿಗೆ ನಾವು ಅದನ್ನೇ ಹೇಳ್ಕೊಡ್ತಾ ಇದೀವಿ. ಈಗ ನಾನು 10 ನಿಮಿಷ ಮನೇಲಿ ಕೊಡೋದಿಲ್ಲ, ನಾನು ಮಾಡ್ತಾನೇ ಇರ್ತೀನಿ, ನನ್ನ ಮಕ್ಕಳು ಅದನ್ನೇ ನೋಡ್ಕಲಿರ್ತಾರೆ. ಇವತ್ತು ನಾನು ಇದನ್ನೇ ಕುತ್ಕೊಂಡು ನಾನು ಹಿಂಗೇ ಫೋನ್ ನೋಡ್ಕೊಂಡು ಕೂತಿದ್ರೆ ಮಕ್ಕಳು ಅದೇ ಕಲಿತಾರೆ. ಸೊ ನಮ್ದು ಏನಿದೆ, ನಮ್ದು ಹಿಸ್ಟ್ರಿ ಓದ್ರಿ. ಹಿಸ್ಟ್ರಿ ಅಂತಂದ್ರೆ ಅವನು ಇವನ್ ಕೊಂದ, ಇವನ್ ಅವನ್ ಕೊಂದ, ಅದು ಹಿಸ್ಟ್ರಿ ಅಲ್ಲ ನನ್ನ ಪ್ರಕಾರ. ಈಗ ರಾಮ ಒಂದು ಆದರ್ಶ ಅಂತ ನಾವು ರಾಮನ್ ತಗೊಂಡ್ರೆ, ರಾಮನ್ ಆದರ್ಶ ಅಂತ ಏನಕ್ಕೆ ತಗೊಂಡ್ರು? ಅವನೊಬ್ಬ ಒಳ್ಳೆ ಮಗ ಆಗಿದ್ದ, ಒಬ್ಬ ಒಳ್ಳೆ ಶಿಷ್ಯ ಆಗಿದ್ದ. ಸೊ ಒಂದು ಮನುಷ್ಯ ಒಂದು ಕಂಪ್ಲೀಟ್ ಆಗ್ಬೇಕಂದ್ರೆ ಒಂದೇ ಮನುಷ್ಯನಲ್ಲಿ ನಾವು 10 ಅವತಾರಗಳನ್ನ ನೋಡ್ತೀವಿ. ನಾನು ಇವತ್ತಿನ ದಿನ ಇಲ್ಲಿ ಕೂತು ಶಿಕ್ಷಕಿಯಾಗಿ ಮಾತಾಡ್ತಿರ್ಬೋದು, ನಾನು ಮನೆಯಲ್ಲಿ ನನ್ನ ಅಮ್ಮ ಬೇರೆ ಥರನೇ ಇರ್ತೀನಿ, ನಾನು ಹೊರಗಡೆ ಬಂದಾಗ ನಾನು ಶಿಕ್ಷಕಿ ಬೇರೆ ಥರ ಇರ್ತೀನಿ, ಫ್ರೆಂಡ್ಸ್ ಜೊತೆ ನಾನು ಹೋದಾಗ ಇನ್ನೊಂದು ಥರನೇ ಇರ್ತೀನಿ ನಾನು. ಸೊ ಒಂದು ಮನುಷ್ಯ ಯಾವ ಥರ ಇದ್ದೂ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು ಅನ್ನೋದನ್ನು ನಾವು ಇವತ್ತಿನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದನ್ನು ಹೇಳ್ಕೊಡೋದು ಯಾವುದ್ರಿಂದ, ನಮ್ಮ ಜ್ಞಾನ ಪರಂಪರೆಯಲ್ಲಿ ನಾವು ಏನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಓದಿ ತೆಗಿಬೇಕು. ಇವತ್ತು ಎಲ್ರಿ ಟೆಕ್ನಾಲಜಿ ಗೂಗಲ್ ಇದೆ, ಯಾರಿಗೂ ಗ್ರಂಥಗಳು ಓದೋದೇ ಬೇಡ, ಎಲ್ಲ ನಿಮಗೆ ಫೋನಲ್ಲೇ ಸಿಕ್ಬಿಡುತ್ತೆ. ಫೋನಲ್ಲೇ ಓದಿ, ನಾನು ಅದನ್ನೇ ಪೇರೆಂಟ್ಸ್ಗೆ ಹೇಳೋದು, ನಿಮಗೆ ಟೆಕ್ನಾಲಜಿ ಇದೆ ಅಲ್ವಾ ಅದನ್ನೇ ಓದಿ. ಇವತ್ತು ಅದರಲ್ಲೂ 100 ಬುಕ್ಸ್ ಮಾಡಿಬಿಟ್ಟಿದ್ದಾರೆ, ರಾಮನಿಂದ ನೀನು ಏನು ಮ್ಯಾನೇಜ್ಮೆಂಟ್ ಕಲಿಬೋದು, ಅಟ್ಲೀಸ್ಟ್ ಅದನ್ನಾದರೂ ಓದಿ ಮಕ್ಕಳಿಗೆ ಹೇಳ್ಕೊಡ್ರಿ. ನಿಮಗೆ ಹೊಸ ಥರ ಬೇಕಾ? ನೀವು ಸಾಧಾರಣ ನೋಡಿ, ಒಳ್ಳೆ ಪೊಸಿಷನ್ಗೆ ಬಂದಿರೋ ಅಂತ ಇವತ್ತಿನ ಸಮಾಜದಲ್ಲಿ ನಾವು ಯಾರೇ ಆಗಲಿ, ನಾನು ಕಂಡಂತಹ ಒಳ್ಳೊಳ್ಳೆ ಪೊಸಿಷನಲ್ಲಿರೋ ಈಗ ಟೆಕ್ನಾಲಜಿ ಹೆಡ್ಸೇ ಆಗಲಿ, ಸಿಇಒಗಳೇ ಆಗಲಿ, ನೀವು ಅವ್ರನ್ನ ನೋಡಿ, ಅವರು ಖಂಡಿತ ಭಗವದ್ಗೀತೆ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಇದನ್ನು ಓದಿದ್ವಿ, ಇದರಲ್ಲಿ ಹಿಂಗಿತ್ತು. ನೀನು ಒಂದು ಶ್ಲೋಕದಲ್ಲಿ 100 ಅರ್ಥ ಕಲಿಬೋದು ಭಗವದ್ಗೀತೆಯಲ್ಲಿ, ಇಲ್ಲ ನೀನು ಒಂದು ರಾಮಾಯಣದಲ್ಲಿ ಲಕ್ಷಗಟ್ಟಲೆ ಕತೆ ತೆಗಿಬೋದು ಒಬ್ಬ ಮನುಷ್ಯ ಹೆಂಗೆ ಅಂತ ಹೇಳಿ. ಒಂದು ತಾಯಿಯಾಗಿ ಹೆಂಗೆ ಮಾಡ್ಬೋದು? ಈಗ ದೇವಕಿ ಅಂತ ನಾವು ಅಂತೀವಿ, ಈಗ ದೇವಕಿನಲ್ಲಿ ನಾವು ಒಂದೇ ನೋಡೋದು, ಕೃಷ್ಣನ್ ಕೊಟ್ಬಿಟ್ಲು, ಅವಳು ಕೂತ್ಕೊಂಡು ಅಳ್ತಾ ಇದ್ಲು ಕಾರಾಗ್ರಹದಲ್ಲಿ, ನಾವು ಅಷ್ಟೇ ಹೇಳ್ತೀವಿ. ಬಟ್ ನಾವು ಮಕ್ಕಳಿಗೇನು ಹೇಳ್ಕೊಡ್ಬೇಕು, ದೇವಕಿ ಅಂತ ಮಹಾನ್ ಮಹಿಳೆ ತನ್ನ ಮಗುನ ಉಳಿಸ್ಕೊಳಕ್ ಅವಳು ಎಷ್ಟು ಧೈರ್ಯ ಪಟ್ಟು ಎಲ್ಲ ಮಾಡಿ ಮಗುನ ಕಳಿಸ್ಕೊಟ್ಟು ವಾಪಸ್ ಕೃಷ್ಣನ್ ತಗೊಂಡು ಬಂದ್ಲವಳು, ಮಾಡ್ತಾಳವಳು. ಅದನ್ನು ನಾವು ಹೇಳ್ಕೊಡಲ್ಲ. ಈಗ ನಾವು ಮಹಿಳೆ ಅಂತ ಮಾತಾಡ್ತೀವಿ, ಯಾವುದೋ ಮಹಿಳಾ ದಿನ, ಎಲ್ಲ ಮಹಿಳೆ ಅಬಲೆ. ಮಹಿಳೆ ಯಾಕೆ ಅಬಲೆ? ಅವಳು ಖಂಡಿತ ಅಬಲೆ ಅಲ್ಲ. ನಾನು ಹೇಳೋದು ಈಗ ನಮ್ದ್ರಲ್ಲಿ, ನಾವು ಒಂದು ಸ್ಟಡಿನಲ್ಲಿ, ನಮ್ಮ ಭಾರತೀಯ ಪರಂಪರೆ ಸ್ಟಡಿನಲ್ಲಿ ಇದೆ. ಈಗ ನಾವು ಮದುವೆಗಳ ಮಂತ್ರಗಳು ಹೇಳ್ತೀವಿ, ನಮ್ಮ ಬ್ರಾಹ್ಮಣರು ವೇದಘೋಷಗಳು ಮಾಡ್ತಾರೆ ಮದುವೆನಲ್ಲಿ. ನಿಜವಾಗಿ ಹೇಳ್ಬೇಕಂದ್ರೆ ಆ ಮದುವೆ ಮಂತ್ರಗಳು 2 ಹೆಂಗಸರ ಮಧ್ಯೆ ನಡೆಯುವಂತ ಮಾತಂತೆ. ಅದು ನಿಮಗೆ ಗೊತ್ತಿತ್ತಾ? ಇಲ್ಲ. ಅದಕ್ಕೇನೆ ಓದಿ ಅಂತ ಹೇಳೋದು. ಅಂದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ, ಮಹಿಳೆ ವೀಕ್, ಮಹಿಳೆ ವೀಕ್, ಮಹಿಳೆ ಯಾಕೆ ವೀಕ್, ಖಂಡಿತ ವೀಕ್ ಅಲ್ಲ. ಹಿಂದೆ ಮಹಿಳೆ ನಮ್ದು ಗಾರ್ಗಿಗಳಾಗ್ಲಿ, ಈಗ ಗಾರ್ಗಿ ನಾವು ತಗೊಂಡ್ರೆ ಅವಳು ಎಲ್ಲಾರ್ಗು ಸವಾಲು ಹಾಕಿದವಳು, ಇನ್ನೊಂದು ಆತ್ಮನ ಪ್ರವೇಶ ಮಾಡಿ ಇನ್ನೊಬ್ಬರ ಆತ್ಮದಿಂದ ಸವಾಲು ಮಾಡಿದವಳು ಅವಳು, ಗಂಡಸಾತ್ಮನ. ಅವಳ ನನ್ನ ಆತ್ಮದಿಂದ ನಾನು ಹೊರಗಡೆ ಬಂದು ನಿನಗೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದಾಗ ಎದುರುಗಡೆ ಇರೋ ವಂಶ ಕೇಳ್ತಾನೆ, ನೀನು ಹೆಂಗಸ, ನಾನು ನಿನ್ನ ಹತ್ರ ವಾದ ಮಾಡಲ್ಲ ಅಂತ. ಅವಳು ಅಂತಾಳ ಅವಾಗ, ನಾನು ನನ್ನ ಆತ್ಮ ನಾನು ಬಂದ್ಬಿಟ್ಟಿದೆ, ಆತ್ಮಕ್ಕೆ ಹೆಂಗಸು ಗಂಡಸು ಇಲ್ಲ, ಆತ್ಮ ಆತ್ಮ ಅಷ್ಟೇ, ಅದರಲ್ಲಿ ಹೆಣ್ಣಿಲ್ಲ ಗಂಡಿಲ್ಲ. ಸೊ ಈಗ ನನ್ನ ಜ್ಞಾನ ದೊಡ್ಡದು, ನಿನ್ನ ಜ್ಞಾನ ದೊಡ್ಡದು ಅಂತ. ಸೊ ಹಾಗಾಗಿ ನನ್ನ ಪ್ರಕಾರ ಈಗ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನೆ ಮಾಡ್ತೀವೋ ಇನ್ನೊಂದೇ ಮಾಡ್ತೀವೋ, ನಿಮ್ಮ ಕತೆಗಳು ನಮ್ಮ ಪರಂಪರೆ ಏನಿದೆ ಅದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ದು. ಬರೀ ಅಪ್ಪ ಅಮ್ಮಂದ್ರು ಅಂತಲ್ಲ, ಸಾಧಾರಣ ನಾನು ಎಲ್ಲರಿಗೂ ಹೇಳೋದು ಒಂದೇ, ಸಣ್ಣ ಸಣ್ಣ ಕತೆಗಳನ್ನೇ ಓದಿ, ಅದರಿಂದ ನೀವು ಏನು ಕಲಿತೀರಾ, ಮಕ್ಕಳಿಗೆ ಅದೊಂದು ಇನ್ಸ್ಪಿರೇಷನ್, ಮಕ್ಕಳಿಗೆ ಅದನ್ನು ಕಥಾರೂಪವಾಗಿ ಹೇಳ್ಕೊಡಿ. ಈಗ ನಾನು ಹೇಳಿದೆ ಗಾರ್ಗಿ ಇನ್ನೊಬ್ಳ ಕಡೆ ಹೋದ್ಲು ಆಚೆ ಬಂದ್ಲು ಅಂತಂದ್ರೆ ಎಲ್ಲಿ ಹೋದ್ರು ಮಮ್ಮಿ, ಎಲ್ಲಿ ಹೋದ್ರು ಒಂದು ಮಮ್ಮಿ ಅಂತಾರೆ ಮಕ್ಕಳು. ಇವಾಗಿನ ಮಕ್ಕಳು ಆ ಥರ ಇದ್ದಾರೆ, ಅದು ಸಾಧಾರಣ ಅವರು ಹೇಳೋದು ಕರೆಕ್ಟ್ ಇದೆ. ಬಟ್ ನಾವು ಹೆಂಗೆ ಅದನ್ನು ವಿಚಾರ ಮಾಡಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬಹುದು ಅನ್ನೋದನ್ನು ಕಲಿಯೋದೇನಿದೆಯಲ್ಲ, ಅದು ಮೊದಲು ನಾವು ಕಲಿಯಬೇಕು. ಇದರಿಂದ ನಮ್ದ್ರಿಂದ ನಾವು ತಗೊಳ್ಳೋವಂಥವು ಬಹಳ ಇದೆ, ಅದನ್ನು ಹೇಳ್ಕೊಡೋವಂಥ ಕೆಲಸ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸರಳವಾಗಿ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬಹುದು ಅನ್ನೋದು ಒಂದು ನಮ್ಮದೊಂದು ಕೆಲಸ ಆಗಿದೆ, ಅದರಲ್ಲಿ ಅವ್ರ ಸಮಕ್ಕ ನಾವು ಕಲಿತಾ ಇದ್ದೀವಿ. ಸೊ ಇದನ್ನು ಖಂಡಿತ ನನ್ನ ಪ್ರಕಾರ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಇನ್ಕ್ಲೂಡ್ ಮಾಡಲಿಕ್ಕೆ ಬೇಕು. ನೀವು ಅವನು ಬಂದ, ಇವನು ಸತ್ತ, ಅವನು ಹೋದ, ಓಕೆ, ಬಟ್ ಮಾರಲ್ ಎಜುಕೇಷನ್ನ ಬೇಜಾರಾಗೋಂಗೆ ಹೇಳ್ಕೊಡ್ಬೇಡ್ರಿ. ಮಾರಲ್ ಎಜುಕೇಶನಲ್ಲಿ ಮಾರಲ್ ತಗೊಳ್ಳೋಂಗೆ ಹೇಳ್ಕೊಡಿ ಅಂತ ನಾನು ಸ್ಕೂಲ್ಗಳಲ್ಲಿ ಕೇಳ್ಕೊತೀನಿ. ಇದರಲ್ಲಿ
1: ಮೇಡಮ್, ಈಗ ತಾವು ಒಂದು ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳಲ್ಲಿ ಭಾರತೀಯ ಒಂದು ಸಂಸ್ಕೃತಿಯ ಮೌಲ್ಯಗಳನ್ನು ಕಲಿಕೆಯ ಮೂಲಕ, ಕಲೆಯ ಮೂಲಕ, ಕಲೆಯ ಜೊತೆ ಜೊತೆಗೇನೆ ಕಲಿಸ್ತಾ ಇದ್ದೀರಾ, ಅಲ್ಲಿ ಮಕ್ಕಳ ಪ್ರತಿಕ್ರಿಯೆ ಹೇಗಿದೆ ಅಂತ?
0: ಮಕ್ಕಳ ಪ್ರತಿಕ್ರಿಯೆ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನಾನು. ಅಂದರೆ ಅವರು ಮೊದಲು ಹೇಳಬೇಕಂದ್ರೆ ಮಕ್ಕಳು ಮಕ್ಕಳೇ, ಅವ್ರು ಹೊಸದು ಏನು ಮಾಡಿದ್ರು ಅವ್ರಿಗೆ ತುಂಬ ಆಸಕ್ತಿ ಇರುತ್ತೆ, ಅದರದ್ದು ಏನು ಬರುತ್ತೆ ಔಟ್ಕಮ್ ಅನ್ನೋದು. ಬಟ್ ನಾವು ಈ ರೀತಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಮಕ್ಕಳು ಅದನ್ನು ಕಲ್ತು 10 ವರ್ಷ ಆದರೂ ಅದನ್ನು ಇಟ್ಕೊಂಡಿರಬಹುದು ನಾನು ಹಿಂಗೆ ಮಾಡಿದ್ದೆ ಅಂತ. ನಾನು ಆ ಥರ ಒಂದು ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ಮಾಡಿಟ್ಕೊಂಡೆ, ಇವತ್ತು ಮಂದೆ ಪೇಪರ್ ಮಾಡಿದೆ, ಎಸ್ದೆ, ರಾಕೆಟ್ ಮಾಡಿದೆ, ಬಿಟ್ಟೆ, ಆ ಥರ ನಾವು ಕಲೆಗಳನ್ನ ಖಂಡಿತ ಕಲಿಸ್ಕೊಡ್ತಿಲ್ಲ. ಕಲೆಗಳನ್ನ ಸೀರಿಯಸ್ ಆಗಿ ತಗೊಂಡು ಕಲೆನ ಒಂದು ಕಲೆ ರೀತಿನಲ್ಲೇ ತೋರಿಸ್ಕೊಡ್ತಾ ಇದ್ದೀವಿ ನಾವು. ಮಕ್ಕಳು ನನಗಿಂತಾನೇ ಆಸಕ್ತರಾಗಿದ್ದಾರೆ ಅಂತ ಹೇಳ್ಬೋದು. ನನಗೆ ಎಷ್ಟೋ ಒಂದ್ಸಲಿ ನಮಗೆ ಅನ್ಸುತ್ತೆ ನನಗೆ ಸುಸ್ತಾಗಿದೆ ಅಂತ. ಮಕ್ಕಳು ನೋಡಿದ ಕೂಡಲೇ ಅವ್ರು ಕಾಯ್ತಿರ್ತಾರೆ, ಇವತ್ತು ಹೊಸದು ಏನಿದೆ ಹೇಳ್ಬಿಡಿ ಮೇಡಮ್ ನೀವು ಫಸ್ಟು ಅಂತಿರ್ತಾರೆ ನಮಗೆ. ನಾ ಹೊಸದು ಏನು ಕಲಿಸ್ಬೇಕು ಅಂತ ನಾನು 15 ದಿವಸದ ಹಿಂದೆ ನಾನು ಯೋಚನೆ ಮಾಡಬೇಕಾಗತ್ತೆ. ಇವ್ರು ತಿರ್ಗಾ ಹೊಸದು ಕೇಳ್ತಾರೆ ನನಗೆ, ತಿರ್ಗಾ ಹೊಸದು ನಾನು ಯಾವ ಥರ ಮಾಡಬೇಕು. ಮತ್ತು ನಾನು ಇವತ್ತು ಯಾವ ಒಂದು ನಮ್ಮ ಕತೆಗಳಲ್ಲಿ ಯಾವ ಕಥೆನ ಇವತ್ತು ಮುಂದಿಟ್ಟರೆ ಮಕ್ಕಳ ಪ್ರತಿಕ್ರಿಯೆ ಅದರ ಬಗ್ಗೆ ಹೇಗಿರಬಹುದು ಅನ್ನೋದು ಕೂಡ ನಾವು ಯೋಚನೆ ಮಾಡ್ತೀವಿ. ನಾನು ಹೇಳ್ಕೊಟ್ಬಿಡೋದು ಈಸಿ, ನಾನು ಇವತ್ತು ಹೇಳ್ತಿದ್ದೀನಿ ಅದು ಮಕ್ಕಳಿಗೆ ಬಂದು ಕಲಿತಾರೆ, ಬಟ್ ಅದು ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತಾ ಅನ್ನೋದನ್ನು ವಿಚಾರ ಮಾಡುವಂಥದ್ದು ಆವಾಗ ನಮ್ಮದು ತಾಯಿ ಸ್ವರೂಪ ಆಚೆ ಬಂದ್ಬಿಡುತ್ತೆ. ಶಿಕ್ಷಕರಾಗಿ ಮಾಡೋದಿಲ್ಲ ಅವಾಗ. ಈಗ ನನ್ನ ಮಗುನ ನಾನು ಇಟ್ಕೊಂಡು ಇದನ್ನು ನಾನು ಮಾಡಿದ್ರೆ ನನ್ನ ಮಗು ರಿಯಾಕ್ಟ್ ಹೆಂಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಅವಾಗ. ಅದು ನಾನು ಕೇಳಿದ್ದು ಉಂಟು ನನ್ನ ಮಕ್ಕಳನ್ನ ಇದಂತಂದರೆ ಏ ಸರಿ ಇಲ್ಲ ಮಮ್ಮಿ ಇದು ಬೇಜಾರು ಅಂತ ಅಂದ ತಕ್ಷಣವೇ ಸ್ವಲ್ಪ ನಾವು ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಮಕ್ಕಳಂತೂ ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಮಕ್ಕಳುಗಳು ಎಲ್ಲಿ ಹೋದ್ರೂ ಅದೇ ಅಂತೀವಲ್ಲ, ಯಾಕಂದರೆ ನಾವು ಈಗ ಹೇಳ್ಕೊಡೋದು ಅಂದರೆ ಬರೀ ಆರ್ಟ್ನೇ ಹೇಳ್ಕೊಡೋದು, ಕಲಾತ್ಮಕ ದೃಷ್ಟಿಯಿಂದನೇ ಹೇಳ್ಕೊಡೋದು, ಅದು ಮಾಡೋದಿಲ್ಲ. ಆ ಹೇಳ್ಕೊಡೋದ್ರಲ್ಲಿ ನಾವು ಆಟಗಳನ್ನ ಹೆಂಗೆ ಮಾಡ್ತೀವಿ, ಆ ಆಟದಿಂದ ತಿರ್ಗಾ ಅದನ್ನು ಪಾಠದಲ್ಲಿ ಹೆಂಗೆ ಕನ್ವರ್ಟ್ ಮಾಡ್ಬೋದು, ಮತ್ತು ಆ ಪಾಠ ಅಂತ ತಗೊಂಡು ಕಲಾತ್ಮಕವಾಗಿ ಹೆಂಗೆ ಅದನ್ನು ಕೆಲಸ ಮಾಡಬಹುದು. ಸೊ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಬೇಜಾರಾಗೋದಿಲ್ಲ. ಈಗ ನಾನು ಒಂದೇ ಶೈಲಿಯಲ್ಲಿ ಮಾಡ್ತಾ ಇದ್ರೆ ಖಂಡಿತ ಮಕ್ಕಳಿಗೆ ಬೇಜಾರು ಬರುತ್ತೆ. ನಾವು ಇವತ್ತು ಒಂದು ಶೈಲಿ ಮಾಡಿದ್ರೆ ಇನ್ನು 1 ಅವರ್ನಲ್ಲಿ ಅದನ್ನ ಶೈಲಿನ ಬೇರೆ ದಿಕ್ಕಿಗೆ ತಗೊಂಡು ಹೋಗಿರ್ತೀವಿ ನಾವು. ಸೊ ಇದರಿಂದ ಹಿಂಗೂ ಆಗತ್ತಾ ಅನ್ನೋ ಪ್ರಶ್ನೆ ಅವ್ರಿಗೂ ಬರುತ್ತೆ, ಕೆಲವೊಮ್ಮೆ ನಮಗೂ ಬರುತ್ತೆ. ನಾವು ಅದನ್ನು ಕಲಿಸ್ಬೇಕಾದ್ರೆ ಎಷ್ಟೊಂದ್ಸಲಿ ಮಕ್ಕಳೇ ನಮಗೆ ಕಲಿಸ್ಕೊಡ್ತಾರೆ, ಮ್ಯಾಮ್ ಇದು ನಾವು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೇಳಿದ್ರಲ್ಲ ಇದರಿಂದ ಉಪಯೋಗ ಏನಾಗಿದೆ ಅಂತ, ಇದೇ ಉಪಯೋಗ. ಅಂದರೆ ನಾವು 10 ವಿಧದಲ್ಲಿ ಮಕ್ಕಳಿಗೆ ಯೋಚನೆ ಮಾಡುವಂಥ ಕಲ್ಪನಾ ಶಕ್ತಿನ ಈ ಕಲೆ ಮೂಡಿಸ್ಕೊಡುತ್ತೆ. ಮೇನ್ ಅಂದರೆ ನಾವು ಈಗಿನ ಮಕ್ಕಳಿಗೆ ಕಲ್ಪನಾ ಶಕ್ತಿನ ಬೆಳೆಸ್ಬೇಕು. ನಾವು ಯೋಚನೆನೇ ಮಾಡೋದಿಲ್ಲ, ಇದು ಹಿಂಗೆ ಕೊಟ್ಟರೆ ನಾನು ಹಿಂಗೆ ಮಾಡ್ತೀನಿ, ಇದು ಇಟ್ಬಿಡ್ತೀನಿ, ಮುಗೀತು, ನಂದು ಆಟ ಆಯಿತು. ಸೊ ಹಾಗಾಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಈಗ ನೀವು ಒಂದು ಕೊಟ್ಬಿಟ್ಟು ನೀವು ಅದರಲ್ಲಿ 3 ತೆಗೀರಿ ಅಂದರೆ ಮಕ್ಕಳು ಯೋಚನೆ ಮಾಡ್ತಾರೆ, ನಾನು ಇದು 1ನಲ್ಲಿ 3 ವಸ್ತುಗಳನ್ನ ನಾನು ಹೆಂಗೆ ಮಾಡಲಿ. ಇದು ನಾವು ಅವ್ರಿಗೆ ಚಾಲೆಂಜ್ ಕೊಡ್ತೀವಿ, ಇದು ಹಿಂಗಿದೆ ನೀನು ಇದರಲ್ಲಿ ಇನ್ನೇನು ಮಾಡಬಹುದು ಅಂತ. ಮಕ್ಕಳ ಕ್ರಿಯೇಟಿವಿಟಿ ನೋಡೇ ನಾವು ಒಂದೊಂದು ಸಲ ದಂಗು ಬಿಡ್ಬಿಡ್ತೀವಿ. ಮಕ್ಕಳು ಈ ಥರನೂ ಯೋಚನೆ ಮಾಡ್ತಾರೆ, ನಾವು ಈ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಲಿಲ್ಲ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಮಕ್ಕಳ ಪ್ರತಿಕ್ರಿಯೆ ಹೇಳಬೇಕಂದ್ರೆ ಅವರು ನಮಗಿಂತ ಚಟುವಟಿಕೆಯಾಗಿ ಖುಷಿಯಾಗಿ ಹೊಸ ಹೊಸದನ್ನು ನಮಗೆ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಮಕ್ಕಳ ವಿಷಯದಲ್ಲಿ ನಮ್ದೇನು ಮಾತೇ ಇಲ್ಲ, ದೇ ಆರ್ ವೆರಿ ಹ್ಯಾಪಿ.
1: ಅಂದರೆ ಮಕ್ಕಳು ಅಂದರೆ ಆಗಿನ ಕಾಲದಲ್ಲೂ ಒಂದೇ ಮಕ್ಕಳು, ಈಗಿನ ಕಾಲದಲ್ಲೂ ಒಂದೇ ಮಕ್ಕಳು, ಎಲ್ಲ ರೀತಿ ಮಕ್ಕಳು ಒಂದೇ. ಆದರೆ ನಾವು ಪೋಷಕರು ಆ ಮಕ್ಕಳನ್ನು ಬೆಳೆಸುವಲ್ಲಿ ನಾವೇ ಪೋಷಕರು ತಪ್ತಾ ಇದ್ದೀವಿ ಅಂತ ತಾವು ಹೇಳ್ತೀರಾ?
0: ಹೌದು, ಖಂಡಿತ. ನಾನು ಅವಾಗಲೂ ಅದನ್ನೇ ಹೇಳಿದ್ದು, ಈಗಲೂ ಅದೇ ಹೇಳ್ತಿದ್ದೀವಿ, ಪೋಷಕರದೇ ಇಲ್ಲಿ ದೊಡ್ಡ ಪಾತ್ರ ಇರೋದು. ಮಕ್ಕಳು ಅವಾಗಲೂ ಅದೇ, ಬಟ್ ಇವಾಗಿನ ಮಕ್ಕಳು ಸ್ವಲ್ಪ ನಮಗಿಂತನೂ ಇಂಟೆಲಿಜೆಂಟ್ ಇರಬಹುದು. ತುಂಬ ಅದು ಕ್ರಿಯಾತ್ಮಕವಾಗಾಗಲಿ, ಕಲಾತ್ಮಕವಾಗಾಗಲಿ, ಪ್ರಶ್ನಾತ್ಮಕವಾಗಾಗಲಿ, ಎಲ್ಲ ಥರನೂ ನಮಗಿಂತ ಒಂದು ಕೈ ಮುಂದಿದ್ದಾರೆ. ಜನರೇಷನ್ ಟು ಜನರೇಷನ್ ನಾವು ನೋಡಿದ್ದೀವಿ, ಅಂದರೆ ಟೆಕ್ನಾಲಜಿ ಚೇಂಜ್ ಆದಂಗೆ ಮಕ್ಕಳ ಬುದ್ಧಿನೂ ಚೇಂಜ್ ಆಗುತ್ತೆ. ಸೊ ಯಾಕಂದರೆ ಅದು ಮೇನ್ಲಿ ಇಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಪೋಜರ್. ಎಲ್ಲ ಎಕ್ಸ್ಪೋಜರ್ ಎಷ್ಟು ಚೆನ್ನಾಗಿದೆ, ಅವ್ರಿಗೆ ಯೋಚನೆ ಶಕ್ತಿ ಜಾಸ್ತಿ ಇದೆ. ಬಟ್ ಆ ಯೋಚನೆ ಶಕ್ತಿನ ನಾವು ಒಂದು ಪೋಷಕರಾಗಿ ಅದನ್ನು ಯಾವ ಥರ ನಾವು ಅದನ್ನು ಮೌಲ್ಡ್ ಮಾಡಬಹುದು ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ. ನೀವು ಅದನ್ನು ಒಳ್ಳೆ ರೀತಿಯಲ್ಲೂ ಮೌಲ್ಡ್ ಮಾಡಿ, ಕೆಟ್ಟ ರೀತಿಯಲ್ಲಾದರೂ ಮೌಲ್ಡ್ ಮಾಡಿ, ಅದನ್ನು ನೀವು ಯಾವ ಥರ ಅದಕ್ಕೆ ಒಂದು ಶೇಪ್ ಕೊಡ್ತೀರಾ ಅನ್ನೋದನ್ನು ಖಂಡಿತ ಪೋಷಕರ ಮೇಲೇ ಅದು ಡಿಪೆಂಡೆಂಟ್ ಆಗಿರೋದು, ಮಕ್ಕಳ ಮೇಲಿಲ್ಲ. ಮಕ್ಕಳು ನೀವು ಇದು ಬಿಟ್ಬಿಡ್ತಂದ್ರೆ ಅವ್ರು ಹೆಂಗೆ ಬೇಕಾದರೂ ಹಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವು ಸ್ಕೂಲಿಗೆ ಯಾಕೆ ಕಳಿಸ್ಬೇಕು? ನಂಗೆ ಹೆಂಗೆ ಬೇಕಂದ್ರೆ ಹಂಗೆ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಾನು ಸ್ಕೂಲಿಗೆ ಏನಕ್ಕೆ ಕಳಿಸ್ಬೇಕು? ಸೊ ನಾವು ಅವರ ಎಲ್ಲ ಶಕ್ತಿಗಳನ್ನ ಒಂದು ಕಡೆ ಕೇಂದ್ರಿತ ಮಾಡಿ ಅದರಲ್ಲಿ ಅವರು ಯಾವುದರಲ್ಲಿ ಚೆನ್ನಾಗಿದ್ದಾರೆ ಅಂತ ನೋಡೋ ಕೆಲಸ ನಾವು ಪೋಷಕರದ್ದು. ಈಗ ನನಗೆ ಕಲೆಯಲ್ಲಿ ಆಸಕ್ತಿ ಇಲ್ಲ, ನನಗೆ ಆಟದಲ್ಲಿ ಆಸಕ್ತಿ ಇದೆ. ನನಗೆ ಆಟದಲ್ಲಿ ಆಸಕ್ತಿ ಇಲ್ಲ, ಕಲೆಯಲ್ಲಿ ಆಸಕ್ತಿ ಇದೆ. ನಂಗೆ ಎರಡರಲ್ಲೂ ಆಸಕ್ತಿ ಇಲ್ಲ, ಬರೆಯೋದ್ರಲ್ಲಿ ಆಸಕ್ತಿ ಇದೆ. ಸೊ ನಮ್ಮ ತರಂಗನಲ್ಲಿ ನಾವು ಮಾಡೋ ಕೆಲಸ ಇದೇನೆ, ಮಕ್ಕಳಿಗೆ ಏನು ಆಸಕ್ತಿ ಇದೆ ಅನ್ನೋದನ್ನು ನೋಡೋ ಕೆಲಸ ಫಸ್ಟ್ ನಾ ಮಾಡ್ತೀನಿ. ನಾನು ಬೇರೆ ಕ್ಲಾಸ್ಗಳ ಥರ ನೀನು 500 ರೂಪಾಯಿ ಕೊಟ್ಟು ನೀನು ಕ್ಲಾಸಿಗೆ ಕಳಿಸು, 5-6 ಟೈಮ್ ಪಾಸ್ ಮಾಡು, 6 ಗಂಟೆಗೆ ಹೋಗ್ಬಿಡು, ಆ ಥರ ಕ್ಲಾಸಸ್ ನಮ್ದನ್ನ ನಾನು ಮೊದಲು. ನೀವು ಯಾರನ್ನ ಬೇಕಾದರೂ ಪೋಷಕರನ್ನ ಕೇಳ್ಬೋದು, ನಮಗೆ ಬಂದು ಕ್ಲಾಸಿಗೆ ಅಡ್ಮಿಷನ್ ತೊಗೊಂಡಾಗ ಒಂದು ವಾರ ನಾ ಬರೀ ಮಗುನೇ ಸ್ಟಡಿ ಮಾಡ್ತೀನಿ. ಆ ಮಗು ಮಾತು ಹೆಂಗೆ, ಕೆಲವು ಮಕ್ಕಳಿಗೆ ತುಂಬ ಧೈರ್ಯ ಇರುತ್ತೆ, ಕೆಲವು ಮಕ್ಕಳಿಗೆ ಧೈರ್ಯನೇ ಇರಲ್ಲ ಮಾತಾಡಲಿಕ್ಕೆ. ಆ ತುಂಬ ಧೈರ್ಯ ಇರೋ ಮಕ್ಕಳನ್ನ ಒಂದು ಸ್ಟೇಬಲ್ ಆಗಿ ತೊಗೊಂಬಂದು ಅವ್ರ ಎನರ್ಜಿನ ಚಾನಲೈಸ್ ಮಾಡೋ ಕೆಲಸ ನಮ್ಮದು. ತೀರಾ ಮಾತಾಡೋಕ್ಕೆ ಹೆದರ್ಕೊಳ್ಳೋ ಅಂಥ ಮಕ್ಕಳನ್ನ ಅವ್ರು ನಮ್ದು ಕ್ಲಾಸ್ ಮುಗಿಸಿ ಹೊರಗೆ ಹೋದಾಗ ತಮ್ಮ ಅಪ್ಪ ಅಮ್ಮಂದ್ರ ಹತ್ರನೇ ಸರಿಯಾಗಿ ಮಾತಾಡೋದನ್ನು ಕಲಿಸೋವಂಥದ್ದು, ಆ ಕೆಲಸಗಳನ್ನ ನಾವು ಮಾಡ್ತೀವಿ. ಸೊ ನಾನು ಪೇರೆಂಟ್ಸ್ಗೂ ನಮ್ಮ ಕ್ಲಾಸಿಗೆ ಬಂದಾಗ ನಾವು ಅದನ್ನೇ ಅವ್ರಿಗೂ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ನಿಮ್ಮ ಮಗುನಲ್ಲಿ ಹೀಗಿದೆ, ಹಿಂಗಿದೆಯಾ, ಇದಿಲ್ವಾ, ಇದಿದೆಯಾ. ಅವಾಗ ಎಷ್ಟೊಂದು ಪೋಷಕರು ನಮಗೆ ಬಂದಿದ್ದಾರೆ, ಮೇಡಮ್ ಇದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ನನ್ನ ಕಡೆ ಆಟಿಸ್ಟಿಕ್ ಮಕ್ಕಳು ಬರ್ತಾರೆ ಪಾಠಕ್ಕೆ, ತುಂಬ ಅಗ್ರೆಸಿವ್ ಆಗಿರ್ತಾರೆ ಕೆಲವು ಮಕ್ಕಳುಗಳು. ಆಟಿಸ್ಟಿಕ್ನಲ್ಲಿ ತುಂಬ ಅಗ್ರೆಸಿವ್ ಅಂದರೆ ಅಗ್ರೆಷನ್ ಜಾಸ್ತಿ, ಹೊಡೆಯೋದಾಗಲಿ ಬಡಿಯೋದಾಗಲಿ, ಸಡನ್ ರಿಯಾಕ್ಷನ್ಸ್ ಆಗಲಿ. ಕೆಲವೊಂದು ಪೇರೆಂಟ್ಸು ನನಗೆ, ಮೇಡಮ್ ನೀವು ಆನ್ಲೈನೇ ತೊಗೊಳ್ಳಿ, ಬೇರೆ ಮಕ್ಕಳಿಗೆ ಹಾರ್ಮ್ ಮಾಡಿಬಿಟ್ರೆ ನಾವೇನು ಮಾಡೋದು? ಖುಷಿಯಾದಾಗಲೂ ಅವ್ರಿಗೆ ಅಗ್ರೆಷನ್ ಬರುತ್ತೆ. ಆಟಿಸ್ಟಿಕ್ ಮಕ್ಕಳಲ್ಲಿ ಅವ್ರು ತುಂಬ ಖುಷಿಯಾದಾಗ್ಲೂ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಅವರು. ಅಂಥ ಮಕ್ಕಳು ನಮ್ಮ ಒಂದು ಸಂಸ್ಥೆಯಲ್ಲಿ ವೆಲ್ ಬಿಹೇವ್ಡ್ ಕಿಡ್ಸ್. ಪೇರೆಂಟ್ಸೇನೆ ಬಂದು ಹೇಳ್ತಾರೆ, ಎಲ್ಲೂ ಕೂತ್ಕೊಳ್ಳಲ್ಲ ಮೇಡಮ್, ಇಲ್ಲಿ ಹೆಂಗೆ ಕೂತ್ಕೋತಿದ್ದಾರೆ, ನಮಗಂತೂ ಅರ್ಥ ಆಗ್ತಿಲ್ಲ ಅಂಥೇಳಿ. ಸೊ ಅದು ನಾವು ಮಾಡ್ತಿರೋ ಕೆಲಸ ಅಲ್ಲ, ನಾವು ಕಲಿತಂತಹ ಒಂದು ವಿದ್ಯೆ ಮಾಡ್ತಿರೋಂಥ ಕೆಲಸ ಅದು.
1: ಜೊತೆಗೆ ತಾಳ್ಮೆ ಅನ್ಬೋದಲ್ವಾ, ತಾಳ್ಮೆ ಜೊತೆಗೆ ತಾಳ್ಮೆ ಕೂಡ ಮುಖ್ಯವಾಗುತ್ತೆ.
0: ಬೈ ಡಿಫಾಲ್ಟ್ ತಾಳ್ಮೆ ಬಂದಿದೆ ರೀ ನಮಗೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಆಸಕ್ತಿ. ಈಗ ನಾನು ಒಂದು ಪೋಷಕಿನೂ ಹೌದು, ಒಂದು ಶಿಕ್ಷಕಿನೂ ಹೌದು, ಒಂದು ನಾನು ಒಂದು ರಿಸರ್ಚ್ ಸ್ಕಾಲರೂ ಹೌದು. ಸೊ ನಾನು ಇದೆಲ್ಲ ಮಾಡಿದಾಗ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ ಕಾನ್ಸ್ಟೆಂಟಾಗಿ, ಏನಾದರೆ ಏನಾಗಬಹುದು ಅಂತ. ಬಟ್ ನಾವು ಪೋಷಕರಾದಾಗ ನಾವೇನು ಮಾಡಿಬಿಡ್ತೀವಿ, ಕೆಲವೊಂದು ಸಲ ಬರೀ ಪೋಷಕರಾಗೇ ವಿಚಾರ ಮಾಡ್ತೀವಿ, ಶಿಕ್ಷಕರಾಗಿ ವಿಚಾರ ಮಾಡೋದಿಲ್ಲ. ನಾನು ಪೋಷಕರಿಗೆ ಹೇಳೋದು ಅಷ್ಟೇ, ನೀವು ಪೋಷಕರು ಎಷ್ಟಿದ್ದೀರೋ ಶಿಕ್ಷಕರು ಅದಕ್ಕಿಂತ ಜಾಸ್ತಿ ಇದ್ದೀರ. ಸ್ಕೂಲಲ್ಲಿರೋ ಶಿಕ್ಷಕರು ಮಾತ್ರನೇ ಶಿಕ್ಷಕರಲ್ಲ, ಪೋಷಕರೇ ಮೇನ್ ಶಿಕ್ಷಕರಿಲ್ಲಿ. ಈಗ ನನ್ನ ಮಗು ಬೆಳಗ್ಗೆ ಏಳುತ್ತೆ, ಏನು ಮಾಡುತ್ತೆ, ಹೆಂಗೆ ಬಿಹೇವ್ ಮಾಡುತ್ತೆ, ಅದಕ್ಕೆ ಯಾವಾಗ ಬೇಜಾರಾಗುತ್ತೆ, ಯಾವಾಗ ಖುಷಿ ಆಗುತ್ತೆ, ಅದು ನಿಮಗಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿರೋಕ್ಕಿಲ್ಲ, ಖಂಡಿತ ಗೊತ್ತಿರೋಂಗಿಲ್ಲ. ಈಗ ನನಗೆ ನನ್ನ ಮಗುನೇ ಅರ್ಥ ಮಾಡ್ಕೊಳ್ಳದೆ ನಾನು ಶಿಕ್ಷಕರಿಗೆ ಹೋಗ್ಬಿಟ್ಟು ನೀವು ನೋಡ್ಕೊಂಡಿಲ್ಲ, ನೀವು ಮಾಡಿಲ್ಲ, ಶಿಕ್ಷಕರು ಏನು ಮಾಡಬೇಕು? ನನಗೆ ಒಂದು ಮಗುನ ನೋಡ್ಕೊಳಕ್ಕಾಗ್ತಿಲ್ಲ ತಾಯಿಯಾಗಿ, ಒಂದು ಕ್ಲಾಸ್ನಲ್ಲಿ 40 ಮಕ್ಕಳನ್ನ ಒಂದು ಶಿಕ್ಷಕಿ ಹ್ಯಾಂಡಲ್ ಮಾಡಬೇಕಂದ್ರೆ ನನ್ನ ಪ್ರಕಾರ ನಾವು ಆ ಥರನೂ ವಿಚಾರ ಮಾಡಬೇಕು. ನಮ್ಮದು ಪೋಷಕರ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇರುತ್ತೆ ಯಾವಾಗಲೂ, ಇದು ಹಾಕಿದ ತಕ್ಷಣ ಇದು ಬಂದ್ಬಿಡ್ಬೇಕು ಅಷ್ಟೇ, ಮುಗಿದೋಯ್ತು. ಅದು ಒಂಥರ ಇವಾಗಿಂದ ಏನಂತೀರಿ ನಾವು, AI ಟೆಕ್ನಾಲಜಿ ಥರ ಟಕ್ಕಂತ ಕ್ವಶನ್ ಹಾಕು ಆನ್ಸರ್ ಬರುತ್ತೆ, ChatGPT ಮಾಡಿಬಿಡ್ತಾರೆ ಮಕ್ಕಳನ್ನೂ ಹಾಕಿದ ಕೂಡಲೇ ಮಕ್ಕಳಿಗೆಲ್ಲ ಬಂದ್ಬಿಡ್ಬೇಕಲ್ಲಿ. ಆ ಥರ ಮಾಡಿಕೊಂಡ್ರೆ ಭಾಳ ಕಷ್ಟ ಆಗುತ್ತೆ ರೀ. ಪೋಷಕರನ್ನೇ ಫಸ್ಟ್ ಆಫ್ ಆಲ್ ನಾವು ಟ್ರೈನಿಂಗ್ ಪೋಷಕರಿಗೆ ಕೊಡಬೇಕು, ಮಕ್ಕಳಿಗಂತೂ ಖಂಡಿತ ಇಲ್ಲ ಅಂತ ನನ್ನ ಅನಿಸಿಕೆ.
1: ಖಂಡಿತ ಮೇಡಮ್. ತಾವು ನಮ್ಮ ಕಲೆಯನ್ನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಒಂದು ಮಹತ್ತರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
0: ಒಂದು ಮುಂದಿನ ಯೋಜನೆಗಳು ಇಷ್ಟೇ, ಪೋಷಕರಿಗೆ ಟ್ರೈನ್ ಮಾಡೋದೇ ಮುಂದಿನ ಯೋಜನೆ. ಅದರಲ್ಲಿ ನಾವು ಯಾವ ತರ ಸಿಂಪ್ಲಿಫೈಡ್ ವೇನಲ್ಲಿ ನಮ್ದ ಭಾರತೀಯ ಪರಂಪರೆಯನ್ನಾಗ್ಲಿ ನಮ್ಮ ಕಲಿಕೆಯನ್ನಾಗ್ಲಿ ಯಾವ ತರ ಜನಕ್ಕೆ ಮುಟ್ಟಿಸಬಹುದು ಅನ್ನೋದು ಕ್ರಿಯೇಟಿವ್ ಆಗಿ ಇದೆ. ನಮ್ಮ ಪಠ್ಯಪುಸ್ತಕದಲ್ಲಿ ಖಂಡಿತ ಎಲ್ಲಾ ತರ ನಾಲೆಜ್ ಗಳಿದೆ, ಬಟ್ ಅದನ್ನ ಒಂದು ಕಲಾತ್ಮಕ ರೀತಿಯಿಂದ ಪೋಷಕರು ಅದನ್ನು ಯೂಸ್ ಮಾಡಿ ಯಾವ ತರ ತಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡಬಹುದು, ಮತ್ತೆ ಪೋಷಕರೇ ಸ್ವತಃ ತಾವು ಹೆಂಗ್ ಕಲಿಯಬಹುದು ಅನ್ನೋದನ್ನ ವಿಚಾರ ಮಾಡೋ ನಿಟ್ಟಿನಲ್ಲಿ ಈಗ ಕೆಲಸ ನಡೆದಿದೆ ನಮ್ದು.
1: ಖಂಡಿತ ಮೇಡಮ್, ನಿಮ್ಮ ಒಂದು ಈ ಅಭಿಪ್ರಾಯಗಳು ನಮ್ಮ ಕೇಳುಗರಿಗೆ ಖಂಡಿತ ಸ್ಫೂರ್ತಿ ಆಗತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಅನುಪಮಾಜಿ. ಕೇಳಿ ವೇಣುಧ್ವನಿ ಅವರು ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿರಲಿ ಅಂತ ಆಶಿಸ್ತೀನಿ. ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಶ್ಮಿ ಕುಲಕರ್ಣಿ ಅವರು, ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇದ್ದ ರೀತಿಯಿಂದ ಇದು ಕೇಳಿ ವಣಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ನಿಮ್ಮ ಈ ಪಯಣದಲ್ಲಿ ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ MD ಪಲ್ಲವಿ ಅವರ ಧ್ವನಿಯಲ್ಲಿ, ನಿನ್ನೊಳಗೆ ನೀನಿರು ಮನವೇ, ಅನ್ನ ಆಶ್ರಯದೊಳಗೆ ಅರಸದಿರು ನೀನು.

ಭಾವ ಸಂಗಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಎನ್ ಶಿಲ್ಪಕಲಾ ಹಾಗೂ ವಿದ್ಯಾಮೂರ್ತಿಯವರು. ಇಂದು ಮೂಡಿದ ಸೂರ್ಯ ಹೊಸತನವ ತಂದ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನ್ನುಳಿದು ಇಲ್ಲಿಗೇಕೆ ಬಂದೆ.

ಭಾವಸಂಗಮ ಭಾವಗೀತೆಗಳ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮುಂದಿನ ಗೀತೆ, ನೋಡುದು ಮೂಡಲದಿ ಮಲೆಯ ನಡುನೆತ್ತಿಯಲ್ಲಿ ಹೊನ್ನೀರು ಒಂದಾಗಿ ಹೊನಲಾಗಿ ಹರಿಯುತ್ತಿದೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ ಹೆಸರಿನಲ್ಲಿ ಎಂತಹ ಸವಿಯು ಅಡಗಿದೆ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ನಿಮ್ಮ ಸೇವೆಯಲ್ಲಿ. ಹಿರಿಯ ನಾಗರಿಕರಿಗಾಗಿ ಎಲ್ಐಸಿಯಲ್ಲಿರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ಕೇಲಿಯ ವೇಣುಧ್ವನಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಲಿ ವೇಣುಧ್ವನಿ ಈಗ ಬೆಳಗಾವಿ ಅಲ್ಲದೇನೆ ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ವಿವಿಧ ರೀತಿಯ ಸಾಧಕರನ್ನು ಗುರುತಿಸಿ ಅಥವಾ ವಿವಿಧ ರೀತಿಯ ವೃತ್ತಿಯಲ್ಲಿ ಇರುವಂತವ್ರನ್ನ ಅವರ ಸಂದರ್ಶನ

0: ಮಾಡಿ ನಮ್ಮ ನಾಗರಿಕರಿಗೆ ಕೊಡುವಂತ ಪ್ರಯೋಜನಗಳ ಬಗ್ಗೆ ಪ್ರತಿ ಬಾರಿಯೂ ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದಕ್ಕಾಗಿ ನನ್ನ ವೈಯಕ್ತಿಕ ವತಿ ಮತ್ತು LIC ವತಿಯಿಂದ KLE ವೇಣುಧನಿಗೆ ಹಾಗೂ ನಿರೂಪಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
1: ಸರ್, ಈಗ ಭಾರತೀಯ ಜೀವ ವಿಮೆಯಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ಸರ್, ಇವಾಗ ಹಿರಿಯ ನಾಗರಿಕರ ಕಲ್ಯಾಣ ನಿಧಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್.
0: ಈಗ ಹಿರಿಯ ನಾಗರಿಕರಿಗಾಗಿ ಇರುವಂತ LIC ಇರುವಂತಹ ಪಾಲಿಸಿಗಳ ಬಗ್ಗೆ ನಿಮ್ಮ ಮಾಹಿತಿ ಕೊಡಕ್ಕಿಂತ ಮುಂಚೆ ಹಿರಿಯ ನಾಗರಿಕರು ಯಾವ ರೀತಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವುದಕ್ಕೆ ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮುಂಚೆ ನಮ್ಮಲ್ಲಿ ಎಲ್ಲಾ ಕಡೆನೂ ಅವಿಭಕ್ತ ಕುಟುಂಬಗಳಿದ್ವು. ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಅನುಚಾನವಾಗಿ ನಡೆದುಕೊಂಡು ಬಂದಿರುವಂತಹದ್ದು ಏನಂತಂದ್ರೆ ಹಿರಿಯ ನಾಗರಿಕರನ್ನ ಅಂದ್ರೆ ಹಿರಿಯರನ್ನ ಗೌರವಿಸೋದು ಮತ್ತು ಅವರ ಆರ್ಥಿಕ ಜವಾಬ್ದಾರಿಯನ್ನು ಮಕ್ಕಳು ಮತ್ತು ಅಥವಾ ಇತರ ಕುಟುಂಬ ಸದಸ್ಯರು ತಗೊಳ್ತಾ ಇದ್ರು. ಆದರೆ ಈಗ ಅವಿಭಕ್ತ ಕುಟುಂಬಗಳು ಮ್ಯಾಕ್ರೋ ಫ್ಯಾಮಿಲಿಯಿಂದ ಮೈಕ್ರೋ ಫ್ಯಾಮಿಲಿವರೆಗೂ ಬಂದಿದೆ. ಅವಿಭಕ್ತ ಕುಟುಂಬಗಳು ಕಾಣಿಸ್ತಾ ಇಲ್ಲ, ಈ ಬರೀ ವಿಭಕ್ತ ಕುಟುಂಬಗಳೇ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತರಾದ ನಂತರ ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ವಿಮೆ ಇರೋದಿಲ್ಲ, ಪೆನ್ಷನ್ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಡಿ ಸೊ ನಾವು ಅವ್ರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲಿಕ್ಕೆ ಅವರು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು ತಮ್ಮ ಏನು ವಿಶೇಷ ರೀತಿಯಾಗಿ ಬರುವಂತದ್ದು ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಇರಬಹುದು ಅನ್ನೋದಕ್ಕೆ ಪ್ಲಾನ್ಗಳು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ನಮ್ಮ LIC ಹಿರಿಯ ನಾಗರಿಕರಿಗೋಸ್ಕರ ಪೆನ್ಷನ್ ಪಾಲಿಸಿಗಳನ್ನ ಮಾಡ್ತಾ ಇದ್ದೀವಿ. ಪೆನ್ಷನ್ ಪಾಲಿಸಿಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ನಮ್ಮ ಜೀವನಾವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಕಟ್ತಾ ಬರೋದು ನಮ್ಮ 60 ವರ್ಷ ನಂತರ ಪಾಲಿಸಿ ಪ್ರಯೋಜನ ಪಡ್ಕೊಳ್ಬಹುದು. ಅಲ್ಲಿಂದ 100 ವರ್ಷಗಳ ಕಾಲ ಈ ಪೆನ್ಷನ್ ಪಡಿತಾ ಹೋಗ್ಬೋದು. ಈ ಒಂದು ಪೆನ್ಷನ್ ಪಾಲಿಸಿಗಳಲ್ಲಿ ಮುಖ್ಯವಾಗಿ ನಮಗೆ ಬರುವಂತದ್ದು LIC ಜೀವನ ಶಾಂತಿ ಹಾಗೂ LIC ಜೀವನ ಅಕ್ಷಯ ಪಾಲಿಸಿಗಳು. ಈ ಜೀವನ ಶಾಂತಿ ಜೀವನ ಅಕ್ಷಯ ಪಾಲಿಸಿಗಳು ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ರೂಪುಗೊಂಡಿರುವಂತಹ ಪಾಲಿಸಿಗಳು. ಇದರಲ್ಲಿ ಮೊಟ್ಟ ಮೊದಲನೇದಾಗಿ LIC ಜೀವನ ಅಕ್ಷಯ ಪಾಲಿಸಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. LIC ಜೀವನ ಅಕ್ಷಯ ಪಾಲಿಸಿ ಇದು ಒಂದು ಇಮ್ಮಿಡಿಯೇಟ್ ಆನ್ಯುಟಿ ಫಾರ್ ಲೈಫ್ ಅಂಡ್ ಗ್ಯಾರಂಟಿಡ್ ವಿತ್ ಗ್ಯಾರಂಟಿಡ್ ರಿಟರ್ನ್ಸ್ ಅಂತೇಳಿ. ಅಂದ್ರೆ ಇದು ನಾನು ಪೆನ್ಷನ್ ಪಾಲಿಸಿ ತಗೊಂಡ ನಂತರ ಮರು ವರ್ಷವೇ ಪೆನ್ಷನ್ ಸ್ಟಾರ್ಟ್ ಆಗುವಂತದ್ದು, ಪಿಂಚಣಿ ಸ್ಟಾರ್ಟ್ ಆಗುವಂತದ್ದು. ಈ ಒಂದು ಪಿಂಚಣಿಯ ಸೌಲಭ್ಯ ನಮಗೆ 100 ವರ್ಷಗಳ ಕಾಲ ಇರುವಂತದ್ದು. ಇದು ನಮ್ಮ ಭಾರತೀಯ ಜೀವನ ವಿಮಾ ನಿಗಮ, ನಿಮಗೆಲ್ಲ ಗೊತ್ತಿದೆ, ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ 100 ವರ್ಷಗಳ ಕಾಲ ಕೂಡ ಪ್ರಯೋಜನ ಪಾಲಿಸಿದಾರರು ಪಡ್ಕೋಬಹುದು. ಈ ಒಂದು ಜೀವನ ಅಕ್ಷಯ ಪಾಲಿಸಿನಲ್ಲಿ ವಿಶೇಷತೆಗಳೇನಂತಂದ್ರೆ ಇದು ಸಿಂಗಲ್ ಪ್ರೀಮಿಯಂ ಪಾಲಿಸಿ, ಅಂದ್ರೆ ಏಕ ಕಂತಿನ ಪಾಲಿಸಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಈ ಪೆನ್ಷನ್ ನ ಇಮ್ಮಿಡಿಯೇಟ್ ಆಗಿ ತಗೋಬಹುದು, ಅಂದ್ರೆ ಇವತ್ತು ನಾವು ಪೆನ್ಷನ್ ತಗೊಂಡು ಮುಂದಿನ ವರ್ಷಕ್ಕೆ ನಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಬೇರೆ ಬೇರೆ ರೀತಿ ಪೆನ್ಷನ್ ತಗೋಬಹುದು, ವರ್ಷಕ್ಕೊಮ್ಮೆ ತಗೋಬಹುದು, ಅರ್ಧ ವರ್ಷಕ್ಕೊಮ್ಮೆ ತಗೋಬಹುದು, 3 ತಿಂಗಳಿಗೊಮ್ಮೆ ತಗೋಬಹುದು, ಅಥವಾ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಪೆನ್ಷನ್ ತಗೋತಾ ಹೋಗ್ಬೋದು. ಈ ಪೆನ್ಷನ್ ಗ್ಯಾರಂಟೀಡ್ ಫಾರ್ ಲೈಫ್ ಟೈಮ್ ಆಫ್ ದ ಅನ್ಯೂಟೆಂಟ್, ಅಂದ್ರೆ ಈ ಪಾಲಿಸಿಯ ಪೆನ್ಷನ್ ಪಿಂಚಣಿದಾರ ಆ ಪೆನ್ಷನ್ ನ ಪಾಲಿಸಿದಾರರಿಗೆ ಅವರ ಲೈಫ್ ಟೈಮ್ ಇರೋವರಿಗೆ ಅವರ ಜೀವನ ಅವಧಿವರೆಗೂ ಕೂಡ ಇದು ಪೆನ್ಷನ್ ಅವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಪದೇ ಪದೇ ಪ್ರತಿ ವರ್ಷನೂ ಕಡಿಮೆ ಆಗ್ತಾ ಬಂದಿದೆ. ಆದರೆ ಒಮ್ಮೆ ಈ ಪಾಲಿಸಿನಲ್ಲಿ ಪಾಲಿಸಿ ತಗೊಂಡು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಫಿಕ್ಸ್ ಆಗುತ್ತೆ, ಅವರ 100 ವರ್ಷಗಳ ಅವಧಿ ಕಾಲ ಅಂದ್ರೆ 30 ವರ್ಷ ಇರ್ಬೋದು, 40 ಇರ್ಬೋದು, ಅಥವಾ 25 ವರ್ಷ ಇರ್ಬೋದು, ಅವರು ಇರೋವರೆಗೂ ಜೀವಂತ ಇರೋವರೆಗೂ ಏನ್ ಪೆನ್ಷನ್ ಬರುತ್ತೆ, ಮಾರುಕಟ್ಟೆಯ ಯಾವುದೇ ರೀತಿ ತೊಂದರೆಗಳಿಲ್ಲದೇನೆ ಈ ಒಂದು ಪೆನ್ಷನ್ ಅವರಿಗೆ ಸತತವಾಗಿ ಅವರ ಜೀವನಾವಧಿವರೆಗೂ ಇದು ಕಂಟಿನ್ಯೂಸ್ ಆಗಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ. ಈ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಪೆನ್ಷನ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಾಲಿಸಿಗೆ ಎಲ್ಲಾ ಹಿರಿಯ ನಾಗರಿಕ ಅಲ್ಲದೇನೆ ಅದರ ವಯೋಮಿತಿ ಬಗ್ಗೆ ಹೇಳೋದಾದ್ರೆ 25 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪಾಲಿಸಿ ತಗೋಬಹುದು. ಅಂದ್ರೆ ಸಾಧಾರಣವಾಗಿ ನಾವು 60 ವರ್ಷಕ್ಕೆ ತಗೋಬಹುದು, 65ಕ್ಕೆ ತಗೋಬಹುದು, 75, 80, 90 ವರೆಗೂ ಕೂಡ ಈ ಪಾಲಿಸಿ ತಗೋಬಹುದು. ನಾವು ಯಾರೆಲ್ಲ ಅಂತಂದ್ರೆ 25 ವರ್ಷದಿಂದ ಹಿಡಿದ್ಬಿಟ್ಟು 85 ವರ್ಷದವರೆಗೆ 25ರಿಂದ 85 ವರ್ಷದವರೆಗೆ ಈ ಪಾಲಿಸಿನ ನಾವು ತಗೋಬಹುದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕನಿಷ್ಠ ಹೂಡಿಕೆ ಮೊತ್ತ 1 ಲಕ್ಷ, ಅದು ಯಾರಿಗೆ ಏಜ್ 30 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಇದು 30 ಲಕ್ಷ. ಅದು 25 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಕೂಡ ಈ ಪಾಲಿಸಿ ತಗೋಬಹುದು. ಆದರೆ ಅವರು 10 ಲಕ್ಷ ಮಿನಿಮಮ್ ಅಮೌಂಟ್ ನ ಕನಿಷ್ಠ ಹೂಡಿಕೆ 10 ಲಕ್ಷ ಮಾಡಬೇಕಾಗತ್ತೆ. ಇದರಲ್ಲಿ 10 ಆಪ್ಷನ್ ಗಳಿದೆ, ಅಂದ್ರೆ ಪೆನ್ಷನ್ ತಗೊಳಕ್ಕೆ 10 ಆಪ್ಷನ್ ಇದೆ. ನಮ್ಮಲ್ಲಿ ಇರುವಂತ 10 ಆಪ್ಷನ್ ಅಲ್ಲಿ ನಮ್ಮ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ ಅಂದ್ರೆ ಬಹಳಷ್ಟು ಬೇಡಿಕೆಯಲ್ಲಿ ಇರುವಂತಹ ಆಪ್ಷನ್ ಅಂದ್ರೆ ಆಪ್ಷನ್ F ಅಂತ ಹೇಳ್ತೀವಿ. ಆಪ್ಷನ್ F ಅಂತಂದ್ರೆ ಆನಿಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್

0: ಪರ್ಚೇಸ್ ಪ್ರೈಸ್ ಆನ್ ಡೆತ್ ಅಂದ್ರೆ ನಾವು ಇರೋವರೆಗೂ ನಾವು ಪಾಲಿಸಿಯ ಪೆನ್ಷನ್ ತಗೋತೀವಿ. ನಮ್ಮ ನಂತರ ನಾನು ಹೂಡಿಕೆ ಮಾಡುವಂತಹ ಅಮೌಂಟ್ ನಾನು ನನ್ನ ಮರಣ ನಂತರ ನನ್ನ ನಾಮಿನಿಗಳಿಗೆ, ನಾಮ ನಿರ್ದೇಶಿತರಿಗೆ ನಾವು ಈ ಪಾಲಿಸಿಯ ಪ್ರಯೋಜನವನ್ನು ತಗೋಬಹುದು ಅವರು. ಇದರ ಜೊತೆಗೇನೆ ಪಾಲಿಸಿ ತಗೋತಾ ಪಾಲಿಸಿದಾರರು ತನ್ನ ಸ್ವಂತ ಜೀವದ ಮೇಲೆ ಅಲ್ಲದೇನೆ ಅವರ ಸರ್ವೈವರ್ಸ್ ಯಾರಿದ್ದಾರೆ, ಅವರ ಪತ್ನಿ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಈ ಯಾರಿಗೆ ಬೇಕಾದರೂ ಕೂಡ ಜಾಯಿಂಟ್ ಪಾಲಿಸಿದಾರರಾಗಿ ಅವರು ತಗೋಬಹುದು. ಎನ್ ಪಿ ಎಸ್ ನಿಮಗೆಲ್ಲ ಗೊತ್ತಿದೆ, ಎನ್ ಪಿ ಎಸ್ 2008 ಇತ್ತೀಚೆಗೆ ಬಂದಿದೆ. ಆ ಎನ್ ಪಿ ಎಸ್ ಸಬ್ಸ್ಕ್ರೈಬರ್ ಕೂಡ ಈ ಎಲ್ ಐ ಸಿಯ ಜೀವನ ಅಕ್ಷಯ ಪಾಲಿಸಿಗಳನ್ನ ತಗೋಬಹುದು. ಅದೊಂದು ಪ್ರಯೋಜನ ಇದೆ, ಅವರಿಗೋಸ್ಕರ ಇದೆ. ಈಗ ನಮ್ಮ ಮೇಲೆ ಅವಲಂಬಿತರು ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿ, ಅಂದ್ರೆ ವಿಶೇಷ ವಿಕಲಚೇತನರಿಗೆ ಏನಿದ್ದಾರೆ, ಆ ವಿಕಲಚೇತನರ ಫ್ಯೂಚರ್ ನಮಗೆ ಭವಿಷ್ಯತ್ತು ಅವ್ರು ತುಂಬಾ ಚೆನ್ನಾಗಿರ್ಬೇಕು, ಅದು ಯಾವುದೇ ರೀತಿ ತೊಂದರೆಗಳು ಬರಬಾರದು, ಆರ್ಥಿಕ ತೊಂದರೆಗಳು ಅಂತಂದ್ರೆ ಅವರ ಹೆಸರ ಮೇಲೆ ಕೂಡ ನಾವು ವಿಶೇಷ ಚೇತನರಿಗೆ ಕೂಡ ನಾವು ಈ ಪಾಲಿಸಿಗಳನ್ನ ತಗೋಬಹುದು. ಲೋನ್ ಮತ್ತು ಸರೆಂಡರ್ ಸಾಲ ಸೌಲಭ್ಯ ಈ ಪಾಲಿಸಿನಲ್ಲಿ 3 ನಂತರ, ಪಾಲಿಸಿ ತಗೊಂಡ 3 ನಂತರ ಪಾಲಿಸಿ ಸಾಲ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಪ್ಲಾನ್ಗಳನ್ನ ಹೇಳಿದಾಗೆ 10 ವಿವಿಧ ಆಪ್ಷನ್ ಗಳಿದೆ. ಆಪ್ಷನ್ ಗೆ ತಕ್ಕ ಹಾಕಿ ಅದು ರೇಟ್ ಆಫ್ ಇಂಟ್ರೆಸ್ಟ್ ಈಗ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರ ಜೊತೆ ಜೊತೆನೆ ಇನ್ನೊಂದು ಅದ್ಭುತ ಪಾಲಿಸಿ ಎಲ್ ಐ ಸಿಯ ನೀವು ಜೀವನ್ ಶಾಂತಿ ಅಂತೇಳಿ, ಇದು ಕೂಡ ಒಂದು ಏಕಕಂತಿನ ಹೂಡಿಕೆಯ ಪಾಲಿಸಿ ಆಗಿರುತ್ತೆ. ಇದರಲ್ಲಿ ನಾವು ಪಾಲಿಸಿಯ ಅಕ್ಷಯದಲ್ಲಿ ತೋರಿಸಿದ ಹಾಗೆ ಈ ಜೀವನ ಅಕ್ಷಯದಲ್ಲಿ ಪಾಲಿಸಿಯಲ್ಲಿ ಲಭ್ಯವಿರುವಂತ ಪಾಲಿಸಿಗಳದಲ್ಲದೇನೆ ಈ ಪಾಲಿಸಿನಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಾವು ತಗೊಳ್ಳುವಂತ ಪೆನ್ಷನ್ ನಾವು ಮುಂದೂಡಿಕೆ ಮಾಡಬಹುದು. ಆ ಮುಂದೂಡಿಕೆ ಅವಧಿ 1-5 ಅದರ ಅರ್ಥ ಈಗ ಪಾಲಿಸಿ ತಗೊಳ್ತೇವೆ, 5 ನಂತರ ಪೆನ್ಷನ್ ಬರಲಿ ನನಗೆ, 4 ನಂತರ ಬರಲಿ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತಗೊಳ್ದೇನೆ 5-4 ನಾವು ಇದು ಪಾಲಿಸಿಯ ಬೆನಿಫಿಟ್ ನ ಮುಂದೂಡಿಕೆ ಮಾಡಬಹುದು. ಆ ಪ್ರತಿ ಮುಂದೂಡಿಕೆಯ ಅವಧಿಗೆ ಹೆಚ್ಚಿನ ರೀತಿಯ ಇಂಟ್ರೆಸ್ಟ್ ರೇಟ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, 5 ಬೇರೆ ರೀತಿ ಇಂಟ್ರೆಸ್ಟ್ ಇರುತ್ತೆ, ಹೆಚ್ಚಿನ ರೀತಿ ಇಂಟ್ರೆಸ್ಟ್ ಇರುತ್ತೆ, 4 3, 2, 1 ಈಗ 1-5 ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಇರುತ್ತೆ. ಗ್ಯಾರಂಟೀಡ್ ರಿಟರ್ನ್ಸ್ ಅಂದ್ರೆ ಇದರಲ್ಲಿ ನಾವು ಒಮ್ಮೆ ಇಂಟ್ರೆಸ್ಟ್ ರೇಟ್ ಏನಿದೆ ಆ ಪೆನ್ಷನ್ ನ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಗ್ಯಾರಂಟಿ ಆಗಿ ಪ್ರತಿ ವರ್ಷದಿಂದ, ಅಂದ್ರೆ ಪಾಲಿಸಿ ತಗೊಂಡ ಮರು ವರ್ಷದಿಂದ ಹಿಡಿದು ಆ ಪಾಲಿಸಿಯ ಜೀವನಾವಧಿ ಅಂದ್ರೆ ಪಾಲಿಸಿದಾರರ ಜೀವನಾವಧಿಯವರೆಗೂ ಈ ಒಂದು ಪಾಲಿಸಿಯ ಪ್ರಯೋಜನಗಳು ಕಂಟಿನ್ಯೂ ಆಗುತ್ತೆ. ಒಮ್ಮೆ ನಿರ್ಧಾರಿತವಾದ ಗ್ಯಾರಂಟೀಡ್ ಇಂಟ್ರೆಸ್ಟ್ ರೇಟ್ ಅವರ ಜೀವನಾವಧಿ, ಸಪೋಸ್ ಅವರು 100 ಕಾಲ ಬದುಕಿದರೆ 100 ಕಾಲ ಕೂಡ ಆ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಕೂಡ ಸಿಂಗಲ್ ಲೈಫ್ ಪೆನ್ಷನ್ ಅಥವಾ ಜಾಯಿಂಟ್ ಲೈಫ್ ಪೆನ್ಷನ್ ಅಂತ 2 ರೀತಿ ತಗೋಬಹುದು. ನಾನು ನನ್ನ ಪಾಲಿಸಿನ ನನ್ನ ಒಬ್ಬನಿಗೆಗೋಸ್ಕರನೇ ತಗೋಬಹುದು, ಅದು ಸಿಂಗಲ್ ಲೈಫ್ ಅಂತ ಹೇಳ್ತೀವಿ. ಅಥವಾ ನಾನು ನನ್ನ ಪತ್ನಿ ಹಾಗೂ ಮಕ್ಕಳು ಅವರು ಕೂಡ ಸೇರಿಸ್ಬಿಟ್ಟು ನಾನು ಜಾಯಿಂಟ್ ಲೈಫ್ ಪೆನ್ಷನ್ ಕೂಡ ತಗೋಬಹುದು. ಇದರಲ್ಲಿ ಜಾಯಿಂಟ್ ಲೈಫ್ ತಗೊಂಡಾಗ ಈ ಪೆನ್ಷನ್ ಪಂಚಿಣಿ ಅದು 2 ಪಾಲಿಸಿದಾರರು ಕೂಡ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರುವುದಿಲ್ಲ. ಇದರ ಜೊತೆಗೇನೆ ನನ್ನ ಪತ್ನಿಯ ಜೊತೆಗೇನೆ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ತಂದೆ ಅಥವಾ ನನ್ನ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಯಾರಿಗೆ ಬೇಕಾದರೂ ಕೂಡ ಸೆಕೆಂಡ್ ಲೈಫ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಮಿನಿಮಮ್ ಗ್ಯಾರಂಟಿ ಆಫ್ 105% ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್ ಆಫ್ ದ ಪೆನ್ಷನರ್ ಅಂದ್ರೆ ದುರಾದೃಷ್ಟವಶಾತ್ ಈ ಪಾಲಿಸಿದಾರರು ಏನಾದರೂ ಮರಣ ಹೊಂದಿದರೆ ಅವರಿಗೆ ಬರುವಂತ ನಾಮ ನಿರ್ದೇಶಕರಿಗೆ ಬರುವಂತ ಅಮೌಂಟ್ ನಲ್ಲಿ 105% ಅಷ್ಟು ಪರ್ಚೇಸ್ ಪ್ರೈಸ್, ನಾ 10 ತಗೊಂಡ್ರೆ 10,50,000 ಅಡಿಷನಲ್ ಅಮೌಂಟ್ ನಮಗೆ ಈ ಪಾಲಿಸಿಯಲ್ಲಿ ಲಭ್ಯವಿರುತ್ತೆ. ಈ ಪಾಲಿಸಿಯು ಎನ್ಆರ್ಐಗಳಿಗೆ ಕೊಡಬಹುದು, FNIಗಳಿಗೆ ಕೊಡಬಹುದು, OCAದವ್ರಿಗೆ ಕೊಡಬಹುದು, ಅವರಿಗೆ ಕೂಡ ಈ ಪಾಲಿಸಿಯ ಸೌಲಭ್ಯ ಮುಂದುವರಿಯುತ್ತೆ. ಇದರಲ್ಲಿ ಒಂದು ವಿಶೇಷವಾದ ಒಂದು ಸೌಲಭ್ಯ ಕೂಡ ಇದೆ. ನಮ್ಮ ಆಲ್ರೆಡಿ ಪಾಲಿಸಿದಾರರು ಇದಕ್ಕಿಂತ ಮುಂಚೆ ಯಾವ್ದಾದ್ರೂ ಪಾಲಿಸಿದಾರರು ಅವರು ಈ ಪಾಲಿಸಿಗಳು ತಗೊಂಡಿದ್ರೆ ಅವರು ಈ ಜೀವನ ಶಾಂತಿ ಪಾಲಿಸಿ ತಗೊಂಡಾಗ 0.15% ಅಷ್ಟು ಹೆಚ್ಚುವರಿ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ. ಇದೊಂದು ವಿಶೇಷ ಸೌಲಭ್ಯ ನಮ್ಮೆಲ್ಲ ಪ್ರಸ್ತುತ ಪಾಲಿಸಿದಾರರಿಗಿದೆ. ಪ್ರಸ್ತುತ ಪಾಲಿಸಿದಾರರು ಅವರೇನಾದರೂ ತಗೊಂಡ್ರೆ ಪಾಲಿಸಿಗಳು ತಗೊಂಡ್ರೆ ಜೀವನ ಶಾಂತಿ ಪಾಲಿಸಿ ತಗೊಂಡ್ರೆ 0.15% ಅಷ್ಟು ಹೆಚ್ಚಿನ ರೀತಿಯ ವಿಶೇಷ ಬೋನಸ್, ವಿಶೇಷ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ.
1: ಸರ್, ಇವಾಗ ಒಂದೇ ಕಂತಿನಲ್ಲಿ ಒಂದು ಮೊತ್ತವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರಿ, ಈ ಒಂದು ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಯೋಜನೆಯನ್ನ ಪಡೆಯೋದಕ್ಕೆ ಈ ಕಂತು ಕಟ್ಟೋ ಅನ್ನೋದಕ್ಕೆ ಒಂದೇ ಕಂತಿನಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಿ. ಹಾಗಾಗಿ ಏನಾದ್ರೂ ಕನಿಷ್ಠ ಗರಿಷ್ಠ ಮಿತಿ ಅಂತ ಏನಾದ್ರೂ ಇದೆಯಾ, ಅಥವಾ ಇಷ್ಟೇ ಕಟ್ಟಬೇಕು ಅಂತ ಏನಾದ್ರೂ ಇದೆಯಾ ಸರ್?
0: ಖಂಡಿತ, ಒಳ್ಳೆಯ ಪ್ರಶ್ನೆ ಮೇಡಮ್. ಕನಿಷ್ಠ ವಿಮಾ ಅಮೌಂಟ್ 1,25,000 ಸ್ಟಾರ್ಟ್ ಆಗುತ್ತೆ. ಇದು ಗರಿಷ್ಠ, ಯಾವುದೇ ರೀತಿಯ ಮಿತಿ ಇರೋದಿಲ್ಲ ಇದಕ್ಕೆ. ಗರಿಷ್ಠ ಮಿತಿ ಅನ್ನೋದು ಇದಕ್ಕೆ ಇರೋದಿಲ್ಲ. ಕನಿಷ್ಠ ಮೊತ್ತ 1,25,000 ಶುರು ಆಗುತ್ತೆ, ಪ್ರಾರಂಭವಾಗುತ್ತೆ. ಗರಿಷ್ಠ ಮಿತಿಗೆ ಯಾವುದೇ ರೀತಿಯ ಮಿತಿ ಇರುವುದಿಲ್ಲ ಮೇಡಮ್. ಯಾವ ಎಷ್ಟೇ ಬೇಕಾದರೂ ಪಾಲಿಸಿಗಳನ್ನು ತಗೋಬಹುದು. ನಮ್ಮಲ್ಲಿ ಕೂಡ 1 ಕೋಟಿ, 5 ಕೋಟಿ, 10 ಕೋಟಿ ಈ ತರ ವಿವಿಧ ರೀತಿಯ ಹೂಡಿಕೆಗಳನ್ನು ಕೂಡ ಮಾಡಿದ ಪಾಲಿಸಿದಾರರಿದ್ದಾರೆ. ಸೊ ಇದು ಗರಿಷ್ಠ ಮೊತ್ತ ಅಂತ ಅನ್ನೋದಕ್ಕೆ ಯಾವುದೇ ಮಿತಿ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾರ್ತ್ ನಲ್ಲಿ 300 ಕೋಟಿಯ ಅಮೌಂಟ್ ಅಷ್ಟನ್ನು ನಮ್ಮ ಬಾಂಬೆದಲ್ಲೇ ಹೂಡಿಕೆ ಮಾಡಿದ್ದಾರೆ. ಸೊ 300 ಕೋಟಿ ಒಂದು ಏಕ ಪಾಲಿಸಿನಲ್ಲೇ 300 ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಮೇಡಮ್.
1: ಸರ್, ಈಗ ಈ ಯೋಜನೆಗಳನ್ನು ಪಡೆಯೋದ್ರಿಂದ ನಮ್ಮ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಪ್ರಯೋಜನ ಸಿಗುತ್ತೆ ಅಂತ?
0: ಈಗಾಗಲೇ ನಾನು ಹೇಳಿದ ಹಾಗೆ ಹಿರಿಯ ನಾಗರಿಕರಿಗೆ ನಿಶ್ಚಿತವಾದ ಆದಾಯ ಇರೋದಿಲ್ಲ. ಅದು ನಿಶ್ಚಿತವಾದ ಆದಾಯ ಇರೋದಿಲ್ಲ, ಫ್ಯಾಮಿಲಿಯ ಸಪೋರ್ಟ್ ಇರೋದಿಲ್ಲ ಅಂತಂದಾಗ ಈ ಒಂದು ಹೂಡಿಕೆಯಲ್ಲಿ ಮಾಡಿರುವಂತಹ ಅಮೌಂಟ್ ನಿಂದ ಬರುವಂತಹ ಪೆನ್ಷನ್ ಅಮೌಂಟ್ ಅವರ ದೈನಂದಿನ ಖರ್ಚುಗಳಿಗಾಗ್ಲಿ, ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳಿಗಾಗ್ಲಿ ಅದು ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಅವರಿಗೆ ಒಂದು ನಿಶ್ಚಿತವಾದ ಆದಾಯ ಇರೋದ್ರಿಂದ ಯಾರ ಮೇಲೆ ಕೂಡ ಅವಲಂಬಿತರಾಗುವಂತ ಪ್ರಶ್ನೆಯೇ ಬರೋದಿಲ್ಲ ಮೇಡಮ್. ಸೊ ಅವ್ರದೇ ಆದಂತ ಸ್ವತಂತ್ರ ಜೀವನ ನಡೆಸಬೇಕಾದ್ರೆ ಈ ನಿಶ್ಚಿತವಾದ ಆದಾಯ ಖಂಡಿತ ಬೇಕೇ ಬೇಕಾಗತ್ತೆ.
1: ಸರ್, ಈ ಒಂದು ಯೋಜನೆ ತಾವು ಈಗಾಗಲೇ ತಿಳಿಸಿದ್ರಿ, ಈಗ ಈ ಒಂದು ಯೋಜನೆಗಳ ಪ್ರಯೋಜನವನ್ನ ಪಡಿಬೇಕು ಅನ್ನೋರು ಯಾವೆಲ್ಲ ಅರ್ಹತೆಯನ್ನ ಹೊಂದಿರಬೇಕಾಗತ್ತೆ
0: ಮೇಡಮ್? ಇದಕ್ಕೆ ಅರ್ಹತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ, ಯಾರಿಗೆ ಒಂದು ನಿರ್ದಿಷ್ಟವಾದ ಇನ್ಕಮ್ ಇದೆ, ಪ್ರತಿಯೊಬ್ಬರು ಕೂಡ ಯಾರು ಹೂಡಿಕೆ ಮಾಡಲಿಕ್ಕೆ ಅರ್ಹರಿದ್ದಾರೆ ಪ್ರತಿಯೊಬ್ಬರು ಕೂಡ ಇದಿರುತ್ತೆ. ಇದು ಮೆಡಿಕಲ್ ಅನ್ನೋದು ಇದಕ್ಕೆ ಪಾಲಿಸಿಗಳಿಗೆ ಯೂಶಲಿ ನಮ್ಮಲ್ಲಿ ಮೆಡಿಕಲ್ ಬೇಕಾಗತ್ತೆ ಬಹಳಷ್ಟು ಕೇಸಸ್ಗೆ ಹಿರಿಯ ನಾಗರಿಕರಿಗೆ ಬಂದಾಗ. ಆದರೆ ಈ ಪಾಲಿಸಿಯಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಇಲ್ಲದೇನೆ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಪಾಲಿಸಿನ ತಗೋಬಹುದು ಮೇಡಮ್.
1: ಸರಿ, ಇವಾಗ ಈ ಒಂದು ಪಾಲಿಸಿನ ತಗೋಬೇಕು ಅನ್ನೋರು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗತ್ತೆ ಅಂತ?
0: ದಾಖಲೆಗಳ ಬಗ್ಗೆ ಹೇಳೋದಾದ್ರೆ ಈಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಯಾಕಂತಂದ್ರೆ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡೋರಂತ ಅಮೌಂಟ್ ನಮ್ಮಲ್ಲೇ ಇರಬೇಕು, ಯಾವುದೇ ರೀತಿಯ ಬೇರೆ ಇನ್ಕಮ್ ಅದರಲ್ಲಿ ಇರುವಂತದ್ದಲ್ಲ. ಅಧಿಕೃತವಾಗಿ ನಮಗೆ ಇರುವಂತ ಇನ್ಕಮ್ ನ ತೋರಿಸುವಂತ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ಬೇಕಾಗತ್ತೆ ಮೇಡಮ್. ಫೋಟೋಗಳು ಕೂಡ ಬೇಕಾಗತ್ತೆ. ಫೋಟೋ, ಈ ಮತ್ತೊಮ್ಮೆ ಹೇಳೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ವಯಸ್ಸಿನ ದಾಖಲಾತಿ ಕೊಡುವಂತ ಆಧಾರ್ ಕಾರ್ಡ್ ಇಂದ ವಯಸ್ಸಿನ ದಾಖಲಾತಿ ಕೊಡಬಹುದು. ಹಾಗೂ ಭಾವಚಿತ್ರ, ಪ್ಯಾನ್ ಕಾರ್ಡ್ ಒಂದು ಬೇಕಾಗತ್ತೆ. ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ಇತರ ಮಾಹಿತಿ, ಇತರ ದಾಖಲಾತಿಗಳು, ಅಡ್ರೆಸ್ ನ ದೃಢೀಕರಣ ಮಾಡುವಂತ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಇದಕ್ಕೆ ಆಧಾರ್ ಇರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವ್ದು ಬೇಕಾದ್ರೂ ಕೊಡಬಹುದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದಾಗ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾನು ಹೂಡಿಕೆ ಮಾಡೋರಂತ ಮೊತ್ತ ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತದ್ದು ಒಂದು ದಾಖಲಾತಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ಇನ್ಕಮ್ ಪ್ರೂಫ್ ಒಂದು ಬೇಕಾಗತ್ತೆ. ಜೊತೆಗೆ ಒಂದು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ನಮ್ಮಲ್ಲಿ ಸಿಗುತ್ತೆ. ಆ ಪ್ರಪೋಸಲ್ ಫಾರ್ಮ್ ಅಂದ್ರೆ ಪ್ರಸ್ತಾವ ಪತ್ರ ಅಂತ ಹೇಳ್ತೀವಿ. ಆ ಪ್ರಪೋಸಲ್ ಫಾರ್ಮ್ ನ ಅವರು ತುಂಬಿ ಇವಿಷ್ಟು ದಾಖಲಾತಿಗಳನ್ನು ಅವರು ಕೊಡಬೇಕಾಗತ್ತೆ.
1: ಸರಿ, ಈಗ ಹಿರಿಯ ನಾಗರಿಕರು ಈ ಒಂದು ಜೀವ ವಿಮೆಯನ್ನ ಮಾಡಿಸಿರ್ತಾರೆ, ಅವರ ಮರಣ ನಂತರ ಅದು ಯಾರಿಗೆ ಹೋಗುತ್ತೆ ಅಂತ?
0: ನಾವು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ಹೇಳಿದೀವಿ ಮೇಡಮ್. ನಿರ್ಧಾರಿತ ಪ್ರಸ್ತಾವ ಪತ್ರದಲ್ಲಿ ಯಾರಿಗೆ ನನ್ನ ಮರಣ ನಂತರ ಮೊತ್ತ ಸೇರಬೇಕು ಅನ್ನೋದನ್ನ ಮೊದಲೇ ನಿರ್ದೇಶಿತ ಮಾಡಬೇಕಾಗತ್ತೆ. ಅದನ್ನ ನಾಮ ನಿರ್ದೇಶನ ಅಂತ ಹೇಳ್ತೇವೆ. ಅದು ನಾಮ ನಿರ್ದೇಶನ ಅಂದ್ರೆ ನಾಮಿನಿ ಒಬ್ಬರನ್ನ ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಅವರು ಮೊದಲೇ ನಿರ್ಧಾರಿತವಾಗಿ ಒಂದು ನಿರ್ಧಾರ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಈ ಒಂದು ಅಮೌಂಟ್ ಸೇರ್ಲಿ ಅಂತ ಹೇಳಿ ನಾಮ ನಿರ್ದೇಶಿತ ಮಾಡಿದಂತವ್ರಿಗೆ ಮರಣ ನಂತರ ಆ ಮೊತ್ತ ಅವರಿಗೆ ಸೇರುತ್ತೆ ಮೇಡಮ್. ಆ ರೀತಿ ಯಾರನ್ನ ಅವರು ನಾಮ ನಿರ್ದೇಶಿತ ಮಾಡ್ತಾರೆ, ಅವರ ಆಧಾರ್ ಕಾರ್ಡ್, ಅವರ ಪ್ಯಾನ್ ಕಾರ್ಡ್, ಆ ಡೀಟೇಲ್ಸ್ ಕೂಡ ಬೇಕಾಗತ್ತೆ ಮೇಡಮ್.
1: ಸರಿ, ಇವಾಗ ಜೀವನ ಶಾಂತಿ ಹಾಗೂ ಜೀವನ ಅಕ್ಷಯ ಯೋಜನೆಗಳ ಒಂದು ಪಾಲಿಸಿಯನ್ನ ಮಾಡಿಸಿರ್ತಾರೆ, ಅವ್ರಿಗೇನಾದ್ರೂ ಆ ಪಾಲಿಸಿಯ ಮೇಲೆ ಸಾಲ ಬೇಕು ಅಂದ್ರೆ ಸಾಲ ಸಿಗುತ್ತಾ?
0: ಖಂಡಿತ ಮೇಡಮ್. ಈಗಾಗಲೇ ನಾನು ತಿಳಿಸಿರೋ ಹಾಗೆ ಪಾಲಿಸಿ ಮಾಡಿದ 3 ತಿಂಗಳ ನಂತರ ಸಾಲ ಸೌಲಭ್ಯ ಇರುತ್ತೆ. ಅದಕ್ಕೆ ಒಂದು ಕಂಡೀಷನ್ಸ್ ಇದಾವೆ, ದೊಡ್ಡ ಕಂಡೀಷನ್ಸ್ ಏನಿರೋದಿಲ್ಲ. ಆ ಸಾಲ ಸೌಲಭ್ಯ 3 ತಿಂಗಳ ನಂತರ ಖಂಡಿತ ಸಿಗುತ್ತೆ ಮೇಡಮ್.
1: ಸರ್, ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಏನಾದ್ರೂ ಸಿಗುತ್ತೆ?
0: ಖಂಡಿತ ಇದೆ ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಈ ಪಾಲಿಸಿಯಲ್ಲಿ ನಾವು ಮಾಡೋರಂತ ಅಮೌಂಟ್ ATC ಅಂಡರ್ ನಲ್ಲಿ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೋಬಹುದು ಮೇಡಮ್.
1: ಸರ್, ಇವಾಗ ಹಿರಿಯ ನಾಗರಿಕರಿಗಾಗಿ ಈ ಒಂದು ಜೀವನ ಅಕ್ಷಯ ಹಾಗೇನೆ ಜೀವನ ಶಾಂತಿ ಈ ಒಂದು ಯೋಜನೆಗಳನ್ನ ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಯೋಜನೆಗಳಿವೆ ಸರ್?
0: ಖಂಡಿತ ಮೇಡಮ್. ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಅಲ್ಲದೇನೆ ಮಾರುಕಟ್ಟೆಗೆ ಸಂಬಂಧಿತವಾದ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ. ಹೆಚ್ಚಿನ ಪೆನ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹತ್ತಿರದ LIC ಶಾಖಾ ಕಚೇರಿ ಅಥವಾ ನಮ್ಮ ಪ್ರತಿನಿಧಿ ಮಿತ್ರರನ್ನು ಖಂಡಿತವಾಗ್ಲಿ ನಾವು ಅವರ ಕಡೆಯಿಂದ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮೇಡಮ್, ನಮ್ಮಲ್ಲಿ ಪೆನ್ಷನ್ ಅಂತ ಬಂದಾಗ ಪಿಂಚಣಿಯ ವಿಶೇಷ ಪಿಂಚಣಿಯ ಸೌಲಭ್ಯ ಇರುವಂತಹ ಪಾಲಿಸಿಗಳಲ್ಲಿ ಜೀವನ ಅಕ್ಷಯ, ಜೀವನ ಶಾಂತಿ ಮತ್ತು ಮಾರ್ಕೆಟ್ ಲಿಂಕ್ಡ್ ಇರುವಂತಹ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ ಮೇಡಮ್. ಈ ಮೂರು ಪಾಲಿಸಿಗಳು ವಿಶೇಷವಾಗಿ ಪೆನ್ಷನ್ ಸಂಬಂಧ ಇರುವಂತಹ ಪಾಲಿಸಿಗಳು.
1: ಸರ್, ಹಿರಿಯ ನಾಗರಿಕರಿಗಾಗಿ ಇರುವಂತಹ ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕಾರ್ಯಕ್ರಮದ ಮೂಲಕ
0: ಹಿರಿಯ ನಾಗರಿಕರಿಗೆ ಈಗ ಬೇಕಾಗಿರೋದು ಒಂದು ಆರ್ಥಿಕ ಸ್ವಾತಂತ್ರ್ಯ. ನಾವು ನಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗಿದೆ. ನಮ್ಮ ಸ್ವಂತ ಆದಾಯದೊಂದಿಗೆ ನಮ್ಮನ್ನು ನಾವು ಸ್ವತಂತ್ರರಾಗಿ ಮಾಡಿಕೊಳ್ಳೋದಕ್ಕೆ ಈ ಪೆನ್ಷನ್ ಪಾಲಿಸಿಗಳು ಬಹಳಷ್ಟು ಸಹಕಾರಿಯಾಗುತ್ತೆ. ನಮ್ಮದೇ ಆದ ನಿಶ್ಚಿತವಾದ ಆದಾಯ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಬರ್ತಾ ಇದ್ರೆ ನಮ್ಮ ದೈನಂದಿನ ಖರ್ಚುಗಳಿಗಾಗಿ ನಮ್ಮ ಅವಲಂಬಿತರ ನಾವು ಬೇರೆ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ಸ್ವತಂತ್ರ ಜೀವನ ನಡೆಸಬಹುದು. ಯಾವಾಗ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ ಆವಾಗ ಮಾನಸಿಕ ನೆಮ್ಮದಿ ಕೂಡ ಖಂಡಿತ ಇರುತ್ತೆ. ಸೊ ಸ್ವತಂತ್ರರಾಗಿ ಬಾಳೋಣ. ಹಾಗೂ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ನಮ್ಮ ಜೀವನ ಕಾಲದ ಏನು ಒಂದು ಅಮೌಂಟ್ ಏನಿದೆ ಅದನ್ನ LIC ಪೆನ್ಷನ್ ಪಾಲಿಸಿಗಳಲ್ಲಿ ಜೀವನ ಶಾಂತಿ ಆಗಿರ್ಬೋದು, ಜೀವನ ಅಕ್ಷಯ ಆಗಿರ್ಬೋದು, ಅಥವಾ LIC ಪೆನ್ಷನ್ ಪ್ಲಾನ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡಿ ನಿಶ್ಚಿತವಾದ ಆದಾಯ ಗ್ಯಾರಂಟೀಡ್ ಇಂಟ್ರೆಸ್ಟ್ ಖಂಡಿತವಾಗಿ ಪಡೆದುಕೊಳ್ಳ್ರಿ ಅಂತ ಹೇಳಿ ಇಷ್ಟಪಡ್ತಾನೆ. ಹಾಗೂ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನನ್ನ ವಿನಂತಿ ಏನಂತಂದ್ರೆ, ನೀವು ನಿಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳೋದಾದ್ರೆ ನಿಮ್ಮ ಆರ್ಥಿಕ ಭದ್ರತೆ ನಿಮ್ಮ ಪ್ರಥಮ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಸರ್. ಭಾರತೀಯ ಜೀವ ವಿಮಾ ನಿಗಮವು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೋಜನೆಗಳನ್ನ ಅದು ನೀಡ್ತಾ ಇದೆ, ಆ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್.
1: ಇದುವರೆಗೂ ಕೇಳಿದಿರಿ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ LIC ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ DV. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು KLV ಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ,

0: ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
1: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಹಲೋ ಎವ್ರಿಬಡಿ ಮೈ ಸೆಲ್ಫ್ ಡಾಕ್ಟರ್ ವಿಜಯಾನಂದ್ ಸೇಮ್ ಎಟ್ ಉಡ್ಮಟ್ ಐ ಆಮ್ ಎ ಕನ್ಸಲ್ಟೆಂಟ್ ಇಂಟರ್ವೆನ್ಷನ್ ಕಾರ್ಡಿಯೋಲಜಿಸ್ಟ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಆನ್ 29th ಸೆಪ್ಟೆಂಬರ್ ಎವ್ರಿ ಇಯರ್ ವಿ ಸೆಲೆಬ್ರೇಟ್ ವರ್ಲ್ಡ್ ಹಾರ್ಟ್ ಡೇ ವಿಚ್ ವಾಸ್ ಇನಿಷಿಯಲಿ ಸ್ಟಾರ್ಟೆಡ್ ಬೈ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಬಿಕಾಸ್ ಆಸ್ ವಿ ನೋ ಹಾರ್ಟ್ ಡಿಸೀಸ್ ಇಸ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಆಲ್ಮೋಸ್ಟ್ 20 million ಡೆತ್ ಅಕರ್ಸ್ ಎವ್ರಿ ಇಯರ್ ಸೊ India is also very high number country where a lot of people are suffering from heart disease. So a lot of importance has to be given for prevention rather than treatment also. So everybody has to take care of the near, dear and the friend's heart along with their heart care. So most importantly is the theme is don't miss the beat, the theme of 2026, which tells that whenever the heart is having trouble, it tries to give some or the other symptoms like chest pain or breathlessness or epigastric pain. So don't neglect that, don't dismiss that thinking that it's a non-cardiac pain which can end up with the serious complications. So whenever the heart is trying to give some message, give attention to it so that you don't end up in complications of cardiac. Along with that, you have to take care of your health by doing regular exercises, not eating junk foods, not eating tobacco or chewing tobacco. These are the common steps which you have to and is compulsory to follow to be healthy and strong. So get your regular health checkups done. The old thoughts were that up to 40 years, 50 years, nothing will happen. But in recent times, we have seen that a lot of young patients do develop heart attacks. So it's the care for heart has to start right from late adulthood. And if the patient is cardiac, then every year patient needs to get their blood investigation done, cardiac checkup done regularly so that they get the proper medication and treatment. So exercise is very important, aerobic exercise. 50 minutes of brisk walking every day is what is recommended by the World Heart Federation, so that everybody should do aerobic exercise at least 5 times a week. So at least 1 or 2 days rest is okay, but at least 5 times a week you have to do a regular brisk walking. So get whenever you have symptoms, don't neglect. You know, time is muscle, time is brain, time is life. So if you waste time, then definitely there'll be a heart attack. So that you there is a well advanced cardiac center in KLE's Dr. Prabhakar Kore Hospital. Make utilization of that. Get yearly workup checkup done, like blood investigation, your cholesterol levels, your echo, treadmill, so that you keep a watch on the heart. And if any procedure is required, then KLE's Dr. Prabhakar Kore Hospital is very much well advanced, equipped to deal with most of the complications which occurs, and we try to save the lives of the patients.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ

ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

धर पकड़।

ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजक

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ

0: 1-9666 Geekona Success Strategy.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ 2ನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ವಾರ್ತೆಗಳ ವಿವರ: ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಭೌಗೋಳಿಕ ಸವಾಲುಗಳ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಗಾಗಿ ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆಗಳು ಭಾರತದ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗವಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೌಕಾಪಡೆ ಪ್ರಮುಖ ಕಾರ್ಯತಂತ್ರದ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಬಿಕ್ಕಟ್ಟು ದೇಶದ ಬಾಗಿಲಿಗೆ ಬರುವ ಮುನ್ನವೇ ನಮ್ಮ ಸಿದ್ಧತೆ ಆ ಹಂತವನ್ನು ತಲುಪಿರಬೇಕು ಎಂಬುದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯ ಭಾರತದ ಇಂಧನ ಸರಬರಾಜು ಮಾರ್ಗಗಳು ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ನೌಕಾಪಡೆಯ ವೃತ್ತಿಪರತೆ ಮತ್ತು ಸಿದ್ಧತೆಯನ್ನು ಸಾಬೀತುಪಡಿಸಿದೆ ಎಂದು ಸಚಿವರು ಶ್ಲಾಘಿಸಿದರು. ಉತ್ತರ ಪ್ರದೇಶದ 10 ಮತ್ತು ಉತ್ತರಾಖಂಡದ 1 ಸ್ಥಾನ ಸೇರಿ ಒಟ್ಟು 11 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ, ಬಿಎಲ್ ವರ್ಮಾ, ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಮತ್ತು ಬಿಎಸ್ಪಿಯ ರಾಮ್ಜಿ ಸೇರಿದಂತೆ ಉತ್ತರ ಪ್ರದೇಶದ 10 ಸಂಸದರ ಅಧಿಕಾರ ಅವಧಿಯು ನವೆಂಬರ್ 25ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದೇ ದಿನ ಉತ್ತರಾಖಂಡದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನರೇಶ್ ಬನ್ಸಲ್ ಅವರ ಅವಧಿಯು ಪೂರ್ಣಗೊಳ್ಳಲಿದೆ. ಇದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಸಂಸದೆ ರುಕ್ಮಿಣಿ ಮಲಿಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನದ ಉಪಚುನಾವಣೆಗೂ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಿದ್ದು 16ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಮಾಡಲು ಸರ್ಕಾರ ಬಹುಮುಖಿ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟೀಯ ಕೃಷಿ ಸಮ್ಮೇಳನ ಹಿಂಗಾರು ಅಭಿಯಾನ 2026ರ 2ನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟಾವಿನ ನಂತರದ ನಿರ್ವಹಣೆ, ವೈಜ್ಞಾನಿಕ ದಾಸ್ತಾನು ವ್ಯವಸ್ಥೆ ಮತ್ತು ಮಾರುಕಟ್ಟೆ ಜಾಲವನ್ನು ಬಲಪಡಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಭಾಗವಾಗಿದೆ ಎಂದು ಹೇಳಿದ್ದಾರೆ. ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆ ಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 100% ಸರ್ಕಾರವೇ ಸಂಗ್ರಹಿಸಲಿದ್ದು, ಹಣವನ್ನು 48 ಗಂಟೆಗಳ ಒಳಗೆ ರೈತರ ಖಾತೆಗೆ ತಲುಪಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಭರವಸೆ ನೀಡಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಸಮಗ್ರವಾಗಿ ಪರಿಶೀಲಿಸುತ್ತಿರುವಂತಹ ಜಂಟಿ ಸಂಸದೀಯ ಸಮಿತಿಯ 2ನೇ ಸಭೆ ನವದೆಹಲಿಯ ಸಂಸತ್ ಸಂಕೀರ್ಣದಲ್ಲಿ ನಡೆಯಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಪ್ರಮುಖ ನಿಯಮಾವಳಿಗಳು ಮತ್ತು ಅದರ ಅನುಷ್ಠಾನದ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಮಸೂದೆಯ ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸಿ 2026ರ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದ ಒಳಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರು ಸೇರಿದಂತೆ ಒಟ್ಟು 31 ಸಂಸದರು ಈ ಸಮಿತಿಯಲ್ಲಿ ಇದ್ದಾರೆ. ವಿದೇಶಿ ದೇಣಿಗೆ ಮತ್ತು ಕೊಡುಗೆಗಳ ಸ್ವೀಕಾರ ಹಾಗೂ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ, ಶಿಸ್ತು ಮತ್ತು ಜವಾಬ್ದಾರಿಯನ್ನು ತರುವ ಮೂಲ ಉದ್ದೇಶದಿಂದ 2010ರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲು ಈ ವಿಧೇಯಕ ರೂಪಿಸಲಾಗಿದೆ. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಹಾಗೂ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿಯ ಒಳಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಉದ್ಯಮ ಘಟಕಗಳ ನಿಖರ ದತ್ತಾಂಶ ಸಂಗ್ರಹವೇ ಈ ಸಂಖ್ಯಾಶಾಸ್ತ್ರೀಯ ಉದ್ಯಮ ನೋಂದಣಿಯಾಗಿದೆ. ಈ ಒಪ್ಪಂದದಡಿ ಎಂಎಸ್ಎಂಇ ಇಲಾಖೆಯ ಬಳಿ ಲಭ್ಯವಿರುವಂತಹ ಉದ್ಯಮ ನೋಂದಣಿ ಪೋರ್ಟಲ್ನ ಘಟಕವಾರು ದತ್ತಾಂಶವನ್ನು ಹಂಚಿಕೊಳ್ಳಲು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತಾದಂತಹ ಒಂದು ನೋಟ ಇದೀಗ ಮೂಡಿಬರಲಿದೆ. 2021 ಪ್ರಾರಂಭವಾದಂತಹ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, GIS ಮತ್ತು COR ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026 ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿತರಣೆ ಮಾಡಲಾಗಿದೆ. ಈ ಪರಿವರ್ತನೆ ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. 2 ಅಕ್ಟೋಬರ್ವರೆಗೆ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಜನಾಂದೋಲನವಾಗಿಸುವಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕರೆ ನೀಡಿದ್ದಾರೆ. ತಿಂಗಳು ಪೂರ್ತಿ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಿದ್ಧತೆಗಳನ್ನು ಸಚಿವರು ಇಂದು ಪರಾಮರ್ಶಿಸಿದರು. ಈ ವೇಳೆ ಸಚಿವರು 17 ರಿಂದ 17 ಅಕ್ಟೋಬರ್ ನಡೆಯುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಜೊತೆಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆ, ತಳಮಟ್ಟದಲ್ಲಿ ಬದಲಾವಣೆ ಹಾಗೂ ಸ್ವಭಾವ, ಸಂಸ್ಕಾರ ಮತ್ತು ವ್ಯವಹಾರದಲ್ಲಿ ಸ್ವಚ್ಛತೆಯನ್ನು ಅವಿಭಾಜ್ಯ ಅಂಗವಾಗಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚೀನಾದೊಂದಿಗೆ ಭಾರತ ಹೊಂದಿರುವಂತಹ ಸಂಬಂಧ ಗಣನೀಯವಾಗಿ ಸುಧಾರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ಏಷ್ಯಾ ಸಂಘ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಗಡಿ ಬಿಕ್ಕಟ್ಟು ಶಮನಗೊಂಡ ನಂತರ ಉಭಯ ದೇಶಗಳ ಬಾಂಧವ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಹೇಳಿದ್ದಾರೆ. ದ್ವಿಪಕ್ಷೀಯ ಬಾಂಧವ್ಯದಲ್ಲಿನ ಕುಸಿತ ಅಥವಾ ಸುದೀರ್ಘ ಗಡಿ ಬಿಕ್ಕಟ್ಟು ಉಭಯ ರಾಷ್ಟ್ರಗಳ ಹಿತಾಸಕ್ತಿಗೆ ಪೂರಕವಲ್ಲ ಎಂಬುದನ್ನು ಭಾರತ ಚೀನಾಗೆ ಸತತವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆಯುತ್ತಿರುವಂತಹ 2ನೇ ASEAN ಭಾರತ ಕಡಲ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ ಸಹ್ಯಾದ್ರಿ ಮತ್ತು ಕುಲೇಶ್ ಭಾಗಿಯಾಗಿವೆ. ಭಾರತೀಯ ನೌಕಾಪಡೆ ಮತ್ತು ಫಿಲಿಪೈನ್ಸ್ ನೌಕಾಪಡೆ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ಈ ಸಮರಾಭ್ಯಾಸದಲ್ಲಿ ASEAN ಸದಸ್ಯ ರಾಷ್ಟ್ರಗಳಿಗೆ ಸೇರಿದ BRP ಜೋಸ್ ರಿಚಾಲ್, BRP ಟಾರ್ಲಕ್ ಮತ್ತು RSS ಜಸ್ಟಿಸ್ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಇಂದಿನ ಸ್ಪರ್ಧೆಗಳಲ್ಲಿ ಭಾರತೀಯ ಅಥ್ಲೆಟ್ಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದು ಭಾರತದ ಪದಕಗಳ ಸಂಖ್ಯೆ 52ಕ್ಕೆ ಏರಿಕೆಯಾಗಿದೆ. ಮಹಿಳಾ 4x400 ಮೀಟರ್ ರಿಲೆಯಲ್ಲಿ ಭಾರತೀಯ ತಂಡವು 3:29.69 ಸೆಕೆಂಡ್ಗಳಲ್ಲಿ ಗುರಿಯನ್ನು ತಲುಪಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡರೆ ಪುರುಷರ 4x400 ಮೀಟರ್ ರಿಲೆಯಲ್ಲೂ ಭಾರತ ಕಂಚು ಪದಕಕ್ಕೆ ಭಾಜನವಾಗಿದೆ. ಶೂಟಿಂಗ್ನಲ್ಲಿ ಹೊಸ ಇತಿಹಾಸ ಬರೆದ ನೀರು ದಂಡ ಮಹಿಳೆಯರ ಟ್ರ್ಯಾಪ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅವರು ಆಶಿಮಾ ಅಲ್ಹಾವತ್ ಮತ್ತು ಮನೀಷಾ ಕೀರ್ ಅವರೊಂದಿಗೆ ಮಹಿಳೆಯರ ಟ್ರ್ಯಾಪ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿದ್ದರು. ಉಳಿದಂತೆ ಪುರುಷರ 5000 ಮೀಟರ್ ಓಟದ ಫೈನಲ್ನಲ್ಲಿ ಕುಲ್ವೀರ್ ಸಿಂಗ್ ಕಂಚು ಪದಕ ಗೆದ್ದಿದ್ದು ಇದು ಟೂರ್ನಿಯಲ್ಲಿ ಅವರ 3ನೆಯ ಪದಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ 2ನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
5: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. KLE ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ KLE ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್.

0: गेल कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केल कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केल कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ। 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ। ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774। ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ। ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು। ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ। ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು। ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ। ಹಿಂದೆ ಅರ್ಜಿ ಸಲ್ಲಿಸಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ। ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ। ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327। ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ। ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ। ಮೊಬೈಲ್ ಸಂಖ್ಯೆ 9513519666। ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ।

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಪಿ ಮೆಡ್ಗುಡ್ ಮಠ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಸರ್. ಇವತ್ತಿನ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ. ಇದು ಯಾವಾಗಿಂದ ಆಚರಿಸ್ತಾರೆ ಅದರ ಬಗ್ಗೆ?
1: ನಮಸ್ಕಾರ ಎಲ್ಲ ಕೇಳುವರಿಗೆ. ವರ್ಲ್ಡ್ ಹಾರ್ಟ್ ಡೇ ಅದನ್ನ ಪ್ರಾರಂಭ ಮಾಡಿದ್ದು ಆಲ್ಮೋಸ್ಟ್ ಒಂದು 26 ವರ್ಷದ ಹಿಂದೆ 1999 ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅದು ಒಂದು ಡಿಸಿಷನ್ ತಗೊಂತು. ಯಾಕಂದ್ರೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಲ್ಮೋಸ್ಟ್ 20 ಮಿಲಿಯನ್ ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಸೊ ಇಟ್ಸ್ ಎ ನಂಬರ್ 1 ಕಿಲ್ಲರ್ ಡಿಸೀಸ್ ವರ್ಲ್ಡ್ ವೈಡ್. ಸೊ ಅದಕ್ಕೆ ಸ್ವಲ್ಪ ಅದರದ್ದು ಅವೇರ್ನೆಸ್ ಮೂಡಲಿಕ್ಕೆ, ಜನರಲ್ಲಿ ಅದರ ಬಗ್ಗೆ ತಿಳುವಳಿಕೆ ಹೆಚ್ಚಿಸಲಿಕ್ಕೆ, ಹೇಗೆ ತಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕು ಅಂತ ಇದೆಲ್ಲ ವಿಷಯ ತಿಳಿಲಿ ಅಂತ ಹೇಳಿ ವರ್ಲ್ಡ್ ಹಾರ್ಟ್ ಡೇ ಒಂದು ದಿವಸ ಆಚರಣೆ. ಅದನ್ನು ಆ ದಿವಸ ಬೈ ಪ್ಲೇಯಿಂಗ್ ಕಿಡ್ಸ್, ಬೈ ಪಬ್ಲಿಷಿಂಗ್ ದ ಆರ್ಟಿಕಲ್ಸ್, ಬೈ ಟೆಲಿವಿಷನ್, ಬೈ ರೇಡಿಯೋ, ಎಲ್ಲರಿಗೂ ಮೂಲೆ ಮೂಲೆಗೂ ತಲುಪಲಿ ಅಂಥೇಳಿ ಆಚರಣೆಯನ್ನು ಪ್ರಾರಂಭ ಮಾಡಿದರು.
0: ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೃದಯದ ಕೆಲಸವೇನು ಶರೀರದಲ್ಲಿ, ಅದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ?
1: ಒಂದು ಮನುಷ್ಯ ಜೀವಂತ ಇರಬೇಕಂದ್ರೆ ಎದೆ ಹೃದಯ ಬಡಿತಾನೆ ಇರಬೇಕು. ದ ಹಾರ್ಟ್ ಸ್ಟಾರ್ಟ್ಸ್ ಬೀಟಿಂಗ್ ರೈಟ್ ಫ್ರಾಮ್ 5.5 weeks ಆಫ್ ಜೆಸ್ಟೇಷನ್, ಅಂದರೆ ತಾಯಿಯ ಗರ್ಭದಲ್ಲಿ 5.5 weeks ಎದೆ ಬಡಿತ ಚಾಲು ಆಗಿಬಿಡುತ್ತೆ ಆ ಪಾಪುದು, ಎಂಬ್ರಿಯೋದು. ಸೊ ಟಿಲ್ ದ ಲಾಸ್ಟ್ ಡೇ ಇಟ್ ಬೀಟ್ಸ್. ಸೊ ಆವರೇಜ್ ನೋಡಿದರೆ ಪ್ರತಿ ದಿವಸ 1 ಲಕ್ಷ ಸರಿ ಹಾರ್ಟ್ ಬಡ್ಕೊಳ್ಳುತ್ತೆ. ಸೊ ಅದನ್ನು ನಾವು ಯಾರು ಅದಕ್ಕರೆ ಲಕ್ಷಣ ಕೊಡೋದಿಲ್ಲ. ಸೊ ಯಾವಾಗ ತ್ರಾಸಾಗುತ್ತೆ ಅವಾಗ ಅಷ್ಟೇ ಲಕ್ಷ ಕೊಡ್ತೀವಿ. ಸೊ ಹೃದಯ ಈಸ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಬೀಟ್ ಎಲ್ಲಿವರೆಗೂ ಬಡ್ಕೊಳ್ಳುತ್ತೆ ಅಲ್ಲಿವರೆಗೂ ಎಲ್ಲ ಕಡೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಜೊತೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಅದರ ಜೊತೆ ಊಟಗಳು ಸಪ್ಲೈ ಆಗುತ್ತೆ ಆರ್ಗನ್ಸಿಗೆ. ಸೊ ಹೀಗಾಗಿ ಪ್ರತಿಯೊಂದು ಆರ್ಗನ್ಸ್ ಜೀವಂತ ಉಳಿಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಮತ್ತು ಅದಕ್ಕೆ ಊಟ ಬ್ಲಡ್ ಸಪ್ಲೈ ಮಾಡೋದು. ಸೊ ಎಲ್ಲಿವರೆಗೂ ಹೃದಯ ಬಡಿತ ಚಾಲು ಇರುತ್ತೆ ಅಲ್ಲಿವರೆಗೂ ಮನುಷ್ಯ ಜೀವಂತ ಇರ್ತಾರೆ.
0: ಡಾಕ್ಟರ್ ಸರ್, ಯಾವ ವಯೋಮಾನದಲ್ಲಿ, ಇನ್ ವಿಚ್ ಏಜ್ ಗ್ರೂಪ್ ಅತಿ ಜಾಸ್ತಿ ಕಂಡು ಬರುತ್ತೆ? ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಲ್ಲಿ ಕಮ್ಮಿ ವಯಸ್ಸಿನವರು ಅದಕ್ಕೂ ಒಳಗಾಗ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಹಾರ್ಟ್ ಅಟ್ಯಾಕ್? ದಯವಿಟ್ಟು ಅದ್ರ ಬಗ್ಗೆ.
1: ಈಗ ನಾವೇ ಲೈಕ್ 20 years ನಾವು ಯಾವಾಗ ಕಲಿತಾ ಇದ್ವಿ ಅವಾಗ ಕಾಮನ್ಲಿ ವಯಸ್ಕರದಲ್ಲಿ ನೋಡ್ತಾ ಇದ್ವಿ 60 years ಆದಮೇಲೆ ತೊಂದರೆಗಳನ್ನ ನೋಡ್ತಾ ಇದ್ವಿ. ಬಟ್ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ, ಯಂಗ್ ಪೇಷಂಟ್ ಲೆಸ್ ದೆನ್ 40 years ವೆರಿ ಕಾಮನ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಒಂದು ಜೀವನ ಶೈಲಿಯಲ್ಲಿ ಅತಿ ಸ್ಟ್ರೆಸ್ಸು, ಆಮೇಲೆ ಹ್ಯಾಬಿಟ್ಸ್ ಲೈಕ್ ಟೊಬ್ಯಾಕೋ, ಆಮೇಲೆ ಜಂಕ್ ಫುಡ್ಸು, ಪ್ರಾಪರ್ ಲೈಫ್ ಸ್ಟೈಲ್ ಇಲ್ಲದೆ ಕಾರಣ ತುಂಬ ಸಣ್ಣ ವಯಸ್ಸಲ್ಲೇ ಈಗ ಹೃದಯಾಘಾತಗಳು ಕಂಡು ಬರ್ತಾ ಇದ್ದಾವೆ. ನೀವು ನೋಡ್ತಾ ಇದ್ರ ಜೆನೆಟಿಕ್ ಕಾಸ್ ಬೇರೆ, ಲೈಕ್ ಭಾಳಷ್ಟು ಜನ ಜಿಮ್ದಲ್ಲಿ ಹೋದ್ರು ಸಡನ್ ಡೆತ್ ಆಯ್ತು, ಅದು ಸ್ವಲ್ಪ ಜೆನೆಟಿಕ್ ಕಾಸ್. ದೋಸ್ ಆರ್ ಬೈ ಬರ್ತ್ ದೇ ಆರ್ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್, ಅವು ಬೇರೆ. ಬಟ್ ಇವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಹೌದು ನಮ್ಮ ಕೈಯಲ್ಲಿರೋದಿಲ್ಲ, ಬಟ್ ಇವೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಲೈಕ್ ನಾವು ಹೇಗೆ ವ್ಯಾಯಾಮ ಮಾಡ್ತೀವಿ, ನಾವು ಹೇಗೆ ಊಟ ಮಾಡ್ತೀವಿ, ನಾವು ನಮ್ಮ ಜೀವನ ಶೈಲಿಯಲ್ಲಿ ಹೇಗೆ ನಾವು ಅಳವಡಿಸ್ಕೊತೀವಿ, ಗುಡ್ ಹ್ಯಾಬಿಟ್ಸ್ ಲೈಕ್ ನಾಟ್ ಈಟಿಂಗ್ ಟೊಬ್ಯಾಕೋ, ನಾಟ್ ಈಟಿಂಗ್ ಜಂಕ್ ಫುಡ್ಸ್. ಸೊ ಇವೆಲ್ಲ ನಮ್ಮ ಕೈಯಲ್ಲಿದೆ. ಸೊ ಹಾರ್ಟ್ ಅಟ್ಯಾಕ್ ತಡೆಗಟ್ಟುವಷ್ಟು ಮೋಸ್ಟ್ ಆಫ್ ದ ರೀಸನ್ಸ್ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ತಡೆಗಟ್ಬೋದು. ನಾವು ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ಇಟ್ ಈಸ್ ಲೀಡಿಂಗ್ ಟು ಹಾರ್ಟ್ ಅಟ್ಯಾಕ್ಸ್ ಈವನ್ ಇನ್ ಯಂಗ್ ಪೇಷಂಟ್ಸ್ ಆಲ್ಸೋ.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಗುಡ್ ಮಠ ಅವರು. ಡಾಕ್ಟರ್ ಸರ್, ಈಗ ಹೃದಯದ ಚಟುವಟಿಕೆಗಳು ಏನು ಕೆಲಸ ಮಾಡುತ್ತೆ ಅದರ ಬಗ್ಗೆ ಗೊತ್ತಾಯಿತು, ಹೃದಯ ಕಾಯಿಲೆ ವಯೋಮಾನದ ಗೊತ್ತಾಯಿತು, ಸಿಂಪ್ಟಮ್ಸ್ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ.
1: ಈ ವರ್ಷದ್ದು ದ ಮೇನ್ ಥೀಮ್ ಆಫ್ ವರ್ಲ್ಡ್ ಹಾರ್ಟ್ ಡೇ ಇಸ್ ಡೋಂಟ್ ಮಿಸ್ ಅ ಬೀಟ್. ಅಂದರೆ ಭಾಳಷ್ಟು ಸಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಥವಾ ವಿ ಡಿಸ್ಮಿಸ್ ದ ಸಿಂಪ್ಟಮ್ಸ್. ಅದು ಯೂಶ್ವಲಿ 99% ಆಫ್ ದ ಟೈಮ್ ದ ಹಾರ್ಟ್ ಕಾಯಿಲೆಗಳು ಅದು ಹೇಳ್ತಾ ಇರ್ತವೆ ನನಗೆ ತ್ರಾಸ ಆಗ್ತಾಯಿದೆ ಅಂಥೇಳಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ವಿ ನೆಗ್ಲೆಕ್ಟ್ ಆರ್ ವಿ ಡಿಸ್ಮಿಸ್, ಇರಲಿಕ್ಕಿಲ್ಲ ಅಂತೇಳಿ. ಹಿಂಗಾಗಿ ಭಾಳಷ್ಟು ನಾವು ಕೇಳ್ತೀವಿ ಆರಾಮಿದ್ದರ್ರಿ ಬಟ್ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಸಡನ್ಲಿ ಆಗೋದು ಭಾಳ ಕಮ್ಮಿ. ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ಇಟ್ ವಿಲ್ ಬಿ ಗಿವಿಂಗ್ ಸಮ್ ಆರ್ ದ ಅದರ್ ಸಿಂಪ್ಟಮ್ಸ್. ಲೈಕ್ ಹಾರ್ಡ್ ಕೋರ್ ಸಿಂಪ್ಟಮ್ಸ್ ಅಂತಂದರೆ ಚೆಸ್ಟ್ ಪೇನ್, ರೆಟ್ರೋಸ್ಟರ್ನಲ್ ಚೆಸ್ಟ್ ಪೇನ್, ನಿಮ್ಮ ಎದೆ ಯಾರ ಮೇಲೆ ಯಾರೋ ದೊಡ್ಡ ಕಲ್ಲು ಬಂಡೆ ಇಟ್ಟಾಗೆ ಉಸಿರಾಡ್ಸೋಕ್ಕಾಗೋದಿಲ್ಲ, ಆಮೇಲೆ ನಡೆದ ಮೇಲೆ ಭಾಳಷ್ಟು ಉಸಿರಾಡಿಸಲು ತೊಂದರೆ ಆಗುತ್ತೆ. ಸ್ಕ್ವೀಸಿಂಗ್ ಟೈಪ್ ಆಫ್ ಚೆಸ್ಟ್ ಪೇನ್ ಅಂತೀವಿ, ಅಂದರೆ ಬಟ್ಟೆ ಹಿಂಡ್ತಾರಲ್ಲ ಆ ಟೈಪ್ ಎದೆ ಹಿಂಡದಂಗೆ ಸಿಂಪ್ಟಮ್ಸ್, ಇವೆಲ್ಲ ಕ್ಲಾಸಿಕಲ್ ಸಿಂಪ್ಟಮ್ಸ್. ನಾನ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದರೆ ಒಬ್ಬೊಬ್ಬರಿಗೆ ಬರೀ ಬೆನ್ನು ಬರ್ಬೋದು, ಒಬ್ಬರಿಗೆ ಬರೀ ಕೈ ಹರಿಬಹುದು, ಒಬ್ಬರಿಗೆ ಬರೀ ಬರ್ಪಿಂಗ್ ಅಂತ ಬರ್ಬೋದು. ಸೊ ದೋಸ್ ಆರ್ ದ ನಾನ್ ಕ್ಲಾಸಿಕಲ್ ಸಿಂಪ್ಟಮ್ಸ್. ಬಟ್ ಯಾವಾಗ ಆನ್ ಎಕ್ಸರ್ಷನ್ ಬರುತ್ತೆ ಅದು ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾವೇನು ಹೇಳ್ತೀವಿ ಎಲ್ಲರಿಗೂ, ವಾಕ್ ಮಾಡಿರಿ, ನಡೀರಿ. ಯಾವಾಗ ಮನುಷ್ಯರು ನಡೀತಾರೆ ಅಥವಾ ಮೆಟ್ಲು ಹತ್ತುತ್ತಾರೆ, ಫಿಸಿಕಲ್ ಎಕ್ಸರ್ಷನ್ ಯಾವಾಗ ಮಾಡ್ತಾರಲ್ಲ, ಆವಾಗ ಕಾರ್ಡಿಯಾಕ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಅದು ಆ್ಯಂಪ್ಲಿಫೈ ಆಗುತ್ತೆ. ಸೊ ಕಂಡು ಬರುತ್ತೆ. ಭಾಳಷ್ಟು ಜನ ಹೇಳ್ತಾರೆ ನನಗಿಲ್ಲಿ ರೆಟ್ರೋಸ್ಟರ್ನಲ್ ಇದು ಇದೆ, ಎಸಿಡಿಟಿ ಇದೆಯೋ, ಹಾರ್ಟ್ ಪೇನ್ ಇದೆಯೋ. ಅದು ಹೌ ಟು ಡಿಫ್ರೆನ್ಷಿಯೇಟ್, ಯು ಹ್ಯಾವ್ ಟು ವಾಕ್ ಎವ್ರಿ ಡೇ. ಯಾವಾಗ ನೀವು ನಡೀತಿರಲ್ಲ, ಇಫ್ ದ ಪೇನ್ ಕಮ್ಸ್ ಪರ್ಸಿಸ್ಟೆಂಟ್ಲಿ ವೈಲ್ ಎಕ್ಸರ್ಷನ್, ಇಟ್ ಇಸ್ ಅ ಕಾರ್ಡಿಯಾಕ್ ಪೇನ್. ಕುಂತಾಗ ಪೇನ್, ಇಟ್ ಕ್ಯಾನ್ ಬಿ ಎಸಿಡಿಟಿ ಪೇನ್ ಆಲ್ಸೋ, ಇಟ್ ಕ್ಯಾನ್ ಬಿ ಅದರ್ ಪೇನ್ ಆಲ್ಸೋ, ಇಟ್ ಕ್ಯಾನ್ ಬಿ ಕಾರ್ಡಿಯಾಕ್ ಪೇನ್ ಆಲ್ಸೋ. ಡಿಫ್ರೆನ್ಷಿಯೇಟ್ ಹೇಗೆ ಮಾಡೋದು, ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡೋದು ಅಂದರೆ ವಾಕ್ ಮಾಡೋದು. ಸಿಂಪಲ್ ಟೆಸ್ಟ್, ಎವ್ರಿ ಡೇ ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್ ಪ್ರತಿ ದಿವಸ 50 ನಿಮಿಷ ಬ್ರಿಸ್ಕ್ ವಾಕ್, ನಿಲ್ದೇನೆ ವಾಕ್ ಮಾಡೋದು ಇಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್, ವಾಟ್ ವಿ ಹ್ಯಾವ್ ಟು ಫಾಲೋ. ಡೇ 1 50 ಮಿನಿಟ್ಸ್ ಹೋಗ್ರಿ ಅಂತ ವಿ ಡೋಂಟ್ ಸಜೆಸ್ಟ್, ಬಟ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಸ್ಟೆಮಿನಾ. ಲೈಕ್ ಫಸ್ಟ್ ಡೇ ಯು ಹ್ಯಾವ್ ಟು ಗೋ ಫಾರ್ 10 ಮಿನಿಟ್ಸ್, ದೆನ್ ಯು ಹ್ಯಾವ್ ಟು ಇನ್ಕ್ರೀಸ್ ಟು 15-20 ಮಿನಿಟ್ಸ್, 30 ಮಿನಿಟ್ಸ್, ದೆನ್ ಅಲ್ಟಿಮೇಟ್ಲಿ ದ ಗೋಲ್ ಶುಡ್ ಬಿ 50 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಎವ್ರಿ ಡೇ.

0: ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಅವರು ದೇಲ್ ಬಿ ಗೋಯಿಂಗ್ ಥ್ರೂ ದ ವೀಡಿಯೋಸ್, ಹೀಗಾಗಿ ಅಂಡಿಯು ಹೆದರೋದು ಕಾರಣ ಇಲ್ಲ. ಸೊ ಅವ್ರಿಗೇನು ಹೇಳ್ತೀವಿ ನಾವು, ಹಾರ್ಟ್ ತೊಂದರೆ ಇತ್ತಂದರೆ ಬರೀ ತಿಂಗಳಲ್ಲಿ ಒಂದ್ಸಲ ವಾರದಲ್ಲಿ ಒಂದ್ಸಲ ಬಂದು ಹೋಗೋದಿಲ್ಲ. ಹಾರ್ಟ್ ತೊಂದರೆ ಇತ್ತಂದರೆ ಪ್ರತಿ ದಿವಸ ನೀವು ನಡೆಯುವಾಗ ಅದು ತೊಂದರೆಗಳು ನಿಮಗೆ ಕಂಡೇ ಕಾಣಬೇಕು. ಲೈಕ್ ಚೆಸ್ಟ್ ಪೇನ್ ಅವ್ರಿಗೆ ಅಥವಾ ಕೈ ನೋವು ಇರಲಿ, ಎಸಿಡಿಟಿ ತೊಂದರೆ ಹೀಗಿರುತ್ತಲ್ಲ, ಪ್ರತಿ ದಿವಸ ವಾಕಿಂಗ್ ಮಾಡುವಾಗ ಅದು ಲಕ್ಷಣಗಳು ಕಾಣಲೇಬೇಕು. ಅಕಸ್ಮಾತ್ ವಾಕಿಂಗ್ ಎಕ್ಸರ್ಷನ್ ರಿಲೇಟೆಡ್ ತೊಂದರೆಗಳು ಇತ್ತಂದರೆ ಅದು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಕಾರ್ಡಿಯಾಕ್ ಓನ್ಲಿ. ನಾನ್ ಎಕ್ಸರ್ಷನ್ ಚೆಸ್ಟ್ ಪೇನ್ ಕ್ಯಾನ್ ಬಿ ಕಾರ್ಡಿಯಾಕ್ ಆರ್ ಇಟ್ ಕ್ಯಾನ್ ಬಿ ಡ್ಯೂ ಟು ಅದರ್ ಕಾಸಸ್ ಆಲ್ಸೋ. ಸೊ ನಾವೇನಂತ ಅದಕ್ಕೆ ಹೆಜ್ಜೆ ಹಾಕ್ರಿ, ಹೆಜ್ಜೆ ಹಾಕೋದು ವೆರಿ ಇಂಪಾರ್ಟೆಂಟ್. ನಾನು ಇಷ್ಟೇ ನಡ್ರಿ ಅಂತ ಹೇಳೋದಿಲ್ಲ. ಗೈಡ್ಲೈನ್ಸ್ ಇರೋದು 15 ಮಿನಿಟ್ಸ್, ಬಟ್ ಒಬ್ಬರು ಹೇಳ್ತಾರೆ ನಮ್ಮ ಮಂಡಿ ನೋವಿದೆ, ನೀ ರಿಪ್ಲೇಸ್ಮೆಂಟ್ ಇದೆ, ನಮ್ಗೆ ಆಗೋದಿಲ್ಲ. ಓಕೆ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಹೆಜ್ಜೆ ಹಾಕ್ರಿ. ಸೊ ಆವಾಗ ಏನಾದರೂ ಹಾರ್ಟ್ ರಿಲೇಟೆಡ್ ತೊಂದರೆ ಇದ್ರೆ ಸಿಂಪ್ಟಮ್ಸ್ ಕಂಡು ಬರುತ್ತೆ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಹಾರ್ಟಿಗೆ ಬೆಸ್ಟ್ ವಾಕಿಂಗ್ ಅಂತ ಹೇಳ್ತಾ ಇದ್ರೆ, ಆದರೆ ಅದೇ ಬಹಳ ರೇರ್ ಆದ ದೃಶ್ಯ ಆಗಿದೆ. ಏಕೆಂದ್ರೆ ಕಂಫರ್ಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ, ಒಂದ್ ಕ್ಲಿಕ್ ಅಲ್ಲಿ ಎಲ್ಲಾ ವಿಷಯಗಳು ನಮ್ ಕಡೆ ಬರ್ತಾ ಇದೆ, ಅಂತ ಸಂದರ್ಭದಲ್ಲಿ ವಾಕಿಂಗ್ ಅಂತ ಹೇಳಿದ್ರೆ. ಈಗ ಅಬೌಟ್ ದ 50 ಮಿನಿಟ್ಸ್, 50 ನಿಮಿಷದ ವಾಕಿಂಗ್ ಬಗ್ಗೆ ತಾವು ತಿಳಿಸಿದ್ರೆ ಯಾವಾಗ ಮಾಡಿದ್ರೆ ಉತ್ತಮ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಐಡಿಯಲ್ ಟೈಮ್ ಅಂದ್ರೆ ಬೆಳಿಗ್ಗೆ ಹೊತ್ತು, ಯಾಕಂದ್ರೆ ಪೊಲ್ಯೂಷನ್ ಕಮ್ಮಿ ಇರುತ್ತೆ, ವೆದರ್ ವಿಲ್ ಬಿ ಕಂಡೀಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ಯಾರಿಗೆ ಬೆಳಿಗ್ಗೆ ಹೊತ್ತು ಆಗೋದಿಲ್ಲ, ದಿ ಕ್ಯಾನ್ ಗೋ ಎನಿ ಟೈಮ್ ಆಫ್ ದ ಡೇ, ಯಾವ ದಿನದಲ್ಲಿ ಯಾವ್ದು ಬೇಕಾದ ಟೈಮ್ದಲ್ಲೂ ಹೋಗ್ಬೋದು. ಹಾರ್ಟಿಗೆ ಗೊತ್ತಾಗೋದಿಲ್ಲ ಈಗ ಬೆಳಿಗ್ಗೆ ಆಗಿದೆ, ಈಗ ಮಧ್ಯಾಹ್ನ ಆಗಿದೆ, ಈಗ ರಾತ್ರಿ ಆಗಿದೆ ಅಂತ. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ಹೆವಿ ಮೀಲ್ಸ್ ಮಾಡಬಾರ್ದು. ಅಟ್ ಲೀಸ್ಟ್ 45 ಮಿನಿಟ್ಸ್ ಆಫ್ಟರ್ ಹೆವಿ ಮೀಲ್ಸ್ ಯು ಹ್ಯಾವ್ ಟು ವಾಕ್. ಈವನ್ ರಾತ್ರಿ ಹೋದರೂ ಏನು ಚಿಂತೆ ಇಲ್ಲ. ಯಾ ಭಾಳ ಇಬ್ಬನಿ ಬಿದ್ದಾಗ, ಭಾಳ ಥಂಡಿ ಇದ್ದಾಗೂ ವಿ ಡೋಂಟ್ ಅಡ್ವೈಸ್ ವಾಕಿಂಗ್. ಬಟ್ ಸ್ವಲ್ಪ ಬಿಸಿಲು ಬೀಳುತ್ತಲ್ಲ, ಎಳಿ ಬಿಸಿಲು, ಅದರಲ್ಲಿ ಹೋದರೆ ಚೆನ್ನಾಗಿ, ಅಥವಾ ಸನ್ಸೆಟ್ ಆದಮೇಲೆ ಹೋದ್ರೂ ಚೆನ್ನಾಗಿ, ಏನು ತೊಂದರೆ ಇಲ್ಲ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಇನ್ಯಾವ ರೀತಿಯ ವ್ಯಾಯಾಮ, ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮೇನ್ಲಿ ನಾವು ಆದ್ಯತೆ ಕೊಡೋದು ಏರೋಬಿಕ್ ಟೈಪ್ ಆಫ್ ಎಕ್ಸಸೈಸ್, ಅಂದರೆ ಲೆಗ್ ಮಸಲ್ಸ್. ಭಾಳಷ್ಟು ಜನ ಫೀಮೇಲ್ಸ್ ಬರ್ತಾರೆ, ಕೆಲಸ ನಾವು ಇಡೀ ದಿವಸ ಕೆಲಸ ಮಾಡ್ತೀವಿ ಅಂತಾರೆ. ಅದೆಲ್ಲ ಕೈ ಕೆಲಸ, ಲೈಕ್ ಕುಕ್ಕಿಂಗ್, ವಾಷಿಂಗ್, ಅಥವಾ ಕ್ಲೀನಿಂಗ್ ದ ಫ್ಲೋರ್, ವಾಟ್ ಎವರ್, ಅವು ಎಲ್ಲ ಕೈ ಕೆಲಸ. ಬಟ್ ಹಾರ್ಟಿಗೆ ಟಚ್ ಆಗೋ ಎಕ್ಸಸೈಸ್ ಅಂದರೆ ಲೆಗ್ ಮಸಲ್ಸ್. ಲೆಗ್ ಮಸಲ್ಸ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತಲ್ಲ, ಆವಾಗ ಅದರ ಬೆನಿಫಿಟ್ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಲೆಗ್ಸ್ ಆ್ಯಕ್ಟಿವ್. ಸೊ ಈದರ್ ನಿಮಗೆ ವಾಕಿಂಗ್ ಮಾಡೋಕ್ಕೆ ಮಂಡೆ ಭಾಳ ತೊಂದರೆ ಇತ್ತಂದರೆ, ಅಥವಾ ಭಾಳ ಒಬೆಸಿಟಿ ಇದ್ದರೆ, ಯು ಕ್ಯಾನ್ ಗೋ ಫಾರ್ ಸೈಕ್ಲಿಂಗ್. ಸೊ ವಿಚ್ ಇಸ್ ಅ ಸ್ಟ್ಯಾಟಿಕ್ ಸೈಕಲ್ ಇರುತ್ತಲ್ಲ, ಮನೆಯಲ್ಲೇ ತಂದು ನೀವು ಸೈಕ್ಲಿಂಗ್ ಮಾಡ್ಬೋದು. ದಟ್ ಇಸ್ ವೆರಿ ಗುಡ್, ಯಾಕಂದರೆ ಅದು ಡೈರೆಕ್ಟ್ ನೀ ಮೇಲೆ ಹೊಡೆತ ಕೊಡೋದಿಲ್ಲ. ಸೆಕೆಂಡ್ ಒನ್ ಇಸ್ ಸ್ವಿಮ್ಮಿಂಗ್, ಇಟ್ಸ್ ಆಲ್ಸೋ ವೆರಿ ಗುಡ್ ಎಕ್ಸಸೈಸ್. ಯಾರಿಗೆ ಸ್ವಿಮ್ಮಿಂಗ್ ಆಗುತ್ತೆ, ದೇಕಂಡು ಈಗ ಹೊಸದಾಗಿ ಇದಂದರೆ ವಾಟರ್ದಲ್ಲಿ ನಡೆಸೋದು, ದಟ್ ಇಸ್ ಅ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳಿ, ಅಕ್ವಾ ವಾಟರ್ ವಾಕಿಂಗ್ ಅಂತ. ಸೊ ದೇ ಕ್ಯಾನ್ ಫಾಲೋ ದ್ಯಾಟ್ ಆಲ್ಸೋ. ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವೇನಂತೀವಿ, ಅಟ್ ಲೀಸ್ಟ್ ಲೆಗ್ ರೈಸಿಂಗ್ ಅರ ಮಾಡ್ರಿ. ಕುಂತಲ್ಲೇ ಚೇರ್ ಮೇಲೇನೆ ಕುಂತಲ್ಲೇನೆ ಕಾಲ್ನ ಸೀದ ಮಾಡಿ ಫೋಲ್ಡ್ ಮಾಡಿ ಕೈನ ಎತ್ತಿ ಇಳಿಸ್ರಿ. ಸೊ ಅಟ್ ಲೀಸ್ಟ್ ಆಕ್ಟಿವಿಟಿ ಮಾಡಲೇಬೇಕು. ಯಾರು ಟೇಬಲ್ ಜಾಬ್ ಇರುತ್ತೆ ಅಥವಾ ಐ ಟಿ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರಿಗೆ ನಾವು ಕಂಪಲ್ಸರಿ ಹೇಳ್ತೀವಿ ಪ್ರತಿ 60 ಮಿನಿಟ್ಸ್ಗೆ ಅಟ್ ಲೀಸ್ಟ್ 5-10 ಮಿನಿಟ್ಸ್ ನೀವು ಎದ್ದು ಅಡ್ಡಾಡಲೇಬೇಕು ಅಂತ.
1: ನಿಜ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 247

0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯಾನಂದ್ ಬಿ ಮೆಟ್ಗುಡ್ ಮಠ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಈಗ ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್ ಸಂಬಂಧ ಅಂಡ್ ಡಿಫ್ರೆನ್ಸ್ ಏನಾದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಹಾರ್ಟ್ ಅಟ್ಯಾಕ್ ಅಂತಂದ್ರೆ, ಯಾವಾಗ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಇರುತ್ತಲ್ಲ, ಅದು 100% ಕಟ್ ಆಗಬೇಕು. 100% ಅಕ್ಲೂಷನ್ ಆಫ್ ದ ಬ್ಲಡ್ ವೆಸಲ್ ಆರ್ ದ ಕೊರೋನರಿ ಆರ್ಟರೀಸ್, ಲೈಕ್ ಮೇನ್ 3 ಕೊರೋನರೀಸ್ ಇರ್ತವೆ, ಅದರಲ್ಲಿ ಒಂದು ಕೊರೋನರಿ ಆರ್ಟರಿ 100% ಅಕ್ಲೂಷನ್ ಆದಾಗ ಇಟ್ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್. ಸೊ ಪೇಷಂಟ್ ಅಲೈವ್ ಇರ್ತಾರೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ, ಬಿಕಾಸ್ ದ ಹಾರ್ಟ್ ಗೋಸ್ ಇನ್ ಟು ಅ ಶಾಕ್ ಸ್ಟೇಟ್, ಒಮ್ಮೆ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದಾಗ ದ ಹಾರ್ಟ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಅಂಡ್ ಇಟ್ ಗೋಸ್ ಇನ್ ಟು ಅ ಸ್ಟೇಟ್ ಆಫ್ ಶಾಕ್ and it suddenly stops beating. So that is called cardiac arrest, where there is no electrical activity. ಎದೆ ಬಡಿತ ಇರೋದಿಲ್ಲ. ಸೊ ಪೇಷಂಟ್ ಪಲ್ಸ್ಲೆಸ್, ಬಿ ಪಿ ಲೆಸ್, ಆ್ಯಂಡ್ ಹಿಂಗಾಗಿ ಪೇಷಂಟ್ ಜೀವಂತ ಇರೋದಿಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಇಫ್ ಇಟ್ ಇಸ್ ನಾಟ್ ರಿವೈವ್ಡ್ ಇಮಿಡಿಯೇಟ್ಲಿ ಬೈ ಗಿವಿಂಗ್ CPR. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಕಾರ್ಡಿಯಾಕ್ ಅರೆಸ್ಟ್.
0: ಡಾಕ್ಟರ್ ಸರ್, ವ್ಯಾಯಾಮದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರೆ, ಇನ್ನೂ ಒಂದು ವಿಷಯ ವ್ಯಾಯಾಮಕ್ಕೆ ಸಂಬಂಧಿತವಾಗಿ, ವ್ಯಾಯಾಮ ಮಾಡಿ ಅಂದರೆ ಜಾಸ್ತಿನೇ ಮಾಡಲಿಕ್ಕೆ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಅದು ಕೂಡ ಅಪಾಯಕಾರಿನ ಹೃದಯಕ್ಕೆ.
1: ಅದಕ್ಕೆ ಯಾವಾಗಲೂ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ನಾವು ಅದನ್ನೇ ಸ್ಟ್ರೆಸ್ ಮಾಡ್ತೀವಿ. ಡೇ ಒನ್ನಿಂದ ಯು ಕೆನಾಟ್ ಬಿ ಅ ಲೈಕ್ 50 minutes ವಾಕಿಂಗ್ ಯಾರಿಂದನೂ ಆಗೋದಿಲ್ಲ. ಈವನ್ ಅ ನಾರ್ಮಲ್ ಪರ್ಸನ್ ಆಲ್ಸೋ ಅವ್ರಿಗೆ ತೊಂದರೆ ಅನಿಸುತ್ತೆ. ಸೊ ಬಾಡಿನ ಟ್ರೈನ್ ಮಾಡಿ ಅಂತ ಹೇಳ್ತೀವಿ ನಾವು. 10 minutes, 15 minutes, 20 minutes, ಗ್ರ್ಯಾಜುವಲ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ಪ್ಲಸ್ ಏರೋಬಿಕ್ ಟೈಪ್ ಆಫ್ ಎಕ್ಸಸೈಸಸ್ ಆರ್ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಟ್ರೈನಿಂಗ್ ಏನಿದೆ ಅದು ವಾರದಲ್ಲಿ 2 ದಿವಸ ಮಾಡಿದರೆ ಸಾಕು, ಅಂದರೆ ವೆಯ್ಟ್ ಲಿಫ್ಟಿಂಗ್. ಸೊ ಮೋಸ್ಟ್ ಆಫ್ ದ ಪೀಪಲ್ ದೇ ಎಕ್ಸಸೈಸ್ ಅಂತಂದರೆ ವೆಯ್ಟ್ ಲಿಫ್ಟಿಂಗ್ ಅಂತ ತಿಳ್ಕೊಂಬಿಡ್ತಾರೆ, ಟು ಬಿಲ್ಡ್ ದ ಬಾಡಿ.
0: ಜಿಮ್,
1: ಜಿಮ್ಗೆ ಹೋಗೋದು. ಜಿಮ್ ಅಂದರೆ ವೆಯ್ಟ್ ಲಿಫ್ಟಿಂಗ್ ಅಂದರೆ ಹೆಲ್ದಿ. ನೋ, ದಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಕರೆಕ್ಟ್ ಕಾನ್ಸೆಪ್ಟ್. ವೆಯ್ಟ್ ರೆಸಿಸ್ಟೆನ್ಸ್ ಯಾವುದಕ್ಕೆ ಮಾಡ್ತೀವಿ ಅಂದರೆ, ಟು ಮೇಂಟೈನ್ ದ ಟೋನ್ ಆಫ್ ದ ಮಸಲ್. ಈಗ ಬಾಡಿ ಒಂದು ಟೋನ್ ಮೇಂಟೈನ್ ಮಾಡಲಿಕ್ಕೆ ಅಷ್ಟೇ ಸಾಕು. ಸೊ ಆಲ್ಮೋಸ್ಟ್ ಒಂದು ಎಷ್ಟು ನಿಮಗೆ ಟೋನ್ ಮೇಂಟೈನ್ ಮಾಡಲಿಕ್ಕೆ, ಒಂದು 10 kgsವರೆಗೂ ನಾಟ್ ಎ ಇಶ್ಯೂ. ಒಂದು 20 kg, 30 kg, ಅವಾಗ ಜಾಸ್ತಿ ಮಾಡ್ತಾರಲ್ಲ, ಅವಾಗ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ಯಾಟಿಕ್. ಅದರ್ಸ್ ದಟ್ಸ್ ದ ರೀಸನ್ ಪ್ರತಿಯೊಬ್ಬರು ಯಾರು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಅವ್ರದ್ದು ಮೊದಲನೇ ಕಾರ್ಡಿಯಾಕ್ ಚೆಕಪ್ ಆಗಬೇಕು. ECG, ECO, ಅವ್ರ ಫ್ಯಾಮಿಲಿ ಹಿಸ್ಟ್ರಿ, ಡಾಕ್ಟರ್ಸ್ ಕ್ಲಿಯರೆನ್ಸ್, ಎಷ್ಟು ಕನ್ಸಲ್ಟ್ ಅ ಕಾರ್ಡಿಯೋಲಜಿಸ್ಟ್, ಅವರಿಂದ ಫಿಟ್ನೆಸ್ ತೊಗೊಂಡೇನೆ ಮುಂದೆ ಎಷ್ಟು ಡೂ ಅ ವೆಯ್ಟ್ ಟ್ರೈನಿಂಗ್.
0: ಡಾಕ್ಟರ್ ಸರ್, ಈಗ ಆಹಾರದ ಬಗ್ಗೆ ಸ್ವಲ್ಪ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಹೃದಯ ಸಂಬಂಧಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಏನಿರ್ಬೋದು ಫಾರ್ ಹಾರ್ಟ್?
1: ಐಡಿಯಲಿ ಸ್ಪೀಕಿಂಗ್, ನಮ್ಮ ಇಂಡಿಯನ್ ಡಯಟ್ ಇಸ್ ದ ಮೋಸ್ಟ್ ಹೆಲ್ದಿ ಡಯಟ್. ನಾವೇನು ಮನೆಯಲ್ಲಿ ಊಟ ಮಾಡ್ತೀವಲ್ಲ, ದಟ್ ಇಸ್ ದ ಬೆಸ್ಟ್ ಫುಡ್. ಇಟ್ ವಾಸ್ ನಮ್ಮ ಪೂರ್ವಜರೆಲ್ಲರೂ ಅಗದಿ ಪ್ಲ್ಯಾನ್ ಮಾಡಿ, ಊಟದಲ್ಲಿ ಎಲ್ಲ ತರಕಾರಿಗಳು ಬಂತು, ಫೈಬರ್ ಬಂತು, ಎಲ್ಲಾನು ದೇ ಹ್ಯಾಡ್ ಪ್ಲ್ಯಾನ್ಡ್ ಆ್ಯಂಡ್ ಮೇಡ್ ಅ ಪ್ರಾಪರ್ ಡಯಟ್. ಸೊ ಈಗ ಫಾಸ್ಟ್ ಫುಡ್ ನೆವದಲ್ಲಿ ಅದೆಲ್ಲ ಪದ್ಧತಿ ಹೋಗ್ಬಿಟ್ಟಿದೆ. ಎವ್ರಿಬಡಿ ವಾಂಟ್ಸ್ ಫಾಸ್ಟ್ ಫುಡ್, ಮ್ಯಾಗಿ, ಪಿಜ್ಜಾ, ಬರ್ಗರ್, ಹೀಗೆ. ಸೊ ಐಡಿಯಲ್ ಫುಡ್ ಅಂತಂದರೆ, ನಾವೇನು ತರಕಾರಿ ತಿಂತೀವಿ, ಮೇಜರ್ ತರಕಾರಿ ತಿನ್ನಬೇಕು, ಆಮೇಲೆ ರೈಸ್, ಮಿನಿಮಲ್ ರೈಸ್, ಸ್ಟಾರ್ಚ್ ಇರುತ್ತಲ್ಲ. ಸೊ ಇಟ್ಸ್ ನಾಟ್, ಅದರಲ್ಲಿ ಥೈಮಿನ್ ಅಂತ ಇರುತ್ತೆ, ಇಟ್ಸ್ ನಾಟ್ ಬ್ಯಾಡ್ ಫಾರ್ ಹೆಲ್ತ್, ಬಟ್ ಇನ್ ಅ ಲಿಮಿಟೆಡ್ ವೇ. ಸೊ ದಿನದಲ್ಲಿ ಒಂದ್ಸಲ ರೈಸ್ ಸೇವನೆ ಮಾಡಿದರೆ ಏನು ತೊಂದರೆ ಇಲ್ಲ. ಕ್ವಾಂಟಿಟಿ ಮ್ಯಾಟರ್ಸ್ ಮೋರ್ ದೆನ್ ದ ವಾಟ್ ವಿ ಆರ್ ಈಟಿಂಗ್. ಏನೇ ತಿಂದ್ರು ಒಂದು ಲಿಮಿಟ್ದಲ್ಲಿ ತಿಂದರೆ ಅದಕ್ಕೆ ಜಾಸ್ತಿ ತೊಂದರೆ ಇರೋದಿಲ್ಲ. ಸೊ ಮೇನ್ ಇಸ್ ದ್ಯಾಟ್ ಮೆಡಿಟೇರಿಯನ್ ಡಯಟ್ ಆರ್ ಏಷ್ಯನ್ ಡಯಟ್ ಏನಂತೀವಿ ನಾವು, ಅದರಲ್ಲಿ ಮೋಸ್ಟ್ ಆಫ್ ಇಟ್ ಇಸ್ ಫೈಬರ್ ಡಯಟ್ ಆ್ಯಂಡ್ ವೆಜಿಟೇಬಲ್ಸ್ ಮೇನ್ ಆದ್ಯತೆ ಕೊಟ್ಟಿದ್ದೀವಿ.
0: ಅಂತಹ ಸಂದರ್ಭದಲ್ಲಿ ಜಂಕ್ ಫುಡ್ ಬಗ್ಗೆ ತಾವು ತಿಳಿಸುವಾಗ ಅಲ್ಲೇ ಹುಟ್ಟಿತು ಫೈಬರ್ ಕಾಂಟೆಂಟ್. ಈಗ ಸೋಷಿಯಲ್ ಮೀಡಿಯಾದು ಒಂದು ವಿಚಾರ ಮಾತನಾಡೋಣ. ಯಾರಾದರೂ ಹೆಲ್ತ್ ಕಾನ್ಷಿಯಸ್ ಆದರೆ ಅವರೇ ಆದಂತಹ ಸೋಷಿಯಲ್ ಮೀಡಿಯಾ ಏನಂತಾರೆ ಸರ್ಚ್ ಮಾಡಿ ಅದನ್ನು ಪಾಲಿಸ್ಲಿಕ್ಕೆ ಹೋಗಿ ಸೆಲ್ಫ್ ಮೆಡಿಕೇಶನ್ಗೆ ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ಅದು ಎಷ್ಟು ರಿಸ್ಕ್, ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಇಲ್ಲ, ಅದು ತುಂಬಾ ರಿಸ್ಕ್. ಸಿ, ಸೋಷಿಯಲ್ ಮೀಡಿಯಾ ಈಸ್ ಅ ಡಬಲ್ ಏಜ್ ಸೋರ್ಡ್ ಇದ್ದಂಗೆ.
0: ನಿಜ,
1: ಅದರಿಂದ ಬೆನಿಫಿಟ್ ಇದೆ ಅಷ್ಟೇ, ಅದರಿಂದ ಸೈಡ್ ಎಫೆಕ್ಟ್ಸು ಆಗೋ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಇಂಟೆಲಿಜೆಂಟ್ ಇನಫ್ ವಾಟ್ ಟು ಟೇಕ್ ಆ್ಯಂಡ್ ವಾಟ್ ಟು ಲೀವ್ ಅಂತ. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಮೇಲೆ ಅದ್ರದ್ದು ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿ ವೆದರ್ ದ ಇನ್ಫಾರ್ಮೇಷನ್ ವಾಟ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ರೊವೈಡೆಡ್ ಇಸ್ ಕರೆಕ್ಟ್ ಆರ್ ನೋ, ಅದನ್ನು ನೀವು ವೆರಿಫೈ ಮಾಡಿ ದೆನ್ ಯು ಹ್ಯಾವ್ ಟು ಫಾಲೋ ದ ವಾಟ್ ಎವರ್ ದ ಸೋಷಿಯಲ್ ಮೀಡಿಯಾ ಟೆಲ್ಸ್. ಜಸ್ಟ್ ಬ್ಲೈಂಡ್ಲಿ ಫಾಲೋ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ.
0: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ಹೃದಯ ಕಾಯಿಲೆ ಇದ್ದವರು ಯಾವ ರೀತಿ ಕಾಳಜಿ ತಗೋಬೇಕು?
1: ಸಿ, ಹೃದಯ ಎಲ್ಲರೂ ಸ್ಟ್ರಿಕ್ಟ್ ಲೈಫ್ ಸ್ಟೈಲ್ ಫಾಲೋ ಮಾಡಲೇಬೇಕ್ರಿ. ಹೃದಯ ಕಾಯಿಲೆ ಇರಲಿ ಬಿಡಲಿ, ಅದಕ್ಕೆ ಆದ್ಯತೆ ಈಗ ಪ್ರಿವೆನ್ಷನ್ಗೆ ಕೊಡ್ತಾ ಇದ್ದೀವಿ ನಾವು. ಹಾರ್ಟ್ ಅಟ್ಯಾಕ್ ಬಂದ ಮೇಲೆ ಕಾಳಜಿ ತಗೋಬೇಡ್ರಿ, ಹಾರ್ಟ್ ಬರದೇ ಇರೋವಾಗೆ ನೋಡ್ಕೊಳ್ಳಿ ಅಂತ. ಸೊ ಏನು ನಾವು ಕಾಳಜಿ ತಗೋಬೇಕಂತಂದರೆ ಡಯಟ್ ಫಸ್ಟ್ ಸ್ಟೆಪ್ ಬರೋದು ನಮ್ಮ ಜೀವನ ಶೈಲಿ. ಆಮೇಲೆ ನಾವು ಹೇಗೆ ಊಟ ಮಾಡ್ತೀವಿ, ಆಮೇಲೆ ಹೇಗೆ ಎಕ್ಸಸೈಸ್ ಮಾಡ್ತೀವಿ, ಹೇಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಪ್ರಾಪರ್ ಟ್ಯಾಬ್ಲೆಟ್ಸ್ ತೊಗೊಳೋದಾಗಲಿ ಅಥವಾ ರೆಗ್ಯುಲರ್ ಡಾಕ್ಟರ್ ವಿಸಿಟ್ ಆಗಲಿ, ಸೊ ಹೀಗೆ ಸ್ಟೆಪ್ ವೈಸ್ ಫಾಲೋ ಮಾಡಿದರೆ ಏನು ತೊಂದರೆ ಕಂಡು ಬರೋದಿಲ್ಲ. ನಾವು ಲೈಫ್ ಸ್ಟೈಲ್ ಫಾಲೋ ಮಾಡೋದಿಲ್ಲ, ನಾವು ಟ್ಯಾಬ್ಲೆಟ್ಸ್ ತೊಗೊಳೋದಿಲ್ಲ ಅಂತಂದರೆ ಈವನ್ ಇಫ್ ಯು ಮಿಸ್ ಒನ್ ಸ್ಟೆಪ್ ಆಲ್ಸೋ ದ ಹೆಲ್ತ್ ವಿಲ್ ಬಿ ಬ್ಯಾಡ್ ಫಾರ್ ದ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.
0: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಗುಡ್ಮಠ್ ಅವರು. ಡಾಕ್ಟರ್ ಸರ್, ಆಹಾರದ ಬಗ್ಗೆ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈಗ ಬಹಳ ಮುಖ್ಯವಾದ ವಿಷಯ ಬಹಳ ಇಗ್ನೋರ್ ಮಾಡ್ತಾರೆ, ನಿದ್ರೆಯ ಬಗ್ಗೆ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಮೊದಲೇ ಹೇಳಿದ ಹಾಗೆ ಸ್ಟ್ರೆಸ್ ಈಸ್ ದ ಇಂಪಾರ್ಟೆಂಟ್ ಕಾಸ್ ಆಫ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನೌಡೇಸ್. ಸೊ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ದಿವಸ 5-6 ತಾಸು ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್.
0: ರೈಟ್.
1: ಸೊ ನಾನು ದಿನಕ್ಕೆ ಒಂದೊಂದೇ ತಾಸು 4-5 ಸಲ ಮಲಗ್ತೀನಿ ಅಂದರೆ ಇಲ್ಲ, ಇಟ್ ಹ್ಯಾಸ್ ಟು ಬಿ ಅ ಪ್ರಾಪರ್ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಫಾರ್ 5-6 ಅವರ್ಸ್. ಸೊ ಯಾರು 5 ತಾಸ್ಗಿಂತ ಕಮ್ಮಿ ಮಲಗ್ತಾರೆ ಅವ್ರಿಗೇನು ದರ್ ಇಸ್ ಲಾಟ್ ಆಫ್ ಸ್ಟ್ರೆಸ್. ದಿ ಸ್ಟ್ರೆಸ್ ಇಂದ ಲಾಟ್ ಆಫ್ ಕ್ಯಾಟಕೊಲಮಿನ್ಸ್ ಆರ್ ರಿಲೀಸ್ಡ್, ಕೆಮಿಕಲ್ಸ್ ಆರ್ ರಿಲೀಸ್ಡ್, ಅವು ಹೋಗಿ ಡೈರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅಥರೋಸ್ಕ್ಲೋರೋಸಿಸ್ ಕಂಡು ಬಂದಿದೆ ಅವರಲ್ಲಿನೂ. ಸೊ ನಿದ್ರೆ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ.
0: ಸ್ಟಂಟ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ, ಸ್ಟಂಟ್ ಅಂದರೆ ಏನು ಅದ್ರ ಬಗ್ಗೆ?
1: ಈಗ ನಾವು ಎಂಜೋ ಮಾಡ್ತೀವಿ, ಹಾರ್ಟ್ ಅಟ್ಯಾಕ್ ಆದಮೇಲೆ ವಿ ಡೂ ಅ ಕೊರೋನರಿ ಎಂಜಿಯೋಗ್ರಫಿ. ಕೊರೋನರಿ ಎಂಜಿಯೋಗ್ರಫಿ ಮಾಡಿದಾಗ ವಿ ಸಿ ಫಾರ್ ದ ಬ್ಲಡ್ ಸರ್ಕ್ಯುಲೇಷನ್ ಆಫ್ ದ ಹಾರ್ಟ್. ಸೊ LAD, ಆಮೇಲೆ RCA, LCX, ಹೀಗೆ ಮೇಜರ್ ಬ್ಲಡ್ ವೆಸಲ್ಸ್ ಇರುತ್ತೆ. ಎಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡುತ್ತೆ, ಲೈಕ್ ರಫ್ರಿ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಂದ್ರೆ ಮೋರ್ ದೆನ್ 70% ಬ್ಲಾಕೇಜ್ ಇತ್ತಂದರೆ ಆವಾಗ ದೆರ್ ಇಸ್ ಅ ಡಿಮಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಹೃದಯ ಜಾಸ್ತಿ ಬ್ಲಡ್ ಕೇಳ್ತಾ ಇರುತ್ತೆ, ಬಿಕಾಸ್ ಆಫ್ ದ ಆಬ್ಸ್ಟ್ರಕ್ಷನ್ ದ ಸರ್ಕ್ಯುಲೇಷನ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಟು ಪ್ರೊವೈಡ್ ದ ನ್ಯೂಟ್ರಿಷನ್ ಫಾರ್ ದ ಹಾರ್ಟ್. ಹಾರ್ಟಿಗೂ ಬ್ಲಡ್ ಬೇಕು. ಹೇಗೆ ಹಾರ್ಟ್ ಬೇರೆ ಆರ್ಗನ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಹಾಗೆ ಸ್ವತಃ ಹಾರ್ಟಿಗೂ ಊಟ ಬೇಕು. ಸೊ ಬ್ಲಡ್ ವೆಸಲ್ದಲ್ಲಿ ಬ್ಲಾಕೇಜ್ ಇದ್ದಾಗ ಹಾರ್ಟಿಗೂ ಸರಿಯಾಗಿ ರಕ್ತ ಹೋಗೋದಿಲ್ಲ, ಅದಕ್ಕೂ ಊಟ ಸಿಗೋದಿಲ್ಲ. ಸೊ ವೆನ್ ದ ಬ್ಲಾಕೇಜ್ ಇಸ್ ಮೋರ್ ದೆನ್ 70%, ಆ ಟೈಮ್ದಲ್ಲಿ ಇಟ್ ನೀಡ್ಸ್ ಟು ಬಿ ರೀವ್ಯಾಸ್ಕ್ಯುಲರೈಸ್ಡ್. ಸೊ ರೀವ್ಯಾಸ್ಕ್ಯುಲರೈಸೇಷನ್ ಅಂದರೆ ಅದನ್ನು ಬ್ಲಾಕೇಜ್ನ ಓಪನ್ ಮಾಡಬೇಕು. ಇಟ್ ಕ್ಯಾನ್ ಬಿ ಮೆನಿ ಮೆಥಡ್ಸ್, ಲೈಕ್ ಒನ್ ಆಫ್ ದ ಮೆಥಡ್ ಇಸ್ ಸ್ಟೆಂಟ್ ಹಾಕೋದು. ಸ್ಟೆಂಟ್ ಹಾಕೋಕ್ಕೆ ಯೋಗ್ಯ ಇಲ್ಲ ಅಂದರೆ, ಇಫ್ ದ ಪೇಷಂಟ್ ಡಸಂಟ್ ಮೀಟ್ ದ ಕ್ರೈಟೀರಿಯಾ, ದೆನ್ ಪೇಷಂಟ್ ವಿಲ್ ಗೋ ಫಾರ್ ಓಪನ್ ಹಾರ್ಟ್ ಆಪರೇಷನ್.
0: ಡಾಕ್ಟರ್ ಸರ್, ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡಿದ್ದೇವೆ, ಯಾರಿಗಾದರೂ ಏನಾದರೂ ಇಂಥ ಒಂದು ಪರಿಸ್ಥಿತಿ ಬಂತು, ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ಎದೆ ನೋವು ಬಂದಿದೆ, ಅವರೊಂದು ಕ್ರಿಯೆ ಮಾಡ್ತಿದ್ರು ವಿಚ್ ಇಸ್ ಕಾಲ್ಡ್ CPR ಅಂತ, ಅದು ನಾವು ಎಲ್ಲಿ ಕಲಿಬೋದು, ಯಾರು ಕಲಿಬೋದು, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಬೋದ?
1: CPR ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಸೊ ದೇ ಕ್ಯಾನ್ ಬೇರೆ ವಿಷಯ ನೋಡೋದಕ್ಕಿಂತ ಬೆಟರ್ CPRನ ಎಲ್ಲ ಯೂಟ್ಯೂಬ್ದಲ್ಲಿನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ಲಸ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್ ಆಲ್ಸೋ. ಇಲ್ಲಂತಂದರೆ ನಮ್ಮ KLE ಹಾಸ್ಪಿಟಲ್ದಲ್ಲಿ ದೇರ್ ಇಸ್ ಅ ಪ್ರಾಪರ್ ಕೋರ್ಸ್, ಲೈಕ್ ದೇ ಗಿವ್ ಅ ಸರ್ಟಿಫಿಕೇಟ್ ಕೋರ್ಸ್ ವೇಲ್ಲಿ ನಿಮಗೆ ಪ್ರಾಪರ್ ಮೆಡಿಕಲ್ ಟೆಕ್ನಿಕ್ಸ್ ಆಗಿ ಕಲಿಸಿ, ದೇರ್ ವಿಲ್ ಬಿ ಎ ಮೆನಿಕ್ವಿನ್, ಒಂದು ಮೆನಿಕ್ವಿನ್ ಮೇಲೆ ಹೇಗೆ ನೀವು CPR ಪರ್ಫಾರ್ಮ್ ಮಾಡಬೇಕು, ಹೇಗೆ ಬೇಸಿಕ್ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಇರುತ್ತೆ. ಸೊ ಬೇಸಿಕ್ ಲೈಫ್ ಅಂದರೆ ವಾಟ್ ದ ಕಾಮನ್ ಪೀಪಲ್ ಶುಡ್ ನೋ, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇಸ್ ಬೈ ದ ಮೆಡಿಕಲ್ ಸ್ಟಾಫ್. ಸೊ ಅಟ್ ಲೀಸ್ಟ್ ನೀವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಅದನ್ನು ವೇರ್ ನಮ್ಮ JNMC ಅಥವಾ ಹಾಸ್ಪಿಟಲ್ KLE ಹಾಸ್ಪಿಟಲ್ದವರು ಅದನ್ನು ಕಾಲ್ ಫಾರ್ ಮಾಡ್ತಾರೆ, ಅವಾಗ ನೀವು ಬಂದು ಅದನ್ನು ಕಲಿತು ಅದು ಯು ಕ್ಯಾನ್ ಟೇಕ್ ಅ ಸರ್ಟಿಫಿಕೇಟ್ ಫ್ರಾಮ್ ದ ಡಿಪಾರ್ಟ್ಮೆಂಟ್.
0: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಈ ಒಂದು ದಿನದ ಕುರಿತು ಯಾವೆಲ್ಲ ಅವೇರ್ನೆಸ್ ಚಟುವಟಿಕೆಗಳು, ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಮ್ಮ KLES ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ವತಿಯಿಂದ ಪ್ರತಿ ವರ್ಷ ಈ ದಿವಸ ಆಚರಣೆ ಮಾಡ್ತೀವಿ. ಇನ್ ದ ಫಾರ್ಮ್ ಆಫ್ ನಾವು ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಹೌ ಆರ್ಟಿಕಲ್ಸ್ ಬರೆದು ನಿಮ್ಮ ಹೃದಯವನ್ನು ಹೇಗೆ ನೀವು ಕಾಳಜಿ ತಗೋಬೇಕು ಅಂತ. ಸೆಕೆಂಡ್, ಆ ದಿವಸ ಸ್ವಲ್ಪ ಪೇಷಂಟ್ ಅವೇರ್ನೆಸ್ ಪ್ರೋಗ್ರಾಮ್ನ ಒಪ್ಪಿಡಿಗೆ ಯಾರು ಬಂದಿರ್ತಾರೆ ಅವರಿಗೆ ನಾವು ವಿ ಟೇಕ್ ಶಾರ್ಟ್ ಲೆಕ್ಚರ್ಸ್, ಹೌ ಟು ಟೇಕ್ ದ ಕೇರ್ ಆಫ್ ದ ಹಾರ್ಟ್, ಹೌ ಟು ಟೇಕ್ ಪ್ರಾಪರ್ ಮೆಡಿಸಿನ್, ಹೌ ಟು ಎಕ್ಸಸೈಸ್ ಅಂತ ಹೇಳಿ, ಆಮೇಲೆ ಸ್ವಲ್ಪ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಕಿಟ್ ಮಾಡಿ ಅದನ್ನು ಪಬ್ಲಿಕ್ ಅವೇರ್ನೆಸ್ಗೆ ಹೇಳ್ಕೊಡ್ತಾರೆ. ಹಂಗೆ ಸ್ವಲ್ಪ ಯಾರಿಗೆ ಪೇಷಂಟ್ ಇಲ್ಲ ಅವರಿಗೆ ಸ್ವಲ್ಪ ಫ್ರೀ ECG ಆಗಲಿ, ಫ್ರೀ ಎಕೋ ಸ್ಕ್ರೀನಿಂಗ್ ಆಗಲಿ, ಆ ಟೈಪ್ನು ನಮ್ಮಲ್ಲಿ KLE ಹಾಸ್ಪಿಟಲಲ್ಲಿ ಆ ಟೈಪ್ ಇಟ್ಟಿರ್ತಾರೆ. ದೋಸ್ ಆರ್ ಇನ್ ನೀಡ್ ಕ್ಯಾನ್ ಕಮ್ ಅಂಡ್ ಗೆಟ್ ಡನ್ ಅಂತ ಹೇಳಿ.
0: ಅಲ್ಲೇ ಒಂದು ಪ್ರಶ್ನೆ, KLE's ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿತ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
1: ನಮ್ಮ KLE's ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ಕ್ಯಾತ್ ಲ್ಯಾಬ್ ಅಥವಾ ಹಾರ್ಟ್ ಫೌಂಡೇಶನ್ ಏನಿತ್ತು, ಅದು ಒನ್ ಆಫ್ ದ ಫಸ್ಟ್ ಕಾರ್ಡಿಯಾಕ್ ಸೆಂಟರ್ ಇನ್ ಹೋಲ್ ಆಫ್ ಗೋವಾ, ಹೋಲ್ ಆಫ್ ನಾರ್ತ್ ಕರ್ನಾಟಕ ಮತ್ತು ಸೌತ್ ಮಹಾರಾಷ್ಟ್ರ ಭಾಗದಲ್ಲಿ. ಸೊ ಈಗೆಲ್ಲ ಕ್ಯಾತ್ ಲ್ಯಾಬ್ಸ್ ಬಂದಿದ್ದಾವೆ, ಬಟ್ ಆಲ್ಮೋಸ್ಟ್ 25 years ವಿ ವೇರ್ ದ ಪಯನಿಯರ್ಸ್ ಆ್ಯಂಡ್ ಓನ್ಲಿ ದ ಸೆಂಟರ್ ವೇರ್ ಕಾರ್ಡಿಯಾಕ್ ಕೇರ್ ವಾಸ್ ಗಿವನ್. ಸೊ ನಮ್ಮಲ್ಲಿ ಸ್ಟೇಟ್ ಆಫ್ ಆರ್ಟ್ ಇಕ್ವಿಪ್ಮೆಂಟ್ಸ್ ಇದ್ದಾವೆ, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಎಲ್ಲ ಜಗತ್ತಿನಲ್ಲಿ ಏನೇನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಎಲ್ಲ ನಮ್ಮ ಸೌಲಭ್ಯಗಳು ನಮ್ಮ KLE ಅಟ್ ಅ ಮಚ್ ಲೆಸರ್ ಕಾಸ್ಟ್ದಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಎಂಜಿಯೋಪ್ಲಾಸ್ಟಿ ಆಗಲಿ, ರೋಟಾ ಅಬ್ಲೇಷನ್ ಆಗಲಿ, ಹಾರ್ಡ್ ಲೀಜನ್ ಇರ್ತಾವೆ ಅಲ್ಲಿ ರೋಟಾ ಮಾಡ್ತೀವಿ, ದೆನ್ ಅಲ್ಲಿ ಶಾಕ್ ಲಿಥೋಟ್ರಿಪ್ಸಿ ಅಂತ ಮಾಡ್ತೀವಿ. ದೇರ್ ಆರ್ ಸೋ ಮೆನಿ ಅಡ್ವಾನ್ಸ್ಡ್ ಕೇಸಸ್ ವೇರ್ ವಿ ಡೂ ದ ಪ್ರೊಸೀಜರ್ ಇನ್ KLE, ಇನ್ಕ್ಲೂಡಿಂಗ್ ಲೀಡ್ಲೆಸ್ ಪೇಸ್ ಮೇಕರ್ ಮೈಕ್ರಾ ಅಂತ ಹೇಳ್ತೀವಿ, ಆ ಮೈಕ್ರಾ ಹಾಕಿದ್ದೀವಿ. ದೆನ್ ಟ್ರಾನ್ಸ್ ಅವೋರ್ಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ, ಎಲ್ಲಿ ಎದೆ ವಯಸ್ಸಾದವರಿಗೆ ಎಲ್ಲಿ ಎದೆ ಓಪನ್ ಮಾಡ್ದೇನೆ ಥ್ರೂ ದ ಗ್ರಾಯಿನ್ ಓನ್ಲಿ ವಿ ಪುಟ್ ಅ ಟ್ರಾನ್ಸ್ ಅವೋರ್ಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್. ಸೊ ಹೀಗೆ ಅತ್ಯಾಧುನಿಕ ಎಲ್ಲ ಆಲ್ಮೋಸ್ಟ್ ಕೇಸಸ್ ಮಾಡಿದ್ದೀವಿ ಟು ವಿತ್ ಅ ರೀಸನೇಬಲ್ ರೇಟ್. ಸೊ ಈ ಭಾಗದ ಜನಕ್ಕೆ ದೇ ಹ್ಯಾವ್ ಟೇಕನ್ ದ ಬೆನಿಫಿಟ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ವಿತ್ ದ ಸೆಂಟರ್.
0: ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕೊನೆಯದಾಗಿ ನೋ ಯುವರ್ ನಂಬರ್ಸ್, ಎಲ್ಲರೂ ಅವ್ರ ನಂಬರ್ಸ್ ಗೊತ್ತಿರಬೇಕು. ನಂಬರ್ಸ್ ಅಂದರೆ ಏನು? ನಿಮ್ಮ ವೇಟ್ ಎಷ್ಟು, ನೀವು ಅಂದರೆ ವೇಟ್ ಒಬೆಸಿಟಿದಲ್ಲಿ ಬಂದಿದ್ದೀರೋ, ಲೈಟ್ ವೇಟ್ ಇದೆಯಾ, ಅದೆಲ್ಲ. ಸೊ ಫಸ್ಟ್ ಇಸ್ ವೇಟ್, ಸೆಕೆಂಡ್ ಯುವರ್ ಕೊಲೆಸ್ಟ್ರಾಲ್ ನಂಬರ್ಸ್, ನಿಮ್ದು ಕೊಲೆಸ್ಟ್ರಾಲ್ ಮಾಡ್ತಿರಲ್ಲ ಅದು LDL ಎಷ್ಟಿದೆ, LDL ಹ್ಯಾಸ್ ಟು ಬಿ ಲೆಸ್ ದೆನ್ 100. ಸೊ ಥರ್ಡ್ ಇಸ್ ಯುವರ್ HbA1c ಲೆವೆಲ್ಸ್, ಅಂದರೆ ಶುಗರ್ ಲೆವೆಲ್ ಎಷ್ಟಿದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಸ್ ಯುವರ್ ವೇಸ್ಟ್ ಹಿಪ್ ರೇಷಿಯೋ. ಸೊ ನೀವು ಗಂಡ್ಮಕ್ಕಳಲ್ಲಿ ಲೆಸ್ ದೆನ್ 90 cm ಹೊಟ್ಟೆ ಅಳತ, ಹೆಣ್ಮಕ್ಕಳಲ್ಲಿ ಲೆಸ್ ದೆನ್ ಇಟಿ ಸೆಂಟಿಮೀಟರ್ ಹೊಟ್ಟೆ ಅಳತ, ದಟ್ ಈಸ್ ವೇಸ್ಟ್ ಹಿಪ್ ರೇಷಿಯೋದಲ್ಲಿ ನೋಡ್ತಿರ್ತೀವಿ, ವೇಸ್ಟ್ ಸರ್ಕಂಫರೆನ್ಸ್ ನೋಡ್ತೀವಿ. ಸೊ ಹೀಗೆ ನೋ ಯುವರ್ ನಂಬರ್ಸ್, ನಿಮ್ ಎಲ್ಲದ್ದು ಒಂದು ರೆಫರೆನ್ಸ್ ರೇಂಜ್ ಇದೆ ಆ ನಾರ್ಮಲ್ ಪರ್ಸನ್ದು. ಸೊ ನಿಮ್ ನಂಬರ್ಸ್ ಶುಡ್ ಬಿ ಮ್ಯಾಚಿಂಗ್ ದ ನಾರ್ಮಲ್ ಪರ್ಸನ್ಸ್ ರೆಫರೆನ್ಸ್ ನಂಬರ್. ಸೊ ಅದೇನಾದರೂ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಅಂಡ್ ಡೂ ರೆಗ್ಯುಲರ್ ಡಯಟಿಂಗ್ ಎಕ್ಸಸೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್.
0: ಡಾಕ್ಟರ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ತಜ್ಞ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಮತ್ತು ಪ್ರಾಧ್ಯಾಪಕರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ವಿಜಯಾನಂದ್ ಬಿ ಮೆಡ್ಕುಟ್ಮಠ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
4: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444 extension 4327.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550887777.